ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ರಾಷ್ಟ್ರೀಯ ಪಂಚಾಂಗ ಹೀಗಿದೆ. ಇಂದು 1948ನೇ ಶಕವರ್ಷ, ಶ್ರಾವಣ ಮಾಸದ 30ನೇ ದಿನ, ಅಂದರೆ 2026ನೇ ಇಸವಿ, ಆಗಸ್ಟ್ ತಿಂಗಳ 21ನೇ ತಾರೀಖು ಶುಕ್ರವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗ ಸಮಯ ಸರಿಯಾಗಿ 5:58:48. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್ ಮಾಡುವ ನಮಸ್ಕಾರಗಳು, ಹಾಗೂ ನಿಲಯದ ಎಲ್ಲ ಕಾರ್ಯಕ್ರಮಗಳಿಗೂ ಆತ್ಮೀಯವಾದ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇತ್ತೀಚೆಗೆ ದೆಹಲಿಯಲ್ಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸರ ಬಲಪ್ರಯೋಗ ಆರೋಪಗಳ ಕುರಿತು ಪರಿಶೀಲಿಸಲು ಸುಪ್ರೀಂಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಆರ್ ಸುಭಾಷ್ ರೆಡ್ಡಿ ನೇತೃತ್ವದಲ್ಲಿ 5 ಸದಸ್ಯರ ಉನ್ನತ ಸಮಿತಿಯನ್ನು ಸರ್ವೋಚ್ಚ ನ್ಯಾಯಾಲಯ ರಚಿಸಿದೆ. ಆಧಾರ್ ಆಪ್ 5 ಕೋಟಿ ಡೌನ್ಲೋಡ್ಗಳ ಗಡಿ ದಾಟಿದೆ. ಆಧಾರ್ ಸೇವೆಗಳನ್ನು ಸುಲಭವಾಗಿ ಮತ್ತು ಡಿಜಿಟಲ್ ಮೂಲಕ ಪಡೆಯುವತ್ತ ಜನರ ಒಲವು ಹೆಚ್ಚುತ್ತಿರುವುದನ್ನು ಇದು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ತಿಳಿಸಿದೆ. ವಂದೇ ಮಾತರಂ ಗೀತೆಯನ್ನು ಪೂರ್ಣ ಹಾಡುವ ಬದಲು ಕೇವಲ 2 ಚರಣಗಳನ್ನು ಹಾಡುವ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ನಿರ್ಧಾರವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಟೀಕಿಸಿದ್ದಾರೆ. ಈ ನಿರ್ಧಾರವು ಸಂಸತ್ತು ಜಾರಿಗೆ ತಂದ ಕಾನೂನಿಗೆ ವಿರುದ್ದವಾಗಿದೆ ಮತ್ತು ಇದು ರಾಷ್ಟ ವಿರೋಧಿಯಾಗಿದೆ. ಓಲೈಕೆಗಾಗಿ 1937ರಲ್ಲಿ ಕಾಂಗ್ರೆಸ್ ವಂದೇ ಮಾತರಂನ್ನು 2 ಭಾಗಗಳಾಗಿ ವಿಂಗಡಿಸಿತ್ತು ಎಂದು ಆರೋಪಿಸಿದ್ದಾರೆ. ಬೀದರ್ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ 19 ಸೆಪ್ಟೆಂಬರ್ ಬೃಹತ್ ರಾಷ್ಟೀಯ ಲೋಕ್ ಅದಾಲತ್ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಎಸ್ಬಿ ರಹಮಾನ್ ತಿಳಿಸಿದ್ದಾರೆ. ಭಾರತ ಜಪಾನ್ ರಕ್ಷಣಾ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ನಡೆಯಿತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೊಯಿಜುಮಿ ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿದ್ದರು. ಭಾರತದ ಅಧ್ಯಕ್ಷತೆಯಲ್ಲಿ ಮಹಾರಾಷ್ಟದ ಪುಣೆಯಲ್ಲಿ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ ನಡೆಯಲಿದೆ. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಡಿಜಿಟಲ್ ರೂಪಾಂತರ, ನಾವೀನ್ಯತೆ ಮತ್ತು ಸ್ಥಿತಿಸ್ಥಾಪಕ ಡಿಜಿಟಲ್ ಮೂಲಸೌಕರ್ಯದಲ್ಲಿ ಸಹಕಾರ ಬಲಪಡಿಸುವ ಕುರಿತು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಪ್ರತಿನಿಧಿಗಳು ಚರ್ಚೆ ನಡೆಸಲಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಭಾರತದ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಮಹಿಳಾ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು. 7 ಗಂಟೆಗೆ

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 6:17 ಇನ್ನೀಗ ಈ ದಿನ ಯಾವೆಲ್ಲ ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ಮೂಡಿಬರುತ್ತೆ ತಿಳಿಯೋಣ. ಕಾರ್ಯಕ್ರಮ ವಿವರಣೆಯಲ್ಲಿ ಈ ಕಾರ್ಯಕ್ರಮ ವಿವರಣೆಯ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಮೂಡಿಬರುತ್ತೆ. 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆಗಳು, ಚಿತ್ರಗೀತೆಗಳು ಶುಭೋದಯ ಕರ್ನಾಟಕದಲ್ಲಿ. 9:00 ಕೇಳಿ ಕಾರ್ಯಕ್ರಮ ಇಂದಿನ ವಿಶೇಷ. 10:02 ಓಲ್ಡ್ ಈಸ್ ಗೋಲ್ಡ್, ಸುಮಧುರವಾದಂತಹ ಹಳೆಯ ಕನ್ನಡ ಚಿತ್ರಗೀತೆಗಳು ಓಲ್ಡ್ ಈಸ್ ಗೋಲ್ಡ್ನಲ್ಲಿ. 11:02 ಸೂಪರ್ ಹಿಟ್ ಚಿತ್ರಗೀತೆಗಳು ನಿಮಗಾಗಿ. 11:30 ಕೇಳಿ ಕಾರ್ಯಕ್ರಮ ಕಲಾಭಾರತಿ. 12:00 ಹಾಡು ಕಾರ್ಯಕ್ರಮ ಮೂಡಿಬರುವ ಸಮಯ 12:05. 1:02 ಕನ್ನಡ ಚಿತ್ರಗೀತೆಗಳು ಮೂಡಿಬರುತ್ತೆ. ಹಾಗೆ 1:20 ಸಿನಿಕ್ವಿಸ್ ಕಾರ್ಯಕ್ರಮ ಗೇಮ್ ಶೋನಲ್ಲಿ. 2:15 ಇಮೇಲ್ ಆಧಾರಿತ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಯುವಂತಹ ಕಾರ್ಯಕ್ರಮ ಸ್ಪಂದನ. 2:40 ಕೇಳಿ ಒಂದೇ ಚಿತ್ರದ ಎಲ್ಲ ಗೀತೆಗಳು ಮೂಡಿಬರುವಂತಹ ಕಾರ್ಯಕ್ರಮ ಚಿತ್ರತಾನ. 3:00 ಹಿಂದಿಯಲ್ಲಿ ಕಾರ್ಯಕ್ರಮಗಳು ಸಖಿ ಸಹೇಲಿ. 4:00 ಕೇಳಿ ಪರಿಮಳ. 5:02 ಸಂಜೆಯ ಪ್ರಸಾರದಲ್ಲಿ ಮೊದಲಿಗೆ ಕಾರ್ಯಕ್ರಮ ವಿವರಣೆ ಕೇಳ್ತೀರಿ. 5:05 ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ, ಹಳೆಯ ಕನ್ನಡ ಚಿತ್ರಗೀತೆಗಳು ನಿಮಗಾಗಿ. 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:30 ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಈ ಸಂಜೆ 6:02 ಕೇಳಿ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ವಿಶೇಷ ಕಾರ್ಯಕ್ರಮ ಮೂಡಿಬರುತ್ತೆ, ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು. ಇಂದು ಭಾಗವಹಿಸುತ್ತಾರೆ ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರು. ಇವರ ಸಂದರ್ಶನದ ಮೊದಲನೇ ಭಾಗವನ್ನು ನೀವು ಆಲಿಸಬಹುದು. ಈ ಕಾರ್ಯಕ್ರಮದ ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಬೋ. 6:55 ಮರುಪ್ರಸಾರದಲ್ಲಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ನೀವು ಕೇಳಬಹುದು. 7:02 ಸೇಫ್ ಡ್ರೈವ್ ಗಾನ ಬಜಾನ ಕಾರ್ಯಕ್ರಮ ಮುಂದುವರಿಯುತ್ತೆ. ಕಗ್ಗದ ಸಿರಿ ಮೂಡಿಬರುವ ಸಮಯ 7:22. ಈ ಕಾರ್ಯಕ್ರಮದ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂಎಂ ಶಿವರಾಮ್. 7:45 ಸೇಫ್ ಡ್ರೈವ್ ಗಾನ ಬಜಾನ ಕಾರ್ಯಕ್ರಮ ಮುಂದುವರಿಯುತ್ತೆ. 8:02 ಮೂಡಿಬರುವಂತಹ ಕಾರ್ಯಕ್ರಮ ಯುವ ಧ್ವನಿ. 9:15 ಹಿಂದಿ ಮೆಲೋಡೀಸ್. 10:02 ಕೇಳಿ ಪ್ರೇಮ ಗೀತೆಗಳ ಕಾರ್ಯಕ್ರಮ ಪ್ರೇಮ ನಿನಾದ. ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಕಾರ್ಯಕ್ರಮ ವಿವರಣೆ ಕೇಳಿದಿರಿ.

ಟ್ಯೂನ್ ಮಾಡಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 6:07:36. ಮುಂಜಾನೆಯ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಗೆ ಕೆಲವರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.

ನವೋಲ್ಲಾಸ, ಹೊಸ ಚೈತನ್ಯ ಎಲ್ಲರಲ್ಲೂ ಕೂಡ ತುಂಬಿರುವಂತಹ ಸಮಯ ಮುಂಜಾನೆ. ಅದರಲ್ಲೂ ಈ ದಿನ ಕೊಂಚ ಹೆಚ್ಚೆ ಉತ್ಸಾಹ, ಸಂಭ್ರಮ, ವೈಭವ ಎಲ್ಲವೂ ಕೂಡ ಮನೆ ಮಾಡಿರುವಂಥದ್ದು. ಕಾರಣ, ಈ ದಿನ ವರಮಹಾಲಕ್ಷ್ಮಿ ವ್ರತ. ಆತ್ಮೀಯ ಕೇಳುಗರೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇಂದಿನ ನಾದೋಪಾಸನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ವಿಘ್ನ ವಿನಾಶಕನ ಸ್ತುತಿಯೊಂದಿಗೆ.

ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಎಲ್ಲೆಡೆ ತುಂಬಿದೆ. ಭಾಗ್ಯದ ಲಕ್ಷ್ಮಿಯನ್ನು ಮನೆಗೆ ಬರಮಾಡಿಕೊಳ್ಳುವಂತಹ ಸುಸಮಯ, ದಿವ್ಯವಾದ ಸಮಯ ಈ ದಿನ, ಅದರಲ್ಲೂ ಕೂಡ ಬ್ರಾಹ್ಮಿ ಮುಹೂರ್ತದ ಈ ಸುಸಮಯ.

ಭಕ್ತಿಯಿಂದ ಭಾಗ್ಯದ ಲಕ್ಷ್ಮಿ ಮನೆಗೆ ಬಾರಮ್ಮ ಅಂತ ಹೇಳಿ ಬೇಡಿಕೊಂಡಾಗ ಪ್ರಸನ್ನವದನಲಾಗಿ ತಾಯಿ ಎಲ್ಲರ ಮನೆಗೂ ಬರ್ತಾಳೆ, ನೆಲೆಸ್ತಾಳೆ ಅನ್ನುವಂತಹ ನಂಬಿಕೆ ಈ ದಿನ. ಸರ್ವಜ್ಞೆ ಸರ್ವವರದಿ ಸರ್ವದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಎಲ್ಲವನ್ನೂ ತಿಳಿದಿರುವ, ಎಲ್ಲ ವರಗಳನ್ನು ನೀಡುವ, ದುಷ್ಟ ಶಕ್ತಿಗಳ ಭಯವನ್ನು ನಿವಾರಿಸುವ ಮತ್ತು ಎಲ್ಲ ದುಃಖಗಳನ್ನು ದೂರ ಮಾಡುವಂತಹ ಶ್ರೀ ಮಹಾಲಕ್ಷ್ಮಿಗೆ ನಮಸ್ಕಾರ ಅಂತ ಹೇಳುತ್ತೆ ಈ ಶ್ಲೋಕ. ಪದ್ಮಾಸನಿ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರಸನ್ನ ಭವ ಸರ್ವದಾ. ಕಮಲದ ಮೇಲೆ ಆಸೀನಳಾಗಿ ಕೈಯಲ್ಲಿ ಕಮಲವನ್ನು ಹಿಡಿದು ಸಮಸ್ತ ಲೋಕಗಳಿಂದ ಪೂಜಿಸಲ್ಪಡುವ ಮತ್ತು ಶ್ರೀ ನಾರಾಯಣನ ಪ್ರಿಯಳಾದ ದೇವಿಯೇ, ಸದಾ ನಮ್ಮ ಮೇಲೆ ಪ್ರಸನ್ನಳಾಗಿರು ಅನ್ನುವಂಥದ್ದು ಈ ಒಂದು ಶ್ಲೋಕದ ಅರ್ಥ ಆಗಿದೆ. ಹಾಗೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಕೂಡ ನಾವು ತಾಯಿಯನ್ನು ಪ್ರಾರ್ಥಿಸ್ತೀವಿ. ಸಂಪತ್ತು, ಸೌಭಾಗ್ಯ, ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡುವಂತಹ ಮಹಾಲಕ್ಷ್ಮಿಯೇ, ನಿನಗೆ ನಮ್ಮ ನಮಸ್ಕಾರ, ನಮ್ಮನ್ನು ಅನುಗ್ರಹಿಸು ಅನ್ನುವಂತಹ ಅರ್ಥ ಈ ಶ್ಲೋಕ ನೀಡುತ್ತೆ. ಹಾಗೆ ಬಹುತೇಕವಾಗಿ ಎಲ್ಲರೂ ನಾವು ಹೇಳುವಂಥದ್ದು ಶ್ರೀ ಮಹಾಲಕ್ಷ್ಮಿಯ ಶ್ಲೋಕ ಅಂತ ಹೇಳಿದ್ರೆ, ನಮಸ್ತೆ ಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಮಹಾಲಕ್ಷ್ಮಿಯ ರೂಪವನ್ನು ವರ್ಣಿಸುವಂತಹ ಶ್ಲೋಕ ಇದು. ಶ್ರೀಪೀಠದಲ್ಲಿ ಆಸೀನಳಾಗಿರುವಂತಹ ತಾಯಿ ಶಂಖ ಚಕ್ರವನ್ನು ಕೈಯಲ್ಲಿ ಹಿಡಿದಿರ್ತಾಳಂತೆ. ಮಹಾಮಾಯೆಯಾದ ನಿನಗೆ ನಮಸ್ಕಾರ ಅಂತ ಹೇಳಿ ಈ ಒಂದು ಶ್ಲೋಕ ಹೇಳುತ್ತೆ ನಮಗೆ.

ಆರ್ ಎನ್ ಜೆ ಗೋಪಾಲ್ ಅವರ ರಚನೆಯನ್ನ ಹಾಡಿದ ಗಾಯಕಿ ಪಿ ಸುಶೀಲಾ ಅವರು. ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಎರಡನೆಯ ಶುಕ್ರವಾರದಂದು ಆಚರಿಸಲಾಗುವಂತಹ ಅತ್ಯಂತ ಪವಿತ್ರ ಹಾಗೂ ಮಹತ್ವವಾದಂತಹ ಹಬ್ಬ. ಪೌರ್ಣಿಮೆಗೂ ಮುನ್ನ ಬರುವಂತಹ ಹಬ್ಬ ಇದು. ಈ ದಿನ ಲಕ್ಷ್ಮೀದೇವಿಯನ್ನು ಭಕ್ತಿಯಿಂದ ಪೂಜಿಸಿ ಸುಖ ಸಂಪತ್ತು ಐಶ್ವರ್ಯ ಮತ್ತು ಶಾಂತಿಯನ್ನು ಬೇಡುವಂತಹ ದಿನ. ಈ ದಿನ ಭಕ್ತಿಯಿಂದ ಪ್ರಾರ್ಥಿಸಿದಂತಹ ಭಕ್ತರಿಗೆ ವರಗಳನ್ನು ಪ್ರಸಾದಿಸ್ತಾಳೆ ತಾಯಿ ಅನ್ನುವಂತಹ ನಂಬಿಕೆ. ವರ ಅಂತ ಹೇಳಿದ್ರೆ ನಮ್ಮ ಇಷ್ಟಾರ್ಥ. ವರಮಹಾಲಕ್ಷ್ಮಿ ಅಂತ ಹೇಳಿದ್ರೆ ವರವನ್ನು ನೀಡುವವಳು, ನಮ್ಮ ಇಷ್ಟಾರ್ಥವನ್ನು ಕರುಣಿಸುವವಳು ಅಂತ ಹೇಳಿ ಅರ್ಥ. ಭಕ್ತಿಯಿಂದ ಪ್ರಾರ್ಥಿಸುವಂತಹ ಭಕ್ತರಿಗೆ ದೇವಿ ಬೇಡಿದ ವರಗಳನ್ನು ನೀಡ್ತಾಳೆ ಅನ್ನುವಂತಹ ನಂಬಿಕೆ. ಹಾಗೆ ಈ ವ್ರತದ ಆಚರಣೆ ಪುರಾಣ ಕಾಲದಿಂದೂ ಇತ್ತು ಅನ್ನುವಂಥದ್ದು. ಹಾಗೆ ಪುರಾಣದ ಕಥೆ ಈ ರೀತಿಯಾಗಿ ಹೇಳತ್ತೆ. ಒಮ್ಮೆ ಶಿವ ಪಾರ್ವತೀದೇವಿಗೆ ಈ ವ್ರತದ ಮಹಿಮೆಯನ್ನು ತಿಳಿಸ್ತಾನಂತೆ. ಮಗಧ ದೇಶದ ಕುಂಡಿನಪುರ ಅನ್ನುವಂತಹ ಗ್ರಾಮದಲ್ಲಿ ಚಾರುಮತಿ ಅನ್ನುವಂತಹ ಒಬ್ಬಳು ಭಕ್ತಿವಂತೆ ಮತ್ತು ಸುಗುಣಿಯಾದಂತಹ ಮಹಿಳೆ ಇರ್ತಾಳಂತೆ. ಆಕೆಯ ಭಕ್ತಿಗೆ ನಿಷ್ಠೆಗೆ ಮೆಚ್ಚಿದಂತಹ ಲಕ್ಷ್ಮೀದೇವಿ ಕನಸಿನಲ್ಲಿ ಪ್ರತ್ಯಕ್ಷಳಾಗಿ ಹೇಳ್ತಾಳಂತೆ, ಶ್ರಾವಣ ಮಾಸದ ಪೌರ್ಣಮಿಯ ಮುಂಚಿನ ಶುಕ್ರವಾರದಂದು ನನ್ನನ್ನು ಪೂಜಿಸು, ನಿನಗೆ ವರಗಳನ್ನು ನಾನು ಪ್ರಸಾದಿಸ್ತೀನಿ ವರಮಹಾಲಕ್ಷ್ಮಿಯ ರೂಪದಲ್ಲಿ ಅಂತ ಹೇಳಿ. ಹಾಗಾಗಿ ಚಾರುಮತಿ ಲಕ್ಷ್ಮಿಯ ಒಂದು ಆದೇಶದಂತೆ ಆ ದಿನ ವ್ರತವನ್ನು ಆಚರಿಸಿ ಊರಿನ ಮುತ್ತೈದೆಯರಿಗೆಲ್ಲ ನಿಯಮಾನುಸಾರವಾಗಿ ಅವಳ ಶಕ್ತಿ ಏನಿತ್ತು, ಆ ಒಂದು ಶಕ್ತಿ ಕೈಯಲ್ಲೇ ಆದಂತಹ ಒಂದು ಕೆಲಸಗಳನ್ನು ಮಾಡಿ ಅವರಿಗೆ ತಕ್ಕಂತಹ ಒಂದು ತಾಂಬೂಲಾದಿಗಳನ್ನು ಕೊಟ್ಟು ವ್ರತವನ್ನು ನೆರವೇರಿಸ್ತಾಳೆ. ಆ ಮೂಲಕವಾಗಿ ದೇವಿಯ ಕೃಪೆಗೆ ಪಾತ್ರರಾಗ್ತಾಳೆ ಅನ್ನುವಂಥದ್ದು ಈ ಪುರಾಣದಲ್ಲಿ ನಮಗೆ ಸಿಗುವಂತಹ ಕಥೆ. ಹಾಗಾಗಿ ಈ ದಿನ ಸುಮಂಗಲಿಯರು ಭಕ್ತಿಯಿಂದ ದೇವಿಯನ್ನು ಪ್ರಾರ್ಥನೆ ಮಾಡಿ ತಮ್ಮ ಶಕ್ತ್ಯಾನುಸಾರವಾಗಿ ಮುತ್ತೈದೆಯರಿಗೆ ಮಂಗಳಾದಿ ಬಾಗಿನಗಳನ್ನು ಹಾಗೆ ತಾಂಬೂಲಾದಿಗಳನ್ನು ಕೊಟ್ಟು ನಮಸ್ಕರಿಸುವಂಥದ್ದು

ಇದು ಈ ಒಂದು ವ್ರತದ ಒಂದು ನಿಯಮ ಆಗಿದೆ. ಈ ರೀತಿ ಭಕ್ತಿಯಿಂದ ಬೇಡ್ಕೊಂಡಾಗ ತಾಯಿ ನಾವೇನು ಕೇಳ್ತೀವೋ ಅದನ್ನು ಕೊಡ್ತಾಳೆ. ಸಂಪತ್ತು ಮನೆಯಲ್ಲಿ ತುಂಬತ್ತೆ ಅನ್ನುವಂಥದ್ದು ನಂಬಿಕೆ.

ವಿಜಯನಾರಸಿಂಹ ಅವರ ರಚನೆಯನ್ನು ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿ ಕೇಳಿದಿರಿ. ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಆಲಿಸ್ತಾ ಇದ್ದೀರಿ. 6:32:36 ಈ ಸಮಯದಲ್ಲಿ ಈ ದಿನ ಎಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಈ ವ್ರತವನ್ನು ಆಚರಿಸುವಂಥದ್ದು ಬಹುತೇಕವಾಗಿ. ಇದನ್ನ ಕಳಶ ಸ್ಥಾಪನೆಯನ್ನು ಮಾಡಿ ಬಾಳೆ ಕಂಬ ಹಾಗೂ ಮಾವಿನ ತೋರಣಗಳಿಂದ ಮಂಟಪವನ್ನು ಶೃಂಗಾರ ಮಾಡಿ ಲಕ್ಷ್ಮೀ ದೇವಿಯನ್ನು ಆವಾಹನೆ ಮಾಡಲಾಗತ್ತೆ ಕಳಶದ ಮೂಲಕ. ಹಾಗೆ 9 ಗಂಟುಗಳ ಹಳದಿ ದಾರವನ್ನು ಪೂಜಿಸಿ ಆನಂತರ ಸುಮಂಗಲಿಯರು ತಮ್ಮ ಕೈಗೆ ಅದನ್ನು ಧರಿಸುವಂಥದ್ದು. ಹಾಗೆಯೇ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ತಾಂಬೂಲವನ್ನು ನೀಡುವುದು ಈ ಒಂದು ಹಬ್ಬದ ವಿಶೇಷತೆ. ಹಾಗೆ ತಾಯಿಯನ್ನು ಬೇಡುವುದು ಕೇವಲ ಐಶ್ವರ್ಯ ಮಾತ್ರ ಅಲ್ಲ, ಲಕ್ಷ್ಮಿ ಅಂತ ಹೇಳಿದ್ರೆ ಸಿರಿ ಸಂಪತ್ತು ಅಷ್ಟೇ ಅಲ್ಲ, ಶ್ರೀಮಂತಿಕೆ ಅಂತ ಹೇಳಿದ್ರೆ ಆರೋಗ್ಯ, ವಿದ್ಯೆ, ಧೈರ್ಯ ಮತ್ತು ಶಾಂತಿ ಕೂಡ ಹೌದು. ಭಕ್ತಿಯಿಂದ ಪೂಜಿಸುವಂತಹ ಭಕ್ತರಿಗೆ ಅಷ್ಟೈಶ್ವರ್ಯವನ್ನು ಕೂಡ ಪ್ರಸಾದಿಸ್ತಾಳೆ ಶ್ರೀ ವರಮಹಾಲಕ್ಷ್ಮಿ ಅನ್ನುವಂತಹ ನಂಬಿಕೆ ಈ ದಿನದ್ದು.

ಧಿಮಿಧಿಂ ಧಿಮಿಧಿಂ ಧಿಮಿಧಿಂ ಧಿಮಿ ದುಂದುಭಿನಾದ ಸಂಪೂರ್ಣಮಯೇ ಧಿಮಿಧಿಂ ಧಿಮಿಧಿಂ ಧಿಮಿಧಿಂ ಧಿಮಿ ದುಂದುಭಿನಾದ ಸಂಪೂರ್ಣಮಯೇ ಘಮ ಘಮ ಘಂ ಘಮ ಘಂ ಘಂ ಘಂ ಘಮ ಶಂಖನಾ

ವರಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಪ್ರಾರ್ಥಿಸುತ್ತಾ ತಮ್ಮ ಮನೆಗಳಿಗೆ ಕರೆಯುವಂತಹ ದಿವ್ಯವಾದ ಸಮಯ ವರಮಹಾಲಕ್ಷ್ಮಿ ಹಬ್ಬದ ಈ ದಿನ. ಎಸ್ ಜಾನಕಿಯವರ ಕಂಠದಲ್ಲಿ ಲಕ್ಷ್ಮೀ ಕಟಾಕ್ಷ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಚಿ ಉದಯಶಂಕರವರ ಸಾಹಿತ್ಯ ಇತ್ತು, ಸತ್ಯಂ ಅವರ ಸಂಗೀತವಿತ್ತು. ಇದಕ್ಕೂ ಮೊದಲು ಬ್ಯಾಂಕರ್ ಮಾರ್ಗಯ್ಯ ಚಿತ್ರದಲ್ಲಿ ಅಳವಡಿಸಲಾದ ಲಕ್ಷ್ಮಿಯ ಒಂದು ಶ್ಲೋಕವನ್ನು ನೀವು ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಶ್ರಾವಣ ಮಾಸ ಅಂದರೆ

ಸಂಭ್ರಮ, ಹಬ್ಬಗಳ ಸಾಲು ಸಾಲು, ರಾಷ್ಟ್ರೀಯ ಹಬ್ಬ, ಸ್ವಾತಂತ್ರ್ಯ ದಿನಾಚರಣೆ ಸೇರಿದ ಹಾಗೆ ವರಮಹಾಲಕ್ಷ್ಮಿ ವ್ರತ, ಹಾಗೆ ಕೃಷ್ಣ ಜನ್ಮಾಷ್ಟಮಿ, ನಾಗರ ಪಂಚಮಿ, ಎಷ್ಟೊಂದು ಹಬ್ಬಗಳು, ಹಾಗೆ ಸಹೋದರತ್ವವನ್ನು ಮೆರೆಯುವಂತಹ ರಾಖಿ ಹಬ್ಬ, ಹೀಗೆ ಎಷ್ಟೊಂದು ಹಬ್ಬಗಳು ಸಾಲು ಸಾಲಾಗಿ ಬರುವಂಥದ್ದು. ಪ್ರಕೃತಿ ಕೂಡ ಒಳ್ಳೆಯ ಮಳೆಯನ್ನು ಸುರಿಸ್ತಾ, ಎಲ್ಲೆಲ್ಲೂ ಹಸಿರನ್ನು ತುಂಬ್ತಾ, ಮನೆಗಳಿಗೆ ಹಾಗೆ ಮನಕ್ಕೆ ತಂಪನ್ನು ಎರೆಯುವಂಥದ್ದು ಶ್ರಾವಣ ಮಾಸದ ವಿಶೇಷ. ಈ ಪವಿತ್ರ ಶ್ರಾವಣ ಮಾಸದಲ್ಲಿಯೇ ಬರುವಂತಹ ಒಂದು ಹಬ್ಬ ಶ್ರೀ ವರಮಹಾಲಕ್ಷ್ಮಿ ಹಬ್ಬ. ಶ್ರಾವಣ ಮಾಸ ಆಗಿರೋದ್ರಿಂದ ಸಾಮಾನ್ಯವಾಗಿ ಹಬ್ಬಗಳು ಹೆಚ್ಚಾಗಿ ಇರೋದ್ರಿಂದ ಎಲ್ಲ ಬೆಲೆಗಳು ಕೂಡ ಹೆಚ್ಚಾಗಿ ಇರುವಂಥದ್ದು ಮಾರುಕಟ್ಟೆಯಲ್ಲಿ. ಹೂವು ಹಣ್ಣಿರಬಹುದು, ಪೂಜಾ ಸಾಮಗ್ರಿಗಳಿರಬಹುದು, ಹಾಗೆ ಈ ವ್ರತದ ಆಚರಣೆ, ಹಬ್ಬಗಳ ಆಚರಣೆಗೆ ಬೇಕಾಗುವಂತಹ ಎಲ್ಲ ಪರಿಕರಗಳ ಒಂದು ಬೆಲೆ ಏನಿದೆ ಅದು ಹೆಚ್ಚಾಗುವಂಥದ್ದು. ಆದರೆ ವಿಶೇಷ ಏನು ಅಂತ ಹೇಳಿದ್ರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏರತ್ತಲ್ಲ ಬೆಲೆ, ಅಷ್ಟೊಂದು ಬೇರೆ ಯಾವ ಹಬ್ಬಗಳಿಗೂ ಕೂಡ ಹೆಚ್ಚಾಗೋದಿಲ್ಲ. ಅಂದರೆ ನಾವು ಯೋಚಿಸಿ ನೋಡಿದಾಗ, ಹಾಗೆ ನಾವು ಕಂಪೇರ್ ಮಾಡಿ ನೋಡಿದಾಗ ಕೂಡ ವರಮಹಾಲಕ್ಷ್ಮಿಗೆ ಏರುವಂತಹ ಎಲ್ಲ ಪೂಜಾ ಸಾಮಗ್ರಿಗಳಿರಬಹುದು, ಹಾಗೆ ಹಣ್ಣು ಹಂಪಲುಗಳಿರಬಹುದು, ಬಾಳೆ ಕಂಬ ಇರಬಹುದು, ಸೀರೆ ಇತ್ಯಾದಿ ಎಲ್ಲ ಪರಿಕರಗಳ ಬೆಲೆ ಏನಿದೆ ಅದು ಗಗನ ಮುಟ್ಟತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ವೈಭವದಿಂದ ಆಚರಿಸಬೇಕು, ಆಡಂಬರದಿಂದ ಮಹಾಲಕ್ಷ್ಮಿಯನ್ನು ನಾವು ಪೂಜಿಸಬೇಕು ಅನ್ನುವಂಥದ್ದು.

ಪಂಡಿತ್ ಭೀಮಸೇನ್ ಜೋಶಿಯವರ ಧ್ವನಿಯಲ್ಲಿ ಪುರಂದರದಾಸರ ಕೀರ್ತನೆಯನ್ನ ಕೇಳಿದ್ರಿ. ನೋಡಿ ಸ್ವಾಮಿ, ನಾವಿರೋದೇ ಹೀಗೆ ಚಿತ್ರದಲ್ಲಿ ಅಳವಡಿಸಲಾದಂತಹ ಕೀರ್ತನೆ ಇದಾಗಿತ್ತು. ಜಿ ಕೆ ವೆಂಕಟೇಶ್ ಅವರ ಸ್ವರಕಲ್ಪನೆಯಲ್ಲಿ ಬೇರೆ ಎಲ್ಲ ಹಬ್ಬಗಳಿಗೂ ಹೋಲಿಸಿದ್ರೆ ಪೂಜಾ ಸಾಮಗ್ರಿ, ಹೂವು, ಹಣ್ಣು, ಸೀರೆ ಇತ್ಯಾದಿ ಎಲ್ಲ ಸಾಮಗ್ರಿಗಳ ಬೆಲೆ ಗಗನಕ್ಕೆ ಏರಿರುತ್ತೆ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ. ಕಾರಣ ಇಷ್ಟೇ, ಶ್ರದ್ಧೆ ಭಕ್ತಿಯ ಜೊತೆ ಜೊತೆಯಾಗಿ ವಿಜೃಂಭಣೆ ಆಡಂಬರ ಎಲ್ಲವೂ ಕೂಡ ತುಂಬಿ ಹೋಗುತ್ತೆ ವರಮಹಾಲಕ್ಷ್ಮಿ ಹಬ್ಬದ ಈ ವ್ರತದ ಸಂದರ್ಭದಲ್ಲಿ. ವೈಭವವಾಗಿ ಮಾಡಬೇಕು, ತುಂಬ ಚೆನ್ನಾಗಿ ಅಲಂಕಾರ ಮಾಡಬೇಕು. ಬೇರೆಯವರ ಮನೆಗಿಂತ ನಮ್ಮ ಮನೆಯ ಲಕ್ಷ್ಮಿ ವೈಭವದಿಂದ ಕಾಣಬೇಕು ಅನ್ನುವಂತಹ ಮನೋಭಾವ ಹೆಚ್ಚಾಗಿರೋದೇ ಇದಕ್ಕೆ ಕಾರಣ ಅಂತ ಹೇಳಿ ಅನ್ಬಹುದು. ಸಾಮಾನ್ಯವಾಗಿ ಶ್ರಾವಣ ಮಾಸ ಅಂದ್ರೇ ಈ ಧಾರ್ಮಿಕ ಬಡ್ಜೆಟ್ ನಮ್ಮಲ್ಲಿ ಹೆಚ್ಚಾಗ್ಬಿಟ್ಟಿರುತ್ತೆ. ಯಾಕಂತ ಹೇಳಿದ್ರೆ ಹಬ್ಬಗಳ ಸಾಲು ಸಾಲು, ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬದ ಬಡ್ಜೆಟ್ ಅಂತೂ ಏರಿ ಹೋಗ್ಬಿಡತ್ತೆ. ಹೆಚ್ಚುವರಿಯ ಧಾರ್ಮಿಕ ಖರ್ಚು ಆಗಬಹುದು. ಆದರೆ ಇದನ್ನು ಆರ್ಥಿಕವಾಗಿ ಹೊರೆಯಾಗಿಸಿಕೊಳ್ಳುವಂತಹ ಅಗತ್ಯ ಖಂಡಿತವಾಗಿಯೂ ಇಲ್ಲ. ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸರಳವಾಗಿ ವ್ರತವನ್ನು ಆಚರಿಸೋದೇ ಮುಖ್ಯ ಆಗತ್ತೆ. ಸಾಲ ಮಾಡಿ ಅಗತ್ಯಕ್ಕಿಂತ ಹೆಚ್ಚಿನ ಖರ್ಚು ಮಾಡಿ ವ್ರತವನ್ನು ಆಚರಿಸುವಂತಹ ಅಗತ್ಯ ಖಂಡಿತವಾಗಿಯೂ ಇಲ್ಲ. ಯಾಕಂತ ಹೇಳಿದ್ರೆ ತಾಯಿ ಬೇಡೋದು ನಿರ್ಮಲವಾದ ಭಕ್ತಿಯನ್ನು ಹಾಗೂ ಶ್ರದ್ಧೆಯನ್ನು. ಭಕ್ತಿ ಶ್ರದ್ಧೆಗಳಿಂದ ಮನಸ್ಸಿಟ್ಟು ದೇವಿಯಲ್ಲಿ ಪ್ರಾರ್ಥನೆ ಮಾಡಿದ್ರೆ, ನಮ್ಮ ಶಕ್ತ್ಯಾನುಸಾರವಾಗಿ ನಾವು ಭಕ್ತಿಯಿಂದ ಅವಳನ್ನು ಪೂಜಿಸಿದ್ರೆ ದೇವಿ ಅನುಗ್ರಹಿಸ್ತಾಳೆ, ನಮ್ಮನ್ನು ಕಾಪಾಡ್ತಾಳೆ, ವರಗಳನ್ನು ನೀಡ್ತಾಳೆ ಅನ್ನುವಂಥದ್ದು.

ಕಮಲದ ಮೊಗ, ಕಮಲದ ಕಣ್ಣು, ಹಾಗೆ ಕಮಲವನ್ನು ಕೈಯಲ್ಲಿ ಹಿಡಿದಿರುವಂತಹ ಶ್ರೀ ಮಹಾಲಕ್ಷ್ಮಿಗೆ ವಂದಿಸೋಣ. ಕಮಲಪ್ರಿಯೆ ಶ್ರೀ ವರಮಹಾಲಕ್ಷ್ಮಿ, ಹೌದು, ಈ ದಿನ ಬಹಳ ಬೇಡಿಕೆ ತಾವರೆ ಹೂಗಳಿಗೆ. ಸಾಮಾನ್ಯವಾಗಿ 10-20 ರೂಪಾಯಿಗೆ ಸಿಗುವಂತಹ ತಾವರೆ ಹೂವು ಈ ದಿನ 150-200 ರೂಪಾಯಿಗಳವರೆಗೂ ಕೂಡ ಬಿಕರಿಯಾಗುವಂಥದ್ದು. ಎಲ್ಲ ಬೆಲೆಯು 3-4 ಪಟ್ಟು ಹೆಚ್ಚಾಗಿರುವಂಥದ್ದು ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಈ ಸಂದರ್ಭದಲ್ಲಿ. ಹಾಗಾಗಿ ವ್ರತದ ಆಚರಣೆ ಸರಳವಾಗಿರಲಿ, ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನು ಹಾಕೋಣ, ಶಕ್ತಿಯಾನುಸಾರ ಭಕ್ತಿ ಶ್ರದ್ಧೆಗಳಿಂದ ಹಬ್ಬವನ್ನು ಆಚರಿಸೋಣ. ಶ್ರಾವಣ ಮಾಸದ ಈ ಪವಿತ್ರ ಶುಭ ಶುಕ್ರವಾರ ನಿಮ್ಮ ಮನೆ ಮನಗಳಿಗೆ ತಾಯಿ ಶ್ರೀ ವರಮಹಾಲಕ್ಷ್ಮಿ ಸಂತೋಷ, ಸಂಪತ್ತು, ನೆಮ್ಮದಿ ಹಾಗೆ ಸಮೃದ್ಧಿಯನ್ನು ತರಲಿ. ಅವಳ ಕೃಪೆಯಿಂದ ಕುಟುಂಬದಲ್ಲಿ, ಹಾಗೆ ನೀವು ಮಾಡುವಂತಹ ವ್ಯಾಪಾರದಲ್ಲಿ, ಕೆಲಸಗಳಲ್ಲಿ ಅಭಿವೃದ್ಧಿ, ಸ್ಥಿರತೆ ಮತ್ತು ಶುಭ ಫಲಗಳು ದೊರಕಲಿ ಅನ್ನುವಂತಹ ಆಶಯದೊಂದಿಗೆ ಇಂದಿನ ನಾದೋಪಾಸನೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಈ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಕೇಳಿದಂತಹ ಎಲ್ಲ ಆತ್ಮೀಯರಿಗೂ ಧನ್ಯವಾದಗಳು.

ಮೆಚ್ಚಿ ಸಂದೇಶಗಳನ್ನು ಕೂಡ ಕಳಿಸಿದ್ದೀರಿ. ಹೀಗೆ ಕೇಳ್ತಾ ಇರಿ, ನಮ್ಮ ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಈಗಷ್ಟೇ ಹೊಸ ಇತಿಹಾಸ ಚಿತ್ರದ ಒಂದು ಗೀತೆ ಮೂಡಿ ಬಂದಿತ್ತು. ಎಸ್ ಜಾನಕಿಯವರ ಧ್ವನಿಯಲ್ಲಿ, ಚಿವುದೇ ಶಂಕರ್ ಅವರ ಸಾಹಿತ್ಯ, ಶಂಕರ್ ಗಣೇಶ್ ಅವರ ಸ್ವರ ಸಂಯೋಜನೆ ಆ ಹಾಡಿಗಿತ್ತು. ಈಗ ಮೂಡಿಬರುವಂತಹ ಗೀತೆ ಭೂದಾನ ಚಿತ್ರದ್ದು, ರಾಧಾ ಜಯಲಕ್ಷ್ಮಿಯವರ ಧ್ವನಿಯಲ್ಲಿದೆ. ಪುರಂದರದಾಸರ ಕೀರ್ತನೆಯನ್ನು ಜಿ ಕೆ ವೆಂಕಟೇಶ್ ಅವರು ಸಂಗೀತಕ್ಕೆ ಅಳವಡಿಸಿರುವಂಥದ್ದು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಅಧ್ಯಕ್ಷತೆಯಲ್ಲಿ ಮಹಾರಾಷ್ಟದ ಪುಣೆಯಲ್ಲಿ ಇಂದು 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ ನಡೆಯಲಿದೆ. ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಲಿದೆ. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಡಿಜಿಟಲ್ ರೂಪಾಂತರ, ನಾವೀನ್ಯತೆ ಮತ್ತು ಸ್ಥಿತಿಸ್ಥಾಪಕ ಡಿಜಿಟಲ್ ಮೂಲಸೌಕರ್ಯದಲ್ಲಿ ಸಹಕಾರ ಬಲಪಡಿಸುವ ಕುರಿತು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಪ್ರತಿನಿಧಿಗಳು ಚರ್ಚೆ ನಡೆಸಲಿದ್ದಾರೆ. ನವದೆಹಲಿಯಲ್ಲಿನ ಇಂಡಿಯಾ ಎಐ ಮಿಷನ್ನಡಿ ರಾಷ್ಟೀಯ ದತ್ತಾಂಶ ಮತ್ತು ಮಾದರಿ ವೇದಿಕೆಯಾದ ಎಐ ಕೋಶ್ ಕುರಿತು ಕಾರ್ಯಾಗಾರ ನಡೆಯಿತು. ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ ಭಾರತದ ದತ್ತಾಂಶದ ಸಾಮರ್ಥ್ಯವನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಮಾರ್ಗಗಳ ಕುರಿತು ಸರ್ಕಾರ, ಕೈಗಾರಿಕೆ, ಶೈಕ್ಷಣಿಕ ಕ್ಷೇತ್ರ ಹಾಗೂ ಸ್ಟಾರ್ಟ್ಅಪ್ ವಲಯದ ಪ್ರತಿನಿಧಿಗಳು ಚರ್ಚಿಸಿದರು. ಜಾರ್ಖಂಡ್ ಲೋಕಸೇವಾ ಆಯೋಗ ಮತ್ತು ಜಾರ್ಖಂಡ್ ಸಿಬ್ಬಂದಿ ನೇಮಕಾತಿ ಆಯೋಗ ನಡೆಸಿದ

ಹಲವಾರು ಪರೀಕ್ಷೆಗಳನ್ನು ರದ್ದುಪಡಿಸಿದ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಜಾರ್ಖಂಡ್ ಹೈಕೋರ್ಟ್ ತಡೆ ನೀಡಿದೆ. ರಾಜ್ಯದಲ್ಲಿ ನಕಲಿ ಮತ್ತು ಕಳಪೆ ಔಷಧಿಗಳ ಮಾರಾಟ ಹಾಗೂ ಪೂರೈಕೆಯನ್ನು ತಡೆಯಲು ಸಾರ್ವಜನಿಕರು ಮಾಹಿತಿ ನೀಡಬೇಕೆಂದು ಆರೋಗ್ಯ ಸಚಿವ ಯುಟಿ ಖಾದರ್ ಮನವಿ ಮಾಡಿದ್ದಾರೆ. ವಿಶ್ವಾಸಾರ್ಹ ಮಾಹಿತಿ ನೀಡುವ ಸಾರ್ವಜನಿಕರಿಗೆ 10,000 ರೂಪಾಯಿಗಳಿಂದ 50,000 ರೂಪಾಯಿಗಳವರೆಗೆ ನಗದು ಬಹುಮಾನ ನೀಡಲಾಗುವುದು ಎಂದು ಘೋಷಿಸಲಾಗಿದೆ. ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಜಾಗೃತ ನೌಕರರ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶವನ್ನು ಇದೇ 28ರಂದು ಆಯೋಜಿಸಲಾಗಿದೆ ಎಂದು ರಾಜ್ಯಾಧ್ಯಕ್ಷ ಡಿ ಶಿವಶಂಕರ್ ತಿಳಿಸಿದ್ದಾರೆ. 2036ರ ಒಲಿಂಪಿಕ್ಸ್ಗೆ ಭಾರತದ ಕ್ರೀಡಾಪಟುಗಳ ಬಲಿಷ್ಠ ತಂಡವನ್ನು ಸಿದ್ದಪಡಿಸಲು ಸಮಗ್ರ ಕ್ರೀಡಾ ಪ್ರತಿಭೆ ಗುರುತಿಸುವಿಕೆ ಯೋಜನೆಯನ್ನು ತ್ವರಿತವಾಗಿ ಅನುಷ್ಠಾನಗೊಳಿಸುವಂತೆ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಭಾರತದ ತ್ರಿಸಾಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಮಹಿಳಾ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಪಶ್ಚಿಮಘಟ್ಟ ಪರಿಸರ ಸೂಕ್ಷ್ಮ ವಲಯ, ರಾಜ್ಯದ 10 ಜಿಲ್ಲೆಗಳು ಕೇಂದ್ರದ ಕರಡು ಅಧಿಸೂಚನೆಯಲ್ಲಿ ನಮೂದು. ಪಶ್ಚಿಮಘಟ್ಟದ ಅಳಿವಿನಂಚಿನಲ್ಲಿರುವ ಉಭಯ ಜೀವಿಗಳ ಸಂರಕ್ಷಣೆಗೆ ಹ್ಯಾಬಿಟ್ಯಾಟ್ಸ್ ಟ್ರಸ್ಟ್ 1 ಕೋಟಿ ರೂಪಾಯಿ ಅನುದಾನ. ದೇಸಿ ತಳಿಯ ಕೊಪ್ಪಳ ದನಕ್ಕೆ ರಾಷ್ಟ್ರೀಯ ಅಧಿಕೃತ ತಳಿ ಮಾನ್ಯತೆ. ಪಂಡಿತ್ ಬಸವರಾಜ್ ರಾಜ್ಗುರು ರಾಷ್ಟ್ರೀಯ ಪ್ರಶಸ್ತಿ, ಪಂಡಿತ್ ಪರಮೇಶ್ವರ ಹೆಗಡೆ ಆಯ್ಕೆ. ಈಗ ವಾರ್ತೆಗಳ ವಿವರ. ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯ ರಾಜ್ಯದ 10 ಜಿಲ್ಲೆಗಳ ಒಟ್ಟು 39 ತಾಲೂಕುಗಳ 1449 ಗ್ರಾಮಗಳನ್ನು ಕೇಂದ್ರ ಸರ್ಕಾರ ಕರಡು ಅಧಿಸೂಚನೆಯಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿಯಡಿ ನಮೂದಿಸಿದೆ. ವಿಧಾನಸಭೆ ಕಲಾಪದಲ್ಲಿ ನಿಯಮ 73ರ ಅಡಿ ಶಾಸಕರುಗಳಾದ ಟಿಡಿ ರಾಜೇಗೌಡ ಹಾಗೂ ಆರಗ ಜ್ಞಾನೇಂದ್ರ ಮಂಡಿಸಿದ ಗಮನ ಸೆಳೆಯುವ ಸೂಚನೆಗೆ ಅರಣ್ಯ ಖಾತೆ ಸಚಿವ

0: ಮಲ್ಲಿಂಗಾರೆಡ್ಡಿ ಉತ್ತರಿಸಿದರು. ಡಾ ಕೆ ಕಸ್ತೂರಿ ರಂಗನ್ ವರದಿ ಆಧರಿಸಿ ಕೇಂದ್ರ ಸರ್ಕಾರ ಜುಲೈ 27ರಂದು 7ನೇ ಹೊಸ ಕರಡು ಅಧಿಸೂಚನೆಯನ್ನು ಸರ್ಕಾರದ ಹಂತದಲ್ಲಿ ಪರಿಶೀಲಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದರು. 20,668 ಚದರ ಕಿಲೋಮೀಟರ್ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಘೋಷಿಸಲು ಗುರುತಿಸಲಾಗಿದ್ದು, ಕರಡು ಅಧಿಸೂಚನೆಯ ದಿನಾಂಕದಿಂದ 60 ದಿನಗಳೊಳಗಾಗಿ ಸಲಹೆ ಸೂಚನೆ ಅಭಿಪ್ರಾಯಗಳನ್ನು ಸಲ್ಲಿಸಬೇಕಿದೆ ಎಂದರು. ಪಶ್ಚಿಮಘಟ್ಟದ ನದಿ ಹಾಗೂ ಜಲಾನಯನ ಪ್ರದೇಶಗಳಲ್ಲಿ ಮಾನವ ಹಸ್ತಕ್ಷೇಪಗಳಿಂದ ಬದಲಾದ ಭೂದೃಶ್ಯಗಳಲ್ಲಿ ಸಮುದಾಯದ ಸಹಭಾಗಿತ್ವದೊಂದಿಗೆ ಅಳಿವಿನಂಚಿನಲ್ಲಿರುವ ಉಭಯ ಜೀವಿಗಳ ಸಂರಕ್ಷಣೆ ಕುರಿತಾದ ಪ್ರಸ್ತಾವ ಮಂಡಿಸಿದ ಅಂತಾರಾಷ್ಟೀಯ ಖ್ಯಾತಿಯ ಕಪ್ಪೆಗಳ ತಜ್ಞ ಡಾ ಕೆವಿ ಗುರುರಾಜ್ ಹಾಗೂ ತಂಡಕ್ಕೆ ಹೊಸದಿಲ್ಲಿಯ ಹ್ಯಾಬಿಟ್ಯಾಟ್ಸ್ ಟ್ರಸ್ಟ್ 1 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಭಾರತದಲ್ಲಿರುವ ಒಟ್ಟು 475 ಉಭಯಜೀವಿ ಪ್ರಭೇದಗಳ ಪೈಕಿ 200 ಪ್ರಭೇದಗಳು ಅಳಿವಿನ ಭೀತಿಯನ್ನು ಎದುರಿಸುತ್ತಿವೆ. ಸ್ಥಳೀಯ ಸಮುದಾಯದ ಸಹಯೋಗದಲ್ಲಿ ಖಾಸಗಿ ಕೃಷಿ ಅರಣ್ಯ ಪ್ರದೇಶಗಳಲ್ಲಿ ಬೆಟ್ರಾಕೇರಿಯಂ ಉಭಯಚರಗಳ ಸಂರಕ್ಷಣಾ ತಾಣಗಳನ್ನು ಸ್ಥಾಪಿಸಲು ಯೋಜಿಸಲಾಗಿದೆ. ಬೆಂಗಳೂರಿನ ಸೃಷ್ಟಿ ಮಣಿಪಾಲ್ ಕಲೆ ವಿನ್ಯಾಸ ಮತ್ತು ತಂತ್ರಜ್ಞಾನ ಸಂಸ್ಥೆ ಪ್ರಾಧ್ಯಾಪಕ ಡಾ ಕೆವಿ ಗುರುರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: 2026ನೇ ಸಾಲಿನ ದ ಹ್ಯಾಬಿಟಾಟ್ ಟ್ರಸ್ಟ್ ವತಿಯಿಂದ ನೀಡುತ್ತಿರುವ ಪ್ರತಿಷ್ಠಿತ ಸಂರಕ್ಷಣಾ ಅನುದಾನವನ್ನು ನಮ್ಮ ಸಂಸ್ಥೆಗೆ, ಅದರಲ್ಲೂ ಕಪ್ಪೆಗಳ ಸಂರಕ್ಷಣೆಗೆ ದೊರೆತಿರುವುದು ನಮಗೆ ಅತ್ಯಂತ ಸಂತೋಷವಾಗ್ತಿದೆ. ಈ ಅನುದಾನವನ್ನು ದ ಹ್ಯಾಬಿಟಾಟ್ ಟ್ರಸ್ಟ್ ಸಂಸ್ಥೆಯು, ಅದು ದೆಹಲಿಯಲ್ಲಿದೆ, ಫೈನಲ್ ಜ್ಯೂರಿಯಲ್ಲಿ ಘೋಷಣೆ ಮಾಡಿದ್ದಾರೆ. ಈ ಅನುದಾನ ಜನಸಾಮಾನ್ಯರ ಜೊತೆಗೆ ಕಪ್ಪೆ ಸಂರಕ್ಷಣೆ, ಇಂಗ್ಲಿಷ್ನಲ್ಲಿ ಕ್ರೋಕ್ ಕೋಎಕ್ಸಿಸ್ಟೆಂಟ್ ಕನ್ಸರ್ವ್ ಎನ್ನುವ ನಮ್ಮ ಪ್ರಸ್ತಾವನೆಗೆ ಈ ಅನುದಾನ ಲಭಿಸಿದೆ. ಪಶ್ಚಿಮ ಘಟ್ಟಗಳಲ್ಲಿ ಸುಮಾರು 6 ಸ್ಥಳಗಳಲ್ಲಿ 3 ವರ್ಷಗಳ ಕಾಲ ಸ್ಥಳೀಯರ ಸಹಭಾಗಿತ್ವ ಕಪ್ಪೆಗಳ ಆಪ್ ಅಭಿವೃದ್ಧಿ ಮತ್ತು ಅವುಗಳ ಆವಾಸ ಸ್ಥಾನಗಳ ಬಗ್ಗೆ ಅಧ್ಯಯನ ನಡೆಸಲು 1 ಕೋಟಿ ರೂ ಅನುದಾನ ದೊರೆತಿದೆ. ಇದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅತ್ಯಂತ ಸಂತೋಷವಾಗ್ತಾ ಇದೆ.
0: ವಸತಿ ಶಾಲೆಗಳಿಲ್ಲದ ರಾಜ್ಯದ 66 ಗ್ರಾಮೀಣ ಹೋಬಳಿಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ವಸತಿ ಶಾಲೆಗಳನ್ನು ಮಂಜೂರು ಮಾಡಲು ಕ್ರಮ ಕೈಗೊಳ್ಳುವುದಾಗಿ ಸಮಾಜ ಕಲ್ಯಾಣ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ವಿಧಾನಸಭೆಯ ಪ್ರಶ್ನೋತ್ತರ ಕಲಾಪದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು. ಪಾತಪಾಳ್ಯ ಹೋಬಳಿಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯನ್ನು ಮಂಜೂರು ಮಾಡಿದ್ದಾಗಿ ತಿಳಿಸಿದರು. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಲ್ಲಿ ಕಳೆದ 2023ರಿಂದ ಇಲ್ಲಿಯ ತನಕ ಮಾದಕ ವಸ್ತು ಆನ್ಲೈನ್ ಜೂಜಾಟಕ್ಕೆ ಸಂಬಂಧಿಸಿ 1095 ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ನ ಪ್ರಶ್ನೋತ್ತರ ಕಲಾಪದಲ್ಲಿ ಶಾಸಕ ಬಸನಗೌಡ ಬಾದರ್ಲಿ ಅವರ ಪ್ರಶ್ನೆಗೆ ಗೃಹ ಖಾತೆ ಸಚಿವರ ಪರವಾಗಿ ಉತ್ತರಿಸಿದರು. ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಜನಾಂದೋಲನ, ಆಪರೇಷನ್ ರೈಸ್, ನಿರಾಕರಿಸಿ, ತಿಳಿಸಿ, ಬೆಂಬಲಿಸಿ ಮತ್ತು ಸಬಲಗೊಳಿಸಿ ಎಂಬ ಧ್ಯೇಯದೊಂದಿಗೆ ಬೇಡ ಬ್ರೋ ಅಭಿಯಾನವನ್ನು ಮದ್ಯ ಮತ್ತು ಮಾದಕ ವಸ್ತುಗಳ ಸಾಗಣೆ, ಬಳಕೆ ಮತ್ತು ಸೇವನೆ ವಿರುದ್ದ ರಾಜ್ಯ ಸರ್ಕಾರ ಆರಂಭಿಸಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯ ಯುವ ಸಂಗಮ 7ನೇ ಹಂತದ ಆನ್ಲೈನ್ ನೋಂದಣಿಯ ಅಂತಿಮ ದಿನಾಂಕವನ್ನು ಈ ತಿಂಗಳ 31ನೇ ತಾರೀಖಿನವರೆಗೆ ವಿಸ್ತರಿಸಿದೆ. ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳು, ಎನ್ಎಸ್ಎಸ್ ಸ್ವಯಂ ಸೇವಕರು ಮತ್ತು ಯುವ ವೃತ್ತಿಪರರೂ ಸೇರಿದಂತೆ 18ರಿಂದ 30 ವರ್ಷ ವಯಸ್ಸಿನ ಯುವ ಜನತೆ ಯುವ ಸಂಗಮ ಪೋರ್ಟಲ್ ಮೂಲಕ ಹೆಸರು ನೋಂದಾಯಿಸಬಹುದು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೊಪ್ಪಳ ಜಿಲ್ಲೆಯ ಗೋಪಾಲಕರು ಹಿಂಡಿನಲ್ಲಿ ಸಾಕಾಣಿಕೆ ಮಾಡುವ ದೇಸಿ ದನಕ್ಕೆ ರಾಷ್ಟೀಯ ಅಧಿಕೃತ ತಳಿ ಮಾನ್ಯತೆ ದೊರೆತಿದೆ. ಜವಾರಿ ದನ ಬದಲಾಗಿ ಕೊಪ್ಪಳ ದನದ ತಳಿ ಎಂದು ಗುರುತಿಸಲಾಗಿದೆ. ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ

0: ಡಾ ಬಿಕೆ ರಮೇಶ್ ಹಾಗೂ ಡಾ ಮಹಂತೇಶ್ ನೇತೃತ್ವದಲ್ಲಿ 2017-18 ಆರಂಭಗೊಂಡ ಅಧ್ಯಯನ ಬಳಿಕ ಬೀದರಿನ ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯದ ಡಾ ಕೊಟ್ರೇಶ್ ಪ್ರಸಾದ್ ಹಾಗೂ ಡಾ ಬಸವರಾಜ್ ಇನಾಮದಾರ್ ಅವರ ಸಹಯೋಗದಲ್ಲಿ ಮುಂದುವರೆಯಿತು. ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ, ಕೇಂದ್ರೀಯ ಪ್ರಾಣಿ ಅನುವಂಶೀಯ ಸಂಪನ್ಮೂಲ ಬ್ಯೂರೋ ಕರ್ನಾಲ್ ಕೊಪ್ಪಳ ತಳಿಗೆ ಈಗ ಮಾನ್ಯತೆ ನೀಡಿದೆ. ಬಳ್ಳಾರಿ ಜಿಲ್ಲೆ ಕೃಷಿ ಮಹಾವಿದ್ಯಾಲಯದ ಪ್ರಾಣಿಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಡಾ ಬಿಕೆ ರಮೇಶ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಕೊಪ್ಪಳ ಜಿಲ್ಲೆಯಲ್ಲೊಂದು ವಿಶಿಷ್ಟ ಪದ್ಧತಿ ಇದೆ. ಗೋಪಾಲಕರು ತಮ್ಮಲ್ಲಿರತಕ್ಕಂತಹ ಇಂಡು ಹಿಂಡು ದನಗಳು ರಾತ್ರಿ ವೇಳೆ ಹೊಲಗಳಲ್ಲಿ ತಿರುಗಿಸಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸತಕ್ಕಂತಹ ಕಾಯಕವನ್ನು ಪರಂಪರಾಗತವಾಗಿ ಮಾಡ್ತಾ ಬಂದಿರೋದನ್ನ ನಾವು ಈ ಭಾಗದಲ್ಲಿ ಕಾಣ್ತೇವೆ. ಇದನ್ನು ಗಮನಿಸಿದಂತಹ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ಮತ್ತು ಪಶುಪಾಲನಾ ಇಲಾಖೆ ಇವರುಗಳು ಜಂಟಿಯಾಗಿ ಈ ದನಗಳಿಗೆ ವಿಶೇಷ ತಳಿ ಗುಣಗಳಿದ್ದಾವೆ ಒಂದು ವಿಸ್ತೃತ ಅಧ್ಯಯನವನ್ನು ಕೈಗೊಂಡು ಅದನ್ನ ರಾಷ್ಟ್ರ ಮಟ್ಟದಲ್ಲಿ ಒಂದು ಸಂಸ್ಥೆ ಇದೆ, ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಅಂತ ತಳಿ ಅಂತ ಗುರುತಿಸಲಿಕ್ಕೆ ಸಾಧ್ಯತೆ ಇದೆ, ಇದನ್ನ ಪರಿಶೀಲಿಸಿ ಅಂತ ಹೇಳಿ ಆ ಅರ್ಜಿಯನ್ನು ಪರಿಗಣಿಸಿ ICR ಲೆವೆಲ್ ಅಲ್ಲಿ ಒಂದು ಪ್ರೀ ರಿಜಿಸ್ಟ್ರೇಷನ್ ಕಮಿಟಿ ಅಂತ ಇರುತ್ತೆ, ಅದರಲ್ಲಿ ಅವುಗಳನ್ನು ಪ್ರೆಸೆಂಟೇಷನ್ ಮಾಡಿ ಈಗಾಗಲೇ ಗುರುತಿಸಲ್ಪಟ್ಟಂತಹ ತಳಿಗಳಿಗಿಂತ ಪ್ರತ್ಯೇಕವಾದಂತಹ ವಿಶೇಷ ಗುಣಗಳಿದಾವೆ ಮತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವು ಕೊಪ್ಪಳ ಭಾಗದಲ್ಲಿ ಇದಾವೆ ಅನ್ನೋದನ್ನ ಮನಗಂಡ್ಬಿಟ್ಟು ದನಗಳನ್ನು ನಾವು ಜವಾರಿ ದನಗಳು ಅಂತ ಕರಿತಾ ಇದ್ವು ಅವುಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ತಳಿ ಮಾನ್ಯತೆ ಸಿಕ್ಕಿದೆ, ಕೊಪ್ಪಳ ದನದ ತಳಿ ಅಂತ ಹೇಳಿ ಪರಿಗಣಿಸ್ತೇವೆ.
0: ಧಾರವಾಡದ ಪಂಡಿತ್ ಬಸವರಾಜ ರಾಜಗುರು ರಾಷ್ಟೀಯ ಸ್ಮಾರಕ ಟ್ರಸ್ಟ್ ರಾಜಗುರು ಅವರ 106ನೇ ಜನ್ಮದಿನಾಚರಣೆ ಹಿನ್ನೆಲೆ ರಾಷ್ಟೀಯ ಪ್ರಶಸ್ತಿಗೆ ಖ್ಯಾತ ಶಾಸ್ತ್ರೀಯ ಸಂಗೀತಜ್ಞ ಬೆಂಗಳೂರಿನ ಪಂಡಿತ್ ಪರಮೇಶ್ವರ ಹೆಗಡೆ ಅವರನ್ನು ಆಯ್ಕೆ ಮಾಡಿದೆ. ಪ್ರಶಸ್ತಿ 1,00,000 ರೂಪಾಯಿ ಹಾಗೂ ಸ್ಮರಣಿಕೆ ಒಳಗೊಂಡಿದೆ. ಪಂಡಿತ್ ಬಸವರಾಜ ರಾಜಗುರು ಯುವ ಪ್ರಶಸ್ತಿಗೆ ಬೆಂಗಳೂರಿನ ಯುವ ಗಾಯಕ ಅನಿರುದ್ಧ ಐತಾಳ್ ಹಾಗೂ ಮೈಸೂರಿನ ಸರೋದ್ವಾದಕ ಸಚಿನ್ ಹಂಪೆ ಭಾಜನರಾಗಿದ್ದಾರೆ. ಪ್ರಶಸ್ತಿ 25,000 ರೂಪಾಯಿ ಬಹುಮಾನ ಹಾಗೂ ಪ್ರಶಸ್ತಿ ಫಲಕ ಒಳಗೊಂಡಿದೆ. ಹಿರಿಯ ನಾಗರಿಕರ ಕೊಡುಗೆಗಳನ್ನು ಗುರುತಿಸಲು ಮತ್ತು ಅವರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಅರಿವು ಮೂಡಿಸಲು ಪ್ರತಿ ವರ್ಷ ಆಗಸ್ಟ್ 21ರಂದು ವಿಶ್ವ ಹಿರಿಯ ನಾಗರಿಕರ ದಿನವನ್ನು ಆಚರಿಸಲಾಗುತ್ತದೆ. ವಯೋವೃದ್ಧರ ಕೊಡುಗೆಗಳನ್ನು ಗೌರವಿಸಲು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳನ್ನು ಪರಿಹರಿಸುವ ಅಗತ್ಯವನ್ನು ಈ ದಿನ ನೆನಪಿಸುತ್ತದೆ. ಇಂದು ವರಮಹಾಲಕ್ಷ್ಮಿ ಹಬ್ಬ, ನಾಡಿನಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಮನೆ ಮನೆಗಳಲ್ಲಿ, ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭಗೊಂಡಿವೆ. ತಿಳಿರು ತೋರಣ, ಬಾಳೆ ಕಂಬ, ಸಾಲು ದೀಪಗಳು, ಹೂಮಾಲೆಗಳ ಅಲಂಕಾರಗಳಿಂದ ವರಮಹಾಲಕ್ಷ್ಮಿ ಪ್ರಾಣಪ್ರತಿಷ್ಠಾಪನೆಗೊಂಡು ದೈವ ಕಳೆ ಮೇಳೈಸಿದೆ. ಹುಬ್ಬಳ್ಳಿ, ಮಂಗಳೂರು, ಬೆಂಗಳೂರು ಹಾಗೂ ಮೈಸೂರು ಸೇರಿದಂತೆ ರಾಜ್ಯದ ಪ್ರಮುಖ ರೈಲು ನಿಲ್ದಾಣಗಳ ಆಹಾರ ಮಳಿಗೆಗಳಲ್ಲಿ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಕೈಗೊಂಡಿದ್ದು ಗಂಭೀರ ಲೋಪಗಳು ಪತ್ತೆಯಾಗಿವೆ. ರಾಜ್ಯದ 36 ರೈಲು ನಿಲ್ದಾಣಗಳು ಹಾಗೂ 112 ಆಹಾರ ಮಳಿಗೆಗಳಿಗೆ ದಿಢೀರ್ ಭೇಟಿ ನೀಡಿ ತಪಾಸಣೆ ನಡೆಸಲಾಗಿದ್ದು ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮಘಟ್ಟ ಪರಿಸರ ಸೂಕ್ಷ್ಮ ವಲಯ, ರಾಜ್ಯದ 10 ಜಿಲ್ಲೆಗಳು ಕೇಂದ್ರದ ಕರಡು ಅಧಿಸೂಚನೆಯಲ್ಲಿ ನಮೂದು. ಪಶ್ಚಿಮಘಟ್ಟದ ಅಳಿವಿನಂಚಿನಲ್ಲಿರುವ ಉಭಯ ಜೀವಿಗಳ ಸಂರಕ್ಷಣೆಗೆ ಹ್ಯಾಬಿಟ್ಯಾಟ್ಸ್ ಟ್ರಸ್ಟ್ 1 ಕೋಟಿ ರೂಪಾಯಿ ಅನುದಾನ. ದೇಸಿ ತಳಿಯ ಕೊಪ್ಪಳ ದನಕ್ಕೆ ರಾಷ್ಟೀಯ ಅಧಿಕೃತ ತಳಿ ಮಾನ್ಯತೆ. ಪಂಡಿತ್ ಬಸವರಾಜ ರಾಜಗುರು ರಾಷ್ಟೀಯ ಪ್ರಶಸ್ತಿ, ಪಂಡಿತ್ ಪರಮೇಶ್ವರ ಹೆಗಡೆ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಗಂಟೆಗೆ.

ಎಲ್ಲರ ಪ್ರೇಮದಾನಾದ ವಿವಿಧ ಭಾರತಿಯನ್ನ ಕೇಳ್ತಾ ಇದ್ದೀರಿ. 7:15:58 ಸಮಯದಲ್ಲಿ ಇನ್ನೀಗ ಕಾರ್ಯಕ್ರಮ ವಿವಿಧ ಭಾರತಿಗೆ ಕಿವಿಯಾನಿಸಿರುವಂತಹ ಕನ್ನಡದ ಚುರುಕು ಕಿವಿಗಳಿಗೆ, ಸಿಹಿಯಾದ ಮನಸ್ಸುಗಳಿಗೆ ಶುಭೋದಯ ಕರ್ನಾಟಕ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಜೊತೆಯಾಗ್ತಾ ಇದ್ದೀನಿ. ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.

0: ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ ಕೇಳಿ ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ.
2: ಆಯಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಜಾನಪದ ಗಾಯನ, ರಂಗಗೀತೆಗಳು, ತತ್ವಗೀತೆಗಳ ಸಾರವನ್ನು ನೇರವಾಗಿ ಮನಸ್ಸಿಗೆ ತಲುಪಿಸಿಬಿಟ್ಟವರು ಜಾನಪದ ರತ್ನ ಬಾಳಪ್ಪ ಹುಕ್ಕೇರಿ. ಬಾಳಪ್ಪ ಹುಕ್ಕೇರಿ ಅಂದ್ರೆ ಅದೊಂದು ಆನಂದ ಲಹರಿ. ಅವರ ಹಾಡಿನಷ್ಟೇ ಮಾತು ಅದ್ಭುತ.
4: ಸಾಹಿತ್ಯ ಸಂಗೀತದೊಳಗಾಯ್ತು, ನಾವು ಕುಡ್ಕೊಂಡು ಹೋಗ್ತಕ್ಕಂಥದ್ದು ಬಡದಾರ ಬಿಡಾರ ಸತ್ತು ಹೋದಲ್ಲ ಜೀವನದೊಳಗೆ. ಅದಕ್ಕೆ ನಮ್ಮ ಜನಪದ ಸಾಹಿತ್ಯ ಹೇಳ್ತಾರೆ, ಹಾಡನ್ನು ಹರುವ್ರಿ ಮಥನ ಮರೀರಿ ಅಂತ. ಹಾಡನ್ನು ಯಾವಾಗಲೂ ಹರು ಹಾಡ್ಕೊಂತೀವಿ, ಮಥನ ವೈರತ್ತು ಮರ್ಕೊಂತ ಹೋಗ್ರಿ ಅಂತಕೊಂಡು. ಕರಿಯತ್ತರುಗಳಂತ ಹಿರಿ ಕಾಲಬಲಗಳ ಮೆರವು ಸರ್ದಾರ ಅರಿತ ನಾಯಕರ ನಿರ್ತ ವೀರರ ಮೃತ್ಯು ಮಾಡಿದ ಪ್ರೇಮ ಸಮರ ಸಂಸ್ಕೃತಿ ಇತ್ಯಭವ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ. ರನ್ನ ರಾಘವ ಹೊನ್ನ ಪಂಪರ ಲಕ್ಷ್ಮೀ ಸಣ್ಣ ಚರಷಾಕ್ಷರಿ ರನ್ನ ಪೊರೆಯಮ್ಮ ನಮ್ಮ ನೀ ಕಾಯಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ. ನೋಡ್ರಿ ಜೀವನದೊಳಗೆ ಹಿಂಗಾಗ್ತದ್ರಿಪ್ಪ, ಮಗ್ಗಲ ಹೊಲ ಕಾದ ಹೊಲ ಉಳಿತದ, ಮಗ್ಗಲ ಹೊಲ ಕಾಯ್ದ್ರೆ ನಮ್ಮ ಹೊಲ ಉಳಿತು. ಇಲ್ಲಕ್ಕೆ ಅವ್ರದ್ದು ನಮ್ಮಲ್ಲಿ ಬರ್ತಾವ, ನಮ್ದು ನಾಲ್ಕು ಆ ಕಡೆ ಹೋಗ್ತಾವ. ಈಗ ಸಾಯಿಮಠ ಜೀವನದೊಳಗೆ ಬಡಾಡ್ಕೊಂತ ಹೋಗುದಲ್ಲ, ಸಾಹಿತ್ಯ ಕೂಡಿಸೋದು ಜೀವನ ಬಡಾಡ್ಕೊಂತ ಹೋಗುದು. ಅದ್ರ ಫಲ ಇದೆ ಇವತ್ತಿನ ದಿವಸ, ಅದು ಎಷ್ಟು ಚಲ ಕನ್ನಡ ಸ್ವಾದ ಇವತ್ತಿನ ದಿವಸ. ಚೆನ್ನಮಸ ಅವಲಕ್ಕಿ ನೆನೆಸಿ ತಯಾರು ಮಾಡಿ ಸಿರಿಸಿ ಬಾಳೆಹಣ್ಣು ಸುರಿಸಿ ಸಕ್ಕರೆಗೆ ಕರೆಸಿ ತುಪ್ಪದಲ್ಲಿ ಬೆರೆಸಿದಂತ ಜನ್ಮ ಕನ್ನಡದಲ್ಲಿ ತುಂಬಿ ಬಿಟ್ಟು ಬ್ರಹ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ. ಅಲ್ಲಮ್ಮ ಪ್ರಭುದೇವ ಅಲ್ಲಮ್ಮ ಪ್ರಭುದೇವ ಬಲ್ಲಿದ ಬಸವೇಶ ಮಧ್ವ ರಾಮಾನುಜ ಅಕ್ಕ ಮಾದೇವರಮ್ಮ ಅನುಭವ ಮಂಟಪ ಸಿದ್ದಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ. ರಸದ ಮೌಸಂಬಿ ರಸ ಸೂಸು ದ್ರಾಕ್ಷಿ ವಿಶಾಲ ಬಾಳಿಯ ಹೊಸ ಮನಶ್ರೀಯಮ್ಮ ರಸಿಕರಿಗೆ ಮಾವು ತಿರುಚಿದಮ್ಮ ಧಾರವಾಡ ಮಾವು ತಿರುಚಿದಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ. ಸಣ್ಣ ಶಾವಿಗೆ ಎಣ್ಣೆ ಹೋಳಿಗೆ ಚಿನ್ನ ಸಕ್ಕರೆಯ ನುಣ್ಣಗುಣಿಸಿದಮ್ಮ ಪುಣ್ಯವಂತ ನನ್ನ ಕನ್ನಡಮ್ಮ ಪುಣ್ಯವಂತ ನನ್ನ ಕನ್ನಡಮ್ಮ. ಮುಚ್ಚನಂತ ಜೋಳ ಉತ್ತಮ ಗೋಧಿಯ ಭತ್ತ ಅಂಬೆ ಮೋರಿ ಸೋಳಮ್ಮ ನಿತ್ಯ ತುಪ್ಪ ಸುರಿಸಿದಮ್ಮ ಧನ್ಯ ಕನ್ನಮ್ಮ ನನ್ನ ಕನ್ನಮ್ಮ. 3 ಕೋಟಿ ಹರಿವ ಹಳ್ಳಿ 3 ಕೋಟಿ ಜನ 3 ಕೋಟಿ ಹರಿವ ಹಳ್ಳಿ ಎರಿಯಮ್ಮ ನಿನ ಸಿರಿ ಎಂಜನದಮ್ಮ ದರಿ ಮೇಲೆ ಸರಿಗಾಣಿನಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ. ಕರ್ನಾಟಕದಿಂದ ಶ್ರೇಷ್ಠವಂತ ನಾಡ ಜಗತ್ತಿನ ಇತಿಹಾಸಕ್ಕೆ ಸಿರಿ ಸಾಧ್ಯರಿ. ಅನೇಕ ಜಗತ್ತಿನ ಮುಗುರು ತುಂಬಿತವಂತ ಬಿಲ್ಡಿಂಗ್ ಇರ್ಬೋದು, ಇವತ್ತಿನ ಸಮುದ್ರ ಇರ್ಬೋದು, ಮ್ಯಾಲ್ಕ ಹೋಗಿ ತಳಕ್ ಬರ್ಬೋದು. ಆ ಸುಖ ದೇಶ ಫಲಪಡೋದು ದೇಶ ಜಗತ್ತಿನ ಇತಿಹಾಸ ಕರ್ನಾಟಕ ಮಂದಿ ತಿಳ್ಕೊಬೇಕು. ಇವತ್ತಿನ ದಿವಸ ನೀವು ಬ್ಯಾಡ ನೀವು ಹೋಗ್ರಿ ಅಂತ ದೇಶ ಅಲ್ಲ, ಅಂತ ಪ್ರಾಂತ ಅಲ್ಲ, ಏನಕ್ಕೆ ಪ್ರಾಂತ ನಡೋದ್ರೆ ನೀವು ಹೋಗ್ರಿ ಎಲ್ಲಿ ಹೋಗ್ಬೇಕಾದ್ರೆ ಜನರು ಇವತ್ತಿನ ದೇಶ ಬಿಟ್ಟು ಇವತ್ತಿನ ದಿವಸ ನಮ್ಮ ಕರ್ನಾಟಕ ಜನ ಹಂಗಲ್ಲ. ನೀವು ಬರ್ರಿ, ಇವನ ಆರಾಮ ಎಂದಿನ ಸರಿಯ ನಮ್ಮ ಒಂದಿನ ಸಯ್ಯ ಅಣ್ಣ ಬಸವಣ್ಣವ್ರು ಹೇಳ್ದಂಗೆ ಇವತ್ತಿನ ದಿವಸ ಎಲ್ಲರೂ ಕರ್ಕೊಂಡು ಊಟ ಮಾಡೋದು ದೇಶ ಕರ್ನಾಟಕ ದೇಶ ಬದುಕುವಂಥ ದೇಶ ಕರ್ನಾಟಕ ದೇಶ ಇವತ್ತಿನ ತಗೋಬೇಕು ನೀವು.
0: ಕೇಳಿದ್ರಲ್ಲ ಜನಪದ ರತ್ನ ಬಾಳಪ್ಪ ಹುಕ್ಕೇರಿ ಅವರ ಮಾತುಗಳು ಇವತ್ತಿನ ರತ್ನ ಭಂಡಾರದಲ್ಲಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
5: ಸರ್ವೋದಯವಾಗಲಿ ಸರ್ವರಲಿ.
0: ಕನ್ನಡಕ್ಕಾಗಿ ದುಡಿದಂತಹ ಎಲ್ಲ ಮಹನೀಯರುಗಳ ಮಾತುಗಳು ನಮ್ಮ ಭಂಡಾರದಲ್ಲಿ ರತ್ನದಂತಹ ಅವರ ಮಾತುಗಳನ್ನು ಕಾಪಿಟ್ಟುಕೊಂಡು ಪ್ರಸಾರ ಮಾಡ್ತಾ ಇದೆ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹೌದು, ನಮ್ಮ ಆಕಾಶವಾಣಿಯ ಭಂಡಾರದಲ್ಲಿ ಮುತ್ತಿನಂತಹ ರತ್ನದಂತಹ ಈ ಎಲ್ಲ ಮಹನೀಯರುಗಳ ಮಾತುಗಳು ಭಂಡಾರದಲ್ಲಿ ಭದ್ರವಾಗಿದೆ. ಅವರ ಮಾತುಗಳನ್ನೆಲ್ಲ ನಿಮಗೆ ಕೇಳಿಸುವಂತಹ ಪ್ರಯತ್ನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ್ದು. ಈ ದಿನ ಬಾಳಪ್ಪ ಹುಕ್ಕೇರಿಯವರ ಮಾತುಗಳನ್ನು ಆಲಿಸಿದ್ರಿ. ಸಂಜೆಯೂ ಕೂಡ ನೀವು ಮರುಪ್ರಸಾರದಲ್ಲಿ 6:50 ಇವರ ಮಾತುಗಳನ್ನು ಕೇಳಬಹುದು.

ಇದು ಸೆಕೆಂಡುಗಳಾಗಿದೆ. ಇನ್ನೀಗ ಭಾವಗೀತೆಗಳನ್ನು ಕೇಳುವಂತಹ ಸಮಯ ಶುಭೋದಯ ಕರ್ನಾಟಕದಲ್ಲಿ. ಬಾಳಪ್ಪ ಹುಕ್ಕೇರಿಯವರ ಧ್ವನಿಯಲ್ಲೇ ಮೂಡಿಬರುವಂತಹ ಒಂದು ಜನಪ್ರಿಯವಾದಂತಹ ಭಾವಗೀತೆ, ಆನಂದ ಕಂದಾವರ ರಚನೆ ಇದು. ನಾ ಸಂತಿಗೆ ಹೋಗಿವ್ನಿ ಆಕೆ ತಂದಿದ್ದಳು ಬೆಣ್ಣಿ. ಎಷ್ಟು ಚಂದದ ಗೀತೆ ಅಲ್ವಾ. ಈಗ ನಿಮ್ಮೆಲ್ಲರಿಗಾಗಿ

ಎಷ್ಟು ಚಂದದ ಹಾಡು ಅಲ್ವಾ. ಅಂದರೆ ನಾ ಸಂತೆಗೆ ಹೋಗಿದ್ದೆ, ಆಕೆ ಬೆಣ್ಣೆಯನ್ನು ತಂದಿದ್ಲು ಅನ್ನುವಂಥದ್ದು ಕೇಳೋಕೇನೆ ಒಂದು ರೀತಿ ಪುಳಕವನ್ನು ತರುವಂಥದ್ದು. ಅಂದರೆ ಆ ಒಂದು ಹೊಸದಾಗಿ ಹುಟ್ಟುವಂತಹ ಪ್ರೇಮದ ಪರಿ ಎಷ್ಟು ಚೆಂದ ಇರುತ್ತೆ ಅನ್ನುವಂಥದ್ದು ಜನಪದರ ಬಾಯಲ್ಲಿ ಬಂದರೆ ಹೇಗಿರುತ್ತೆ ಅನ್ನುವಂಥದ್ದು ಈ ಒಂದು ಹಾಡಿನ ಮೂಲಕ ನಮಗೆ ತಿಳಿಯುತ್ತೆ. ಹಾಗೆಯೇ ಈಗಂತೂ ಶ್ರಾವಣ ಮಾಸದಲ್ಲಿದ್ದೀವಿ, ಆದರೆ ಅದಕ್ಕೂ ಮೊದಲು ಇದ್ದದ್ದು ಆಷಾಢ ಮಾಸ. ಆಷಾಢ ಮಾಸ ಅಂತ ಹೇಳಿದ್ರೆ ಕೆಲವರಿಗಂತೂ ಬಹಳನೇ ಬೇಸರವನ್ನು ತರುವಂಥದ್ದು. ಯಾರಿಗೆ ಅಂತ ಹೇಳಿದ್ರೆ, ಹೌದು, ಈ ಮೊದಲು ಚೈತ್ರ ಮಾಸದಲ್ಲಿ ಮದುವೆಯಾದಂತಹ ನವ ದಂಪತಿಗಳು ಯಾರಿರ್ತಾರೆ, ಸಂಪ್ರದಾಯದಲ್ಲಿ ಅತ್ತೆ ಸೊಸೆ ಒಟ್ಟಾಗಿ ಇರಬಾರ್ದು ಅನ್ನುವಂತಹ ಕಾರಣದಿಂದ ಹೊಸದಾಗಿ ಮದುವೆಯಾದಂತಹ ಮದುಮಗಳು ಆ ಒಂದು ತಿಂಗಳುಗಳ ಕಾಲ ಅಂದರೆ ಆಷಾಢ ಮಾಸದಲ್ಲಿ ತನ್ನ ತವರಿಗೆ ಹೋಗುವಂಥದ್ದು. ಆ ಸಮಯದಲ್ಲಿ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಂತಹ ಒಂದು ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಶ್ರಾವಣ ಮಾಸಕ್ಕಾಗಿ ಎದುರು ನೋಡ್ತಾ ಇರ್ತಾರೆ ಆ ನವದಂಪತಿಗಳು. ಆ ನಂತರ ಅವರ ಭೇಟಿ, ಅಂದರೆ ಶ್ರಾವಣ ಮಾಸ ಹುಟ್ಟಿದ ತಕ್ಷಣ ಅವರ ಭೇಟಿಯಾಗತ್ತಲ್ಲ, ಆಗ ಹೇಗಿರುತ್ತೆ? ಹೌದು, ಬನ್ನಿ ತಿಳ್ಕೊಳ್ಳೋಣ. ಮಾವನ ಮನೆಗೆ ಹೋದಂತಹ ಅಳಿಯ ಹಾಗೆ ತನ್ನ ಮುದ್ದಾದ ಹೆಂಡತಿಯನ್ನು ಕಾಣಬೇಕು ಅಂತ ಹೇಳಿ ಹಂಬಲಿಸ್ತಾ ಇರ್ತಾನೆ. ಆಗ ಏನೆಲ್ಲ ಆಗತ್ತೆ, ಈ ಒಂದು ಚಂದದ ಸಂದರ್ಭವನ್ನು ದೃಶ್ಯ ಕಾವ್ಯವಾಗಿ ಹಾಡಿನ ಮೂಲಕ ನಮಗೆ ಕಟ್ಕೊಟ್ಟಿದ್ದಾರೆ ಕೆಎಸ್ ನರಸಿಂಹಸ್ವಾಮಿಯವರು. ಈಗ ಮೈಸೂರು ಅನಂತಸ್ವಾಮಿಯವರ ಧ್ವನಿಯಲ್ಲಿ ಈ ಒಂದು ಚಂದದ ಗೀತೆಯನ್ನು ಕೇಳೋಣ. ರಾಯರು ಬಂದರು, ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು, ಹುಣ್ಣಿಮೆ ಅರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ಹುಣ್ಣಿಮೆ ಚಂದಿರ ಬಂದಿತ್ತು. ಈ ಗೀತೆ ರತ್ನಮಾಲ ಪ್ರಕಾಶ್ ಅವರ ಧ್ವನಿಯಲ್ಲಿ ನಾವು ಕೇಳಿದ್ದೀವಿ, ತುಂಬಾ ಜನಪ್ರಿಯ ಆದಂತಹ ಗೀತೆ. ಅದೇ ಗೀತೆ ಈಗ ಮೈಸೂರು ಅನಂತಸ್ವಾಮಿಯವರ ಧ್ವನಿಯಲ್ಲಿ ಮೂಡಿಬರುತ್ತೆ.

ಗಮಗಮಿಸುವ ಮೃಷ್ಟಾನದ ಭೋಜನ ರಾಯರ ಕಾದಿತ್ತು, ಗಮಗಮಿಸುವ ಮೃಷ್ಟಾನದ ಭೋಜನ ರಾಯರ ಕಾದಿತ್ತು, ಬೆಳ್ಳಿಯ ಬಟ್ಟಲ ಗಸಗಸೆ ಪಾಯಸ ರಾಯರ ಕ

0: ಎಂ ಗೋಪಾಲಕೃಷ್ಣ ಅಡಿಗರ ರಚನೆಯನ್ನ ಸುಲೋಚನಾ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಸಮಯ 7:35. ಇನ್ನೀಗ ರಾಷ್ಟ್ರೀಯ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಅಧಿಕಾರಿಗಳು, ವಿಶ್ವವಿದ್ಯಾಲಯಗಳು ಮತ್ತು ಯುವ ಸಮೂಹದೊಂದಿಗೆ ಹೆಚ್ಚಿನ ಒಡನಾಟ ಹೊಂದಬೇಕು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅಧ್ಯಕ್ಷತೆಯಲ್ಲಿ ಇಂದು ಪುಣೆಯ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ. ಲಡಾಖ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರ ಹೈಕೋರ್ಟ್ ಪೀಠ ಸ್ಥಾಪಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಎಫ್ಐಎಚ್ ವಿಶ್ವಕಪ್ ಹಾಕಿ ಟೂರ್ನಿ, ಇಂದು ಭಾರತ ನೆದರ್ಲ್ಯಾಂಡ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ: ಕೇಂದ್ರ ಸರ್ಕಾರದ ಕಾರ್ಯದರ್ಶಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ತಮ್ಮ ನಿವಾಸದಲ್ಲಿ 3ನೇ ಉನ್ನತ ಮಟ್ಟದ ಸಭೆ ನಡೆಸಿದರು. ಮೂಲಸೌಕರ್ಯ ಮತ್ತು ಸಂಪರ್ಕ, ಭದ್ರತೆ, ವಿದೇಶಾಂಗ ವ್ಯವಹಾರಗಳು ಮತ್ತು ಆಡಳಿತವನ್ನು ನಿರ್ವಹಿಸುವ ಸಚಿವಾಲಯಗಳು ಮತ್ತು ಇಲಾಖೆಗಳ ಭವಿಷ್ಯದ ಕಾರ್ಯಸೂಚಿಯ ಕುರಿತು ಚರ್ಚಿಸಿದರು. ದೇಶದ ಭವಿಷ್ಯವನ್ನು ಹೇಗೆ ರೂಪಿಸಬೇಕು ಎಂಬ ಕುರಿತು ದೀರ್ಘಾವಧಿಯ ದೃಷ್ಟಿಕೋನದಿಂದ ಯೋಚಿಸುವಂತೆ ಅವರು ಕಾರ್ಯದರ್ಶಿಗಳನ್ನು ಒತ್ತಾಯಿಸಿದರು. ಹೆಚ್ಚಿನ ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ದತ್ತಾಂಶದ ಪರಿಣಾಮಕಾರಿ ಬಳಕೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದರು. ಅಧಿಕಾರಿಗಳಲ್ಲಿ

0: ವಿಶ್ಲೇಷಿಸಬೇಕು. ಸಂಕೀರ್ಣ ಸವಾಲುಗಳನ್ನು ಎದುರಿಸಲು ಮತ್ತು ದೀರ್ಘಾವಧಿಯ ದೃಷ್ಟಿಕೋನದೊಂದಿಗೆ ಭಾರತದ ಭವಿಷ್ಯವನ್ನು ರೂಪಿಸಲು ಹೆಚ್ಚಿನ ಸಮನ್ವಯತೆ ಜೊತೆಗೆ ನವೀನ ಚಿಂತನೆ ಮತ್ತು ಸಾಮೂಹಿಕ ಮಾಲೀಕತ್ವದ ಅಗತ್ಯವನ್ನು ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದ್ದಾರೆ. ಭಾರತಕ್ಕೆ ಭೇಟಿ ನೀಡಿರುವ ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೋಯಿಜುಮು ಪ್ರಧಾನಿ ನರೇಂದ್ರ ಮೋದಿಯವರನ್ನು ದೆಹಲಿಯಲ್ಲಿ ನಿನ್ನೆ ಭೇಟಿ ಮಾಡಿದರು. ಭಾರತ ಮತ್ತು ಜಪಾನ್ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಬಗ್ಗೆ ಉಭಯ ನಾಯಕರು ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು. ಇಂಡೋ ಪೆಸಿಫಿಕ್ ಮತ್ತು ಅದರಾಚೆ ಶಾಂತಿ, ಸ್ಥಿರತೆ ಮತ್ತು ಸಮೃದ್ದಿಯನ್ನು ಹೆಚ್ಚಿಸುವಲ್ಲಿ ಭಾರತ ಜಪಾನ್ ರಕ್ಷಣಾ ಮತ್ತು ಭದ್ರತಾ ಸಹಕಾರದ ಮಹತ್ವವನ್ನು ಈ ಸಮಾಲೋಚನೆ ಅನಾವರಣಗೊಳಿಸುತ್ತದೆ. ರಕ್ಷಣಾ ವಲಯದಲ್ಲಿ ಭಾರತೀಯ ಕಂಪನಿಗಳು ಮತ್ತು ನವೋದ್ಯಮಗಳೊಂದಿಗೆ ವಿಶೇಷವಾಗಿ ಮೇಕ್ ಇನ್ ಇಂಡಿಯಾ ಆಶ್ರಯದಲ್ಲಿ ಸಹ ಅಭಿವೃದ್ದಿ ಮತ್ತು ಸಹ ಉತ್ಪಾದನೆಗಾಗಿ ಜಪಾನ್ ಪಾಲುದಾರಿಕೆ ಮಾಡಿಕೊಳ್ಳಲು ಲಭ್ಯವಿರುವ ಅವಕಾಶಗಳ ಬಗ್ಗೆ ಪ್ರಧಾನಿ ಈ ಸಂದರ್ಭದಲ್ಲಿ ಮಾಹಿತಿ ನೀಡಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಜಪಾನ್ ನಡುವಿನ ರಕ್ಷಣಾ ಮತ್ತು ಭದ್ರತಾ ಸಂಬಂಧಗಳನ್ನು ಗಾಢಗೊಳಿಸುವ ಕುರಿತು ಅತ್ಯುತ್ತಮ ಸಂಭಾಷಣೆ ನಡೆಸಿದ್ದೇವೆ. ಇಂಡೋ ಪೆಸಿಫಿಕ್ ಮತ್ತು ಅದರಾಚೆಗಿನ ಶಾಂತಿ, ಸ್ಥಿರತೆ ಮತ್ತು ಸಮೃದ್ದಿಗೆ ಎರಡೂ ರಾಷ್ಟಗಳ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆ ಪ್ರಮುಖ ಆಧಾರವಾಗಿದೆ ಎಂದು ಹೇಳಿದ್ದಾರೆ. 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆಯನ್ನು ಭಾರತ ಆಯೋಜಿಸಿದ್ದು, ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ಅಧ್ಯಕ್ಷತೆಯಲ್ಲಿ ಇಂದು ಪುಣೆಯಲ್ಲಿ ಸಭೆ ನಡೆಯಲಿದೆ. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಡಿಜಿಟಲ್ ರೂಪಾಂತರ, ನಾವೀನ್ಯತೆ ಮತ್ತು ಡಿಜಿಟಲ್ ಮೂಲಸೌಕರ್ಯದಲ್ಲಿ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಯಲಿದೆ. ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬುದು ಸಭೆಯ ಪ್ರಮುಖ ಕಾರ್ಯಸೂಚಿಯಾಗಿದೆ. ಈ ಕಾರ್ಯಕ್ರಮವು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಉದಯೋನ್ಮುಖ ತಂತ್ರಜ್ಞಾನ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಭವಿಷ್ಯದ ಸಂಪರ್ಕ ವ್ಯವಸ್ಥೆ, ಸೈಬರ್ ಭದ್ರತೆ, ಸಾಮರ್ಥ್ಯ ವೃದ್ಧಿ ಮತ್ತು ಅಂತರ್ಗತ ಡಿಜಿಟಲ್ ಸಂಪರ್ಕದ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ವೇದಿಕೆಯನ್ನು ಒದಗಿಸುತ್ತದೆ. ಲಡಾಖ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರ ಹೈಕೋರ್ಟ್ ಪೀಠ ಸ್ಥಾಪಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ನಿರ್ಧಾರವು ಲಡಾಖ್ನ ದೂರದ ಪ್ರದೇಶಗಳಲ್ಲಿನ ನಾಗರಿಕರಿಗೆ ನ್ಯಾಯದಾನದ ಪ್ರವೇಶವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಮತ್ತು ಅವರು ಅರ್ಹ ಕಾನೂನು ಸೇವೆಗಳನ್ನು ಪಡೆಯಲು ಸಮಯವನ್ನು ಕಡಿಮೆ ಮಾಡುತ್ತದೆ. ಲಡಾಖ್ನ ಸರ್ವತೋಮುಖ ಅಭಿವೃದ್ದಿಗೆ ಮತ್ತು ಸಾಂವಿಧಾನಿಕ ಸುರಕ್ಷತೆಗಳನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ತನ್ನ ಕೀ ಉತ್ತರದ ಬಗ್ಗೆ ಆಕ್ಷೇಪಣೆ ಸಲ್ಲಿಸಲು ಆನ್ಸರ್ ಕೀ ಚಾಲೆಂಜ್ ಎಂಬ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳಿಗಾಗಿ ವಿನ್ಯಾಸಗೊಳಿಸಿದೆ. ಈ ವ್ಯವಸ್ಥೆ ದುಬಾರಿಯಾಗಿದೆ ಎಂಬ ಕಳವಳಗಳನ್ನು ಎನ್ಟಿಎ ತಿರಸ್ಕರಿಸಿದೆ. ಇದು ಒಂದು ಆನ್ಲೈನ್ ಪ್ರಕ್ರಿಯೆಯಾಗಿದ್ದು ಅಲ್ಲಿ ಜೆಇಇ ಮುಖ್ಯ, ಎನ್ಇಇಟಿ ಅಥವಾ ಯುಜಿಸಿ, ನೆಟ್ನಂತಹ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ಅಭ್ಯರ್ಥಿಗಳು ತಾತ್ಕಾಲಿಕ ಕೀ ಉತ್ತರದ ದೋಷಗಳ ಬಗ್ಗೆ ಆಕ್ಷೇಪ ಸಲ್ಲಿಸಬಹುದು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಎನ್ಟಿಎ ಹೇಳುವಂತೆ ಒಬ್ಬ ಅಭ್ಯರ್ಥಿಯು ಪ್ರಶ್ನೆಯನ್ನು ಪ್ರಶ್ನಿಸಿದರೆ ಮತ್ತು ವಿಷಯ ತಜ್ಞರು ಸವಾಲನ್ನು ಸ್ವೀಕರಿಸಿದರೆ ಪರಿಷ್ಕೃತ ಉತ್ತರ ಕೀ ಪರೀಕ್ಷೆ ಪರದ ಪ್ರತಿಯೊಬ್ಬ ಅಭ್ಯರ್ಥಿಗೂ ಅದು ಅನ್ವಯವಾಗಲಿದೆ. ಅನಗತ್ಯ ಸವಾಲುಗಳನ್ನು ನಿರುತ್ಸಾಹಗೊಳಿಸಲು ಇದಕ್ಕಾಗಿ ಶುಲ್ಕವನ್ನು ವಿಧಿಸಲಾಗುತ್ತದೆ ಮತ್ತು ಸವಾಲು ಸರಿಯಾಗಿದ್ದರೆ ಶುಲ್ಕವನ್ನು ಮರುಪಾವತಿಸಲಾಗುತ್ತದೆ. ಪ್ರತಿ ಪ್ರಶ್ನೆಗೆ 200 ರೂಪಾಯಿ ದರ ನಿಗದಿಪಡಿಸಲಾಗಿದೆ. ಯಾವುದೇ ಅಭ್ಯರ್ಥಿಯಿಂದ ನಿಖರವಾದ ಸವಾಲು ಎದುರಾದರೆ ಲಕ್ಷಾಂತರ ಇತರ ದಾಖಲೆಗಳನ್ನು ಸರಿಪಡಿಸಲು ನೆರವಾಗಲಿದೆ ಎಂದು ಎನ್ಟಿಎ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ವರಮಹಾಲಕ್ಷ್ಮಿ ಹಬ್ಬ. ನಾಡಿನಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಮನೆ ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭವಾಗಿದೆ. ತಳಿರು, ತೋರಣ, ಬಾಳೆಕಂಬ, ಸಾಲು ದೀಪಗಳು, ಹೂಮಾಲೆಗಳ ಅಲಂಕಾರಗಳಿಂದ ವರಮಹಾಲಕ್ಷ್ಮಿ ಪ್ರಾಣ ಪ್ರತಿಷ್ಠಾಪನೆಗೊಂಡು ದೈವಕಳೆ ಮೇಳೈಸಿದೆ. ಬೆಲೆ ಏರಿಕೆಯ ಮಧ್ಯೆಯೂ ವರಮಹಾಲಕ್ಷ್ಮಿ ಹಬ್ಬದ ಅಗತ್ಯ ವಸ್ತುಗಳ ಖರೀದಿ ಭರಾಟೆ ಇಂದು ಸಹ ಜೋರಾಗಿದೆ. ಈ ವರ್ಷದ ಅಕ್ಟೋಬರ್ 31ರವರೆಗೆ 10 ಲಕ್ಷ ಮೆಟ್ರಿಕ್ ಟನ್ ಕಚ್ಚಾ ಸಕ್ಕರೆಯನ್ನು ಸುಂಕರಹಿತವಾಗಿ ಆಮದು ಮಾಡಿಕೊಳ್ಳಲು ಸರ್ಕಾರ ಅನುಮತಿ ನೀಡಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ಈ ಕುರಿತು ಅಧಿಸೂಚನೆ ಹೊರಡಿಸಿದೆ. ನಿರ್ದಿಷ್ಟ ಷರತ್ತುಗಳಿಗೆ ಒಳಪಟ್ಟು 10 ಲಕ್ಷ ಮೆಟ್ರಿಕ್ ಟನ್ ಕಚ್ಚಾ

0: ಸಕ್ಕರೆಯನ್ನು ಸುಂಕವಿಲ್ಲದೆ ಆಮದು ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. ಹಬ್ಬದ ಋತುವಿಗೆ ಮುಂಚಿತವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಹಬ್ಬದ ಸಂದರ್ಭದಲ್ಲಿ ಸಕ್ಕರೆ ಬೇಡಿಕೆ ಸಾಮಾನ್ಯವಾಗಿ ಹೆಚ್ಚಿರುತ್ತದೆ. ಭಾರತ ವಿಶ್ವದ ಎರಡನೇ ಅತಿದೊಡ್ಡ ಸಕ್ಕರೆ ಉತ್ಪಾದಕ ರಾಷ್ಟವಾಗಿದೆ. ಆಮ್ಸ್ಟೆಲ್ವಿನ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ವಿಶ್ವಕಪ್ ಹಾಕಿ ಟೂರ್ನಿ ಪೂಲ್ ಬಿ ಗುಂಪಿನ ಮೊದಲ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡವು ಇಂದು ನೆದರ್ಲ್ಯಾಂಡ್ಸ್ ವಿರುದ್ದ ಸೆಣಸಲಿದೆ. ಈ ಪಂದ್ಯವು ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಇದಕ್ಕೂ ಮೊದಲು ನಿನ್ನೆ ನಡೆದ ಪೂಲ್ ಡಿ ಗುಂಪಿನ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ದ ಗೋಲುರಹಿತ ಡ್ರಾ ಸಾಧಿಸಿದ ನಂತರ ಭಾರತ ಎರಡನೇ ಸುತ್ತಿಗೆ ಮುನ್ನಡೆದಿದೆ. ಎರಡೂ ತಂಡಗಳು ಅವಕಾಶಗಳನ್ನು ಸೃಷ್ಟಿಸಿಕೊಂಡವು, ಆದರೆ ಗೋಲು ಗಳಿಸುವಲ್ಲಿ ವಿಫಲವಾದವು. ಭಾರತದ ರಕ್ಷಣಾ ವಿಭಾಗವು ಸ್ಪರ್ಧೆಯ ಉದ್ದಕ್ಕೂ ದೃಢವಾಗಿತ್ತು. ವಿಶೇಷವಾಗಿ ದ್ವಿತೀಯಾರ್ಧದಲ್ಲಿ ಭಾರತವು ಇಂಗ್ಲೆಂಡ್ನಿಂದ ಅನೇಕ ಪೆನಾಲ್ಟಿ ಕಾರ್ನರ್ಗಳನ್ನು ತಡೆದಿತ್ತು. ಸಲೀಮಾ ತೇಟೆ ನೇತೃತ್ವದ ಭಾರತದ ಪೂಲ್ ಡಿಯಲ್ಲಿ ಪ್ರಮುಖ ಎರಡನೇ ಸ್ಥಾನವನ್ನು ಗಳಿಸಲು ಈ ಡ್ರಾ ನೆರವಾಯಿತು. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನ ಪುರುಷರ ಮತ್ತು ಮಹಿಳೆಯರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತೀಯ ಶಟ್ಲರ್ಗಳು ಇಂದು ಸ್ಪರ್ಧಿಸಲಿದ್ದಾರೆ. ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಮೂರನೇ ಶ್ರೇಯಾಂಕದ ಚೀನಾದ ಲಿಯಾಂಗ್ ವಿ ಕೆಂಗ್ ಮತ್ತು ವಾಂಗ್ ಚಾಂಗ್ ಅವರ ವಿರುದ್ದ ಹೋರಾಡಲಿದ್ದಾರೆ. ಈ ಜೋಡಿ ಪ್ರೀಕ್ವಾರ್ಟರ್ ಫೈನಲ್ಸ್ನಲ್ಲಿ ಮಲೇಷಿಯಾದ ಜುನೈದಿ ಆರಿಫ್ ಮತ್ತು ರಾಯ್ ಕಿಂಗ್ ಯಾಪ್ ಅವರನ್ನು 21-13, 21-19, 21-17 ಸೆಟ್ಗಳಿಂದ ಸೋಲಿಸಿತು. ಮಹಿಳಾ ಡಬಲ್ಸ್ನಲ್ಲಿ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಅವರನ್ನೊಳಗೊಂಡ ಭಾರತದ ಜೋಡಿ ನಾಲ್ಕನೇ ಶ್ರೇಯಾಂಕದ ಚೀನಾದ ಜಿಯಾಯಿ ಫ್ಯಾನ್ ಮತ್ತು ಜಾಂಗ್ ಶು ಕ್ಸಿಯಾನ್ಸಿ ಜೋಡಿಯನ್ನು ಎದುರಿಸಲಿದೆ. ಏತನ್ಮಧ್ಯೆ ಮಾಜಿ ವಿಶ್ವ ಚಾಂಪಿಯನ್ ಪಿವಿ ಸಿಂಧು, ಪುರುಷರ ಸಿಂಗಲ್ ಶಟ್ಲರ್ ಆಯುಷ್ ಶೆಟ್ಟಿ ಮತ್ತು ಮಿಶ್ರ ಡಬಲ್ಸ್ ಜೋಡಿ ಧ್ರುವ ಕಪಿಲ ಮತ್ತು ತನಿಷಾ ಕ್ರಾಸ್ಟೊ ತಮ್ಮ ಪ್ರೀಕ್ವಾರ್ಟರ್ ಫೈನಲ್ಸ್ನಲ್ಲಿ ಹಣಾಹಣಿಯಲ್ಲಿ ಸೋಲುಂಡರು. ಇದರಿಂದಾಗಿ ಆಯಾ ವಿಭಾಗಗಳಲ್ಲಿ ಭಾರತದ ಯಾನ ಕೊನೆಗೊಂಡಿತು. ಮಹಿಳಾ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು ಮೂರನೇ ಶ್ರೇಯಾಂಕದ ವಾಂಗ್ ಜಿ ಯಿ ವಿರುದ್ದ ಪರಾಭವಗೊಂಡರು. ಪುರುಷರ ಸಿಂಗಲ್ಸ್ನಲ್ಲಿ ಆಯುಷ್ ಶೆಟ್ಟಿ ಅವರನ್ನು ಇಂಡೋನೇಷ್ಯಾದ ಅಲ್ವಿ ಫರ್ಹಾನ್ ಸೋಲಿಸಿದರು. ನೈಜೀರಿಯಾದ ವಾಯುವ್ಯ ಸುಕೋಟೋ ರಾಜ್ಯದ ನದಿಯಲ್ಲಿ ದೋಣಿಯೊಂದು ಮುಳುಗಿ ಕನಿಷ್ಠ 47 ಜನರು ಸಾವನ್ನಪ್ಪಿದ್ದಾರೆ. ದೋಣಿಯಲ್ಲಿದ್ದ 80 ಹೆಚ್ಚು ಜನರು ಗೋರವ್ ಪಟ್ಟಣದಲ್ಲಿ ಕೆಲಸಕ್ಕಾಗಿ ತೆರಳುತ್ತಿದ್ದರು. ನೈಜೀರಿಯಾದಲ್ಲಿ ವಿಶೇಷವಾಗಿ ಮಳೆಗಾಲದಲ್ಲಿ ದೋಣಿ ಅಪಘಾತಗಳು ಸಾಮಾನ್ಯವಾಗಿದೆ. ಈ ವರ್ಷದ ಜನವರಿಯಲ್ಲಿ ಯೋಬೆ ರಾಜ್ಯದಲ್ಲಿ ಇದೇ ರೀತಿ ದುರಂತದಲ್ಲಿ 25 ಜನ ಸಾವನ್ನಪ್ಪಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಧಿಕಾರಿಗಳು, ವಿಶ್ವವಿದ್ಯಾಲಯಗಳು ಮತ್ತು ಯುವ ಸಮೂಹದೊಂದಿಗೆ ಹೆಚ್ಚಿನ ಒಡನಾಟ ಹೊಂದಬೇಕು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅಧ್ಯಕ್ಷತೆಯಲ್ಲಿ ಇಂದು ಪುಣೆಯ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ. ಲಡಾಖ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರ ಹೈಕೋರ್ಟ್ ಪೀಠ ಸ್ಥಾಪಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಎಫ್ಐಎಚ್ ವಿಶ್ವಕಪ್ ಹಾಕಿ ಟೂರ್ನಿ, ಇಂದು ಭಾರತ ನೆದರ್ಲ್ಯಾಂಡ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ವಿವಿಧ ಭಾರತಿ ನಿಮ್ಮ ಅನುದಿನದ ಸಂಗಾತಿ ಸ್ಟುಡಿಯೋದಲ್ಲಿ ಸಮಯ 7:46:30.
1: ಓಹೋ, ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
0: ಶುಭೋದಯ ಕರ್ನಾಟಕದಲ್ಲಿ ನಾವಿದ್ದೇವೆ. ಭಾವಗೀತೆಗಳ ಕಾರ್ಯಕ್ರಮಕ್ಕೆ ಕೇಳುಗರಿಗೆ ಮತ್ತೊಮ್ಮೆ ಸ್ವಾಗತ. ಈ ದಿನ 21 ಆಗಸ್ಟ್ ನಮ್ಮ ಕನ್ನಡದ ಹೆಸರಾಂತ ಸಾಹಿತಿ, ಸಂಶೋಧಕರು ಹಾಗೆ ಜಾನಪದ ವಿದ್ವಾಂಸರಾದಂತಹ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರ ಜನ್ಮದಿನ ಈ ದಿನ. ಇವರು 1955 ಆಗಸ್ಟ್ 21 ದಕ್ಷಿಣ ಕನ್ನಡ ಜಿಲ್ಲೆಯ ಪಂಜದಲ್ಲಿ ಜನಿಸ್ತಾರೆ. ಕನ್ನಡ ಸಾಹಿತ್ಯ, ಜಾನಪದ, ಸಾಂಸ್ಕೃತಿಕ ಅಧ್ಯಯನ ಮತ್ತು ಯಕ್ಷಗಾನ ಕ್ಷೇತ್ರಗಳಿಗೆ ತಮ್ಮದೇ ಆದಂತಹ ಗಮನೀಯವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ. ವಿಶೇಷತೆ ಏನು ಅಂತ ಹೇಳಿದ್ರೆ, ಅವರು ಸಾಹಿತ್ಯವನ್ನು ಕೇವಲ ಓದುವ ವಿಷಯವನ್ನಾಗಿ ನೋಡದೆ ಸಮಾಜದ ಬದುಕು ಹಾಗೆ ಜನರ ಅನುಭವಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಮಾಧ್ಯಮವಾಗಿ ಬಳಸ್ಕೊಂಡ್ರು. ಇದು ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರ ಒಂದು ವಿಶೇಷತೆ ಅಂತಲೇ ಹೇಳಬಹುದು. ಜನಪದ ಸಾಹಿತ್ಯ ಮತ್ತು ಕರಾವಳಿಯ ಸಂಸ್ಕೃತಿಯ ಕುರಿತು ಅವರು ಆಳವಾದಂತಹ ಅಧ್ಯಯನ ಹಾಗೆ ಸಂಶೋಧನೆಯನ್ನು ನಡೆಸಿದ್ದಾರೆ. ಭಾವಗೀತೆಗಳ ಪ್ರಸಾರದಲ್ಲಿ ಇನ್ನು ಮುಂದೆ ರಾಜೇಶ್ವರಿ ಬಿ ಸಾದರವರ ಧ್ವನಿಯಲ್ಲಿ ಕೇಳಿ ಪೂತಿ ನರಸಿಂಹಚಾರವರ ರಚನೆ.

ನಿಲ್ಲಿಸದಿರು ವನಮಾಲಿ ಕೊಳಲ ಗಾನವ ಅನ್ನುವಂತಹ ಒಂದು ಭಾವಗೀತೆಯನ್ನು ನೀವು ಕೇಳಿದ್ರಿ. ಪೂತಿ ನರಸಿಂಹಾಚಾರ್ಯವರ ರಚನೆಯಾಗಿತ್ತು. ಹಾಗೆ ನಮ್ಮ

0: ತಮ್ಮ ಶೆಹನಾಯಿ ವಾದನವನ್ನ ನಿಲ್ಲಿಸಿದಂತಹ ದಿನ ಈ ದಿನ ಯಾರು ಅಂತ ಹೇಳಿ ಕೇಳ್ತೀರಾ? ಮತ್ತಾರೂ ಅಲ್ಲ, ಶೆಹನಾಯಿ ನಾದವನ್ನು ವಿಶ್ವದಾದ್ಯಂತ ಮೊಳಗಿಸಿದಂತಹ ಮಹಾನ್ ಸಂಗೀತ ದಿಗ್ಗಜ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರು. ಅವರ ಕೊರಳು ನಿಂತದ್ದು, ಉಸಿರು ನಿಂತದ್ದು ಈ ದಿನ ಆಗಸ್ಟ್ 21ನೇ ತಾರೀಖು. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರು ನಮ್ಮನ್ನು ಅಗಲಿದಂತಹ ದಿನ. ಅವರ ಶೆಹನಾಯಿ ಇತ್ತಲ್ಲ, ಅದು ಕೇವಲ ಒಂದು ವಾದ್ಯದ ನಾದ ಖಂಡಿತ ಆಗಿರಲಿಲ್ಲ, ಅದು ನಮ್ಮ ಭಾರತೀಯ ಸಂಸ್ಕೃತಿ, ಭಕ್ತಿ ಮತ್ತು ಸಂಗೀತ ಪರಂಪರೆಯ ಒಂದು ಸುಂದರ ಅಭಿವ್ಯಕ್ತಿ ಆಗಿತ್ತು ಅಂತ ಹೇಳಿದ್ರೆ ತಪ್ಪಿಲ್ಲ. ಭಾರತರತ್ನ ಪುರಸ್ಕೃತರಾದಂತಹ ಬಿಸ್ಮಿಲ್ಲಾ ಖಾನ್ ಅವರ ಸಂಗೀತ ಸಾಧನೆ ಭಾರತೀಯ ಶಾಸ್ತ್ರೀಯ ಸಂಗೀತದ ಇತಿಹಾಸದಲ್ಲಿ ಸದಾ ಸ್ಮರಣೀಯವಾದದ್ದು. ಆಗಸ್ಟ್ 21ನೇ ತಾರೀಕು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರು ನಮ್ಮನ್ನು ಅಗಲಿದಂತಹ ದಿನ.
1: ತಾತ.

0: ಶೆಹನಾಯಿ ಮಾಂತ್ರಿಕ ಪಂಡಿತ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಶೆಹನಾಯಿ ವಾದನದ ಒಂದು ತುಣುಕು ಈಗಷ್ಟೇ ನೀವು ಕೇಳಿದ್ರಿ. ಕೇಳ್ತಾ ಇದ್ದೀರಿ ಭಾವಗೀತೆಗಳ ಕಾರ್ಯಕ್ರಮ ಶುಭೋದಯ ಕರ್ನಾಟಕದಲ್ಲಿ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ.
0: ಕಾರ್ಯಕ್ರಮದ ಕೊನೆಯ ಗೀತೆ ಇನ್ನೀಗ ಮುಡಿಬರುತ್ತೆ ವಿಶ್ವಾಸ್ ವಸಿಷ್ಠ ಅವರ ಧ್ವನಿಯಲ್ಲಿ. ಆತ್ಮೀಯ ಕೇಳುಗರು ಬೆಳಗಿನಿಂದಲೂ ಕೂಡ ಹೌದು ಹಬ್ಬದ ಸಂಭ್ರಮದ ಜೊತೆ ಜೊತೆಗೆ ಕಾರ್ಯಕ್ರಮಗಳನ್ನು ಕೂಡ ನಾವು ಕೇಳ್ತಾ ಇದ್ದೀವಿ. ವಿವಿಧ ಭಾರತಿ ಕಾರ್ಯಕ್ರಮಗಳಿಂದ ನಮ್ಮ ಸಂಭ್ರಮ ಈ ದಿನ ಹಬ್ಬದ ಸಂಭ್ರಮ ಇಮ್ಮಡಿಯಾಗಿದೆ ಅಂತ ಹೇಳಿ ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ. ಎಲ್ಲರ ಸಂದೇಶಗಳನ್ನು ನೋಡೋಣ ಮುಂದಿನ ಭಾಗದಲ್ಲಿ. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಇನ್ನೀಗ ವಿಶ್ವಾಸ್ ವಸಿಷ್ಠ ಅವರ ಧ್ವನಿಯಲ್ಲಿ ಭಾವಗೀತೆ ಮುಡಿಬರುತ್ತೆ. ಇದು ಉಪಾಸನಾ ಮೋಹನ್ ಅವರ ಒಂದು ಸ್ವರಕಲ್ಪನೆಯಲ್ಲಿ ಮುಡಿಬರೆದಿರುವಂತಹ ಗೀತೆ. ರಚನಾಕಾರರು ಕಾವ್ಯಂ ಶ್ರೀನಿವಾಸ ಅವರು.

ಕನಸು ಗಣ್ಣಿನ ಹುಡುಗಿ ಕನಸಲ್ಲಿ ಬರುತ್ತಾಳೆ. ಎಂಥ ಚಂದದ ಒಂದು ನವಿರಾದ ಭಾವ ಅಲ್ವಾ. ತನ್ನ ಪ್ರೀತಿಯ ಹುಡುಗಿಯ ಬಗ್ಗೆ ಎಷ್ಟೊಂದು ಅಚ್ಚುಮೆಚ್ಚಿನ ಮಾತುಗಳು ಈ ಒಂದು ಹಾಡಲ್ಲಿ ವ್ಯಕ್ತ ಆಗಿದೆ. ಇಷ್ಟೊಂದು ಭಾವಕ್ಕೆ ಸ್ಪಂದಿಸುವಂತಹ ಗೀತೆಗಳು, ಭಾವಗೀತೆಗಳು ನಿಜಕ್ಕೂ ಸಂತೋಷವನ್ನು ಕೊಡುವಂಥದ್ದು, ಮನಸ್ಸಿಗೆ ಉಲ್ಲಾಸವನ್ನು ನೀಡುವಂಥದ್ದು, ಎಲ್ಲೋ ನಮಗಾಗಿನೇ ಈ ಒಂದು ಹಾಡು ಬರ್ತಿದೆಯೇನೋ ಅನ್ನಿಸುವಂಥದ್ದು. ಭಾವಗೀತೆಗಳ ಈ ಒಂದು ಚಂದದ ಪಯಣ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇಂದು ವರಮಹಾಲಕ್ಷ್ಮಿ ಹಬ್ಬ, ನಾಡಿನಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಮನೆ ಮನೆಗಳಲ್ಲಿ, ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭಗೊಂಡಿವೆ. ತಳಿರು ತೋರಣ, ಬಾಳೆಕಂಬ, ಸಾಲು ದೀಪಗಳು, ಹೂಮಾಲೆಗಳ ಅಲಂಕಾರಗಳಿಂದ ವರಮಹಾಲಕ್ಷ್ಮಿ ಪ್ರಾಣ ಪ್ರತಿಷ್ಠಾಪನೆಗೊಂಡು ದೈವ ಕಳೆ ಮೇಳೈಸಿದೆ. ಕಲ್ಲುಗಣಿ ಮತ್ತು ಕ್ರಷರ್ ಮಾಲೀಕರಿಂದ ಎರಡು ಕಡೆ ರಾಜಧನ ಸಂಗ್ರಹಿಸುತ್ತಿರುವುದನ್ನು ಕೂಡಲೇ ಸ್ಥಗಿತಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಕಲ್ಲುಗಣಿ ಮತ್ತು ಕ್ರಷರ್ ಮಾಲೀಕರ ಒಕ್ಕೂಟದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಿನ್ನೆ ಪ್ರತಿಭಟನೆ ನಡೆಯಿತು. ಗಣಿ ಮತ್ತು

ವಿಜ್ಞಾನ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಮನವಿ ಸ್ವೀಕರಿಸಿ ಬೇಡಿಕೆಗಳನ್ನು ಈಡೇರಿಸಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಉಡುಪಿ ಜಿಲ್ಲೆಯ ಅಲೆವೂರು, ಕೆಂತೂರು ಹಾಗೂ ದುಗ್ಲಿ ಪದವಿಯಲ್ಲಿ ಬಾಳೆ ದಾಸ್ತಾನು ಕೇಂದ್ರಗಳ ಮೇಲೆ ಸಹಾಯಕ ಆಯುಕ್ತರಾದ ಎಸ್ಆರ್ ರಶ್ಮಿ ನೇತೃತ್ವದಲ್ಲಿ ದಾಳಿ ನಡೆಸಿದೆ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳ ತಂಡ 10 ಕಿಲೋದಷ್ಟು ರಾಸಾಯನಿಕ ಮತ್ತು ರಾಸಾಯನಿಕ ಲೇಪಿತ ಬಾಳೆಹಣ್ಣುಗಳನ್ನು ನಾಶಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ ಕಾರ್ಯದರ್ಶಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ತಮ್ಮ ನಿವಾಸದಲ್ಲಿ 3ನೇ ಉನ್ನತ ಮಟ್ಟದ ಸಭೆ ನಡೆಸಿದರು. ಮೂಲಸೌಕರ್ಯ ಮತ್ತು ಸಂಪರ್ಕ, ಭದ್ರತೆ, ವಿದೇಶಾಂಗ ವ್ಯವಹಾರಗಳು ಮತ್ತು ಆಡಳಿತವನ್ನು ನಿರ್ವಹಿಸುವ ಸಚಿವಾಲಯಗಳು ಮತ್ತು ಇಲಾಖೆಗಳ ಭವಿಷ್ಯದ ಕಾರ್ಯಸೂಚಿಯ ಕುರಿತು ಚರ್ಚಿಸಿದರು. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ತನ್ನ ಕೀ ಉತ್ತರದ ಬಗ್ಗೆ ಆಕ್ಷೇಪ ಸಲ್ಲಿಸಲು ಆನ್ಸರ್ ಕೀ ಚಾಲೆಂಜ್ ಎಂಬ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳಿಗಾಗಿ ವಿನ್ಯಾಸಗೊಳಿಸಿದೆ. ಈ ವ್ಯವಸ್ಥೆ ದುಬಾರಿಯಾಗಿದೆ ಎಂಬ ಕಳವಳಗಳನ್ನು ಎನ್ಟಿಎ ತಿರಸ್ಕರಿಸಿದೆ. ಲಡಾಕ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರ ಹೈಕೋರ್ಟ್ನ ಪೀಠ ಸ್ಥಾಪಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ಮಾಹಿತಿ ಹಂಚಿಕೊಂಡಿದ್ದಾರೆ. ಆಮ್ಸ್ಟರ್ಡ್ಯಾಮ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ವಿಶ್ವಕಪ್ ಹಾಕಿ ಟೂರ್ನಿಯ ಪೂಲ್ ಬಿ ಗುಂಪಿನ ಮೊದಲ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡವು ಇಂದು ನೆದರ್ಲ್ಯಾಂಡ್ಸ್ ವಿರುದ್ದ ಸೆಣಸಲಿದೆ. ಈ ಪಂದ್ಯವು ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ

0: ವಿಶ್ವದ ಜೀವ ವೈವಿಧ್ಯದ ಕುರಿತು ನಾವು ನಮ್ಮ ಅರಿವು ಮತ್ತು ಗೌರವವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ.
1: ಭೂಮಿ, ಆಕಾಶ ಮತ್ತು ನೀರು, ಈ ಮೂರು ನೆಲೆಗಳನ್ನು ಆಶ್ರಯಿಸಿ ಬದುಕುವ ಜೀವಕೋಟಿಯ ಸಂರಕ್ಷಣೆ ಮನುಕುಲದ ಕರ್ತವ್ಯ.
0: ಈ ಭೂಮಿಯ ಮೇಲೆ ಗೌರವದಿಂದ ಬದುಕುವ ಯಾವ ಜೀವಿಯ ಹಕ್ಕನ್ನು ನಾವು ಕಸಿದುಕೊಳ್ಳಲಾರೆವು? ಕ್ರಿಮಿಕೀಟಗಳು, ಪಕ್ಷಿ, ಉರಗ ಸಂತತಿ, ಪ್ರಾಣಿ ಸಂಕುಲ, ಹೀಗೆ ಎಲ್ಲ ಜೀವವರ್ಗಕ್ಕೂ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ.
1: ಸಸ್ಯ ಸಂಕುಲದ ನಾಶವೆಂದರೆ ಅದು ಜೀವ ಸಂಕುಲದ ನಾಶ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮತ್ತೆ ಕೋರ್ತಾ ಜೊತೆಯಾಗಿದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಈ ವಿಭಾಗದಲ್ಲಿ ದಿನ ವಿಶೇಷತೆಗಳು ಹಾಗೆ ಚಿತ್ರಗೀತೆಗಳು ನಿಮ್ಮ ಜೊತೆಯಾಗತ್ತೆ. ಶುಭೋದಯ ಕರ್ನಾಟಕದಲ್ಲಿ ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ಅನೂಪ್ ಸೀಳಿನವರ ಧ್ವನಿಯಲ್ಲಿ ಈ ಒಂದು ಹಾಡನ್ನ ಕೇಳಿದ್ರಿ. ಈ ಗೀತೆ ಎರಡನೇ ಸಲ ಚಿತ್ರದ ಹಾಡಾಗಿತ್ತು. ಗುರುಪ್ರಸಾದ್ ಅವರ ಸಾಹಿತ್ಯ, ಅನೂಪ್ ಸೀಳಿನವರದೇ ಸಂಗೀತ ಈ ಒಂದು ಗೀತೆಗಿತ್ತು. ಹೂವ ಸುರಿದೇನು ಅಂತ ಹೇಳಿ ಹಾಡ್ತಾ ಇದಾರಲ್ರಿ, ಹೂವು ಸುರಿಯೋಕಾಗತ್ತಾ ಅಂತ ಹೇಳಿ ಯೋಚನೆ ಮಾಡ್ತಿದ್ದೀರಾ. ಹೌದು, ಶ್ರಾವಣ ಅಂದ್ರೇ ದುಬಾರಿ ಮಾಸ, ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂತ ಹೇಳಿದ್ರೆ 5,000 ರೂಪಾಯಿ ಆಗ್ಬಿಟ್ಟಿದೆ 1 ಕೆಜಿ ಕನಕಾಂಬರ ಹೂವು. ಹೇಗಪ್ಪ ಸುರಿಯುವಂತಹ ಹಾಡು ಇವ್ರು ಹಾಡ್ತಾರೆ ಅಂತ ಹೇಳಿ ಅನ್ಕೊಳ್ತಾ ಇದ್ದೀರಾ ಅಲ್ವಾ. ಎಲ್ಲ ಹೂವಿನ ಬೆಲೆಯು ಸಾಮಾನ್ಯವಾಗಿ 1/2 ಕೆಜಿ ಸೇವಂತಿಗೆ ಹೂವು 30-40, ಹೆಚ್ಚೆಚ್ಚು ಅಂದರೆ 50 ರೂಪಾಯಿಗೆ ಸಿಗುವಂಥದ್ದು. ಆದರೆ ಈ ಹಬ್ಬಕ್ಕೆ 1/2 ಕೆಜಿ ಸೇವಂತಿಗೆ ಹೂವು ಮಾರಾಟ ಆಗೋದು 100-150 ರೂಪಾಯಿಗಳು, ಅಂದರೆ 3 ಪಟ್ಟು ಹೂವಿನ ಬೆಲೆ ಹೆಚ್ಚಾಗತ್ತೆ ಈ ಒಂದು ಹಬ್ಬಕ್ಕೆ ಅಂತಲೇ ಹೇಳಬಹುದು. ಈಗ ಮತ್ತೊಂದು ಹೂವಿನ ಗೀತೆ ಮುಡಿ ಬರ್ತಾ ಇದೆ. ಈ ಗೀತೆ ಲಕ್ಕಿ ಚಿತ್ರದ್ದು ಅಲ್ಲ, ಬೇರೆ ಚಿತ್ರದ್ದು. ಗೌತಮ್ ಭಾರದ್ವಾಜ್ ಅವರು ಹಾಡಿದರೆ, ನಿಖಿತಾ ಭರತ್ ಅವರು ಕೂಡ ದನಿಗೂಡಿಸಿದರೆ, ಪ್ರಮೋದ್ ಜೋಯಿಸ್ ಅವರ ಸಾಹಿತ್ಯ ಇದೆ. ಮೇಲುಕೋಟೆ ವಲ್ಲಭನ್ ಅನ್ನುವಂತಹ ಚಿತ್ರದ ಹಾಡು ಇದು.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇನ್ನೀಗ ಚಿತ್ರಗೀತೆಗಳು, ಹಾಗೆ ಈ ದಿನ ಯಾವೆಲ್ಲ ವಿಶೇಷತೆಗಳು ಇದೆ ಅಂತ ಕೂಡ ನಾವು ತಿಳ್ಕೊಳ್ಳೋಣ ಚಿತ್ರಗೀತೆಗಳ ಪ್ರಸಾರದ ಜೊತೆ ಜೊತೆಗೆ. ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಇರುವಂತಹ ಒಂದು ಗೀತೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ್ದು. ಜಿ ಉದಯಶಂಕರ್ ಅವರ ಸಾಹಿತ್ಯ, ಸಿಂಗೀತಂ ಶ್ರೀನಿವಾಸ ರಾವ್ ಅವರ ಸ್ವರ ಸಂಯೋಜನೆ. ಈ ಗೀತೆಯಲ್ಲಿದೆ ಲಕ್ಷ್ಮೀ ಎಲ್ಲೆಲ್ಲ ಇದ್ದಾಳೆ, ಯಾವ ರೀತಿ ಇದ್ದಾಳೆ, ಯಾವ ರೂಪದಲ್ಲಿ ನಮಗೆ ಕಾಣಿಸ್ತಾಳೆ ಇಂದಿನ ಕಾಲಘಟ್ಟದಲ್ಲಿ. ಈ ಒಂದು ಗೀತೆಯಲ್ಲಿ ಒಂದು ರೀತಿ ವ್ಯಂಗ್ಯ ಅನ್ಬಹುದು, ವಿಡಂಬನೆ ಅನ್ಬಹುದು, ಅಥವಾ ಕಟು ಸತ್ಯ ಅಂತ ಕೂಡ ಹೇಳಬಹುದು. ಲಕ್ಷ್ಮಿಯ ವರ್ಣನೆ ಈ ರೀತಿಯಾಗಿದೆ, ಮನೆ ಕೇಳೋಣ ಭಾಗ್ಯದ ಲಕ್ಷ್ಮಿ ಚಿತ್ರದ ಈ ಹಾಡು.

0: ಹೌದು, ದುಡ್ಡಿದ್ರೆ ಎಲ್ಲ ಅನ್ನುವಂತಹ ಮನೋಭಾವ ಎಲ್ರದು. ಹಾಗಾಗಿನೇ ಲಕ್ಷ್ಮಿ ಅಂತ ಹೇಳಿದ್ರೆ ವಿಶೇಷವಾದಂತಹ ಪ್ರೀತಿ, ಶ್ರದ್ಧೆ, ಭಕ್ತಿ ಎಲ್ಲರಿಗೂ ಕೂಡ. ಇನ್ನು ಹೆಣ್ಣನ್ನು ಮಹಾಲಕ್ಷ್ಮಿಗೆ ಹೋಲಿಸ್ತಾರೆ. ಮನೆಯಲ್ಲಿ ಹೆಣ್ಣು ಮಗು ಜನನ ಆದರೆ ನೋಡು ಮಹಾಲಕ್ಷ್ಮಿ ಬಂದಲು ಅಂತ ಹೇಳಿ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಹೆಣ್ಣು ಇದ್ದೆಡೆ ಸಂಪತ್ತು ಅಂತ ಹೇಳಿ. ಯಾವ ಸಂಪತ್ತು? ಹೌದು, ಜ್ಞಾನದ ಸಂಪತ್ತು, ವಿದ್ಯೆಯ ಸಂಪತ್ತು, ಕಾಳಜಿ, ಪ್ರೀತಿಯ ಸಂಪತ್ತು ಎಲ್ಲವನ್ನ ಕೂಡ ಹೆಣ್ಣು ಕೊಡುವಂಥದ್ದು. ಹಾಗಾಗಿನೇ ಹೆಣ್ಣು ಅಂತ ಹೇಳಿದ್ರೆ ಸಂಪತ್ತಿನ ಸಂಕೇತ, ಮಹಾಲಕ್ಷ್ಮಿಯ ರೂಪ ಅವಳು ಅನ್ನುವಂಥದ್ದು. ಹಾಗೆ ಈ ದಿನದ ವಿಶೇಷತೆ ಏನು ಅಂತ ಹೇಳಿ ಒಂದ್ಸಾರಿ ನೋಡೋಣ. ಆಗಸ್ಟ್ 21ನೇ ತಾರೀಕು ಈ ದಿನ ಮುಖ್ಯವಾದ ವಿಶೇಷತೆ ಅಂತ ಹೇಳಿದ್ರೆ ವರಮಹಾಲಕ್ಷ್ಮಿ ಹಬ್ಬ. ಇದು ನಮ್ಮ ದಕ್ಷಿಣ ಭಾರತದಲ್ಲಿ ಆಚರಿಸುವಂಥದ್ದು, ಮುಖ್ಯವಾಗಿ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ಹಾಗೆಯೇ ಕೆಲವೊಂದು ತಮಿಳುನಾಡಿನ ಭಾಗಗಳಲ್ಲಿ ಈ ಒಂದು ಹಬ್ಬವನ್ನು ವಿಜೃಂಭಣೆಯಿಂದ, ಭಕ್ತಿಭಾವಗಳಿಂದ ಆಚರಿಸ್ತಾರೆ. ಆಗಸ್ಟ್ 21ನೇ ತಾರೀಕನ್ನು ವಿಶ್ವ ಉದ್ಯಮಶೀಲತಾ ದಿನ ಅಂದರೆ ವರ್ಲ್ಡ್ ಎಂಟರ್ಪ್ರೆನ್ಯೂ ಡೇ ಅಂತ ಕೂಡ ಆಚರಿಸುವಂಥದ್ದು. ಉದ್ಯಮಶೀಲತೆ, ಹೊಸ ಆಲೋಚನೆಗಳು, ನವೀನತೆ ಮತ್ತು ಉದ್ಯಮಿಗಳನ್ನು ಪ್ರೋತ್ಸಾಹಿಸುವಂತಹ ದಿನ ಈ ದಿನ. ಹಾಗೆ ಮತ್ತೊಂದು ದಿನ ಕೂಡ ಇದೆ, ಭಯೋತ್ಪಾದನೆಯ ಸಂತ್ರಸ್ತರ ಸ್ಮರಣೆ ಮತ್ತು ಗೌರವದ ಅಂತಾರಾಷ್ಟ್ರೀಯ ದಿನ. ಅಂದರೆ ಈ ಭಯೋತ್ಪಾದನೆಯಿಂದ ತಮ್ಮ ಪ್ರಾಣವನ್ನು ಕಳೆದುಕೊಂಡಂತಹ, ಮರಣಿಸಿದಂತಹ ವ್ಯಕ್ತಿಗಳಿಗೆ, ಸಂತ್ರಸ್ತರಿಗೆ ಸ್ಮರಣೆಯನ್ನು ಮಾಡೋದು, ಹಾಗೆ ಅವರಿಗೆ ಗೌರವಗಳನ್ನು ಅರ್ಪಿಸೋದು ಈ ಒಂದು ದಿನದ ಆಚರಣೆಯ ಉದ್ದೇಶ. ಭಯೋತ್ಪಾದನೆಯಿಂದ ಬಾಧಿತರಾದ ಸಂತ್ರಸ್ತರು ಯಾರಿದರೆ ಹಾಗೆ ಬದುಕಿ ಉಳಿದವರನ್ನು ಕೂಡ ಸ್ಮರಿಸಿ ಶಾಂತಿ ಮತ್ತು ಮಾನವೀಯತೆಯ ಮಹತ್ವವನ್ನು ಸಾರುವಂತಹ ದಿನ ಭಯೋತ್ಪಾದನೆಯ ಸಂತ್ರಸ್ತರ ಸ್ಮರಣೆ ಮತ್ತು ಗೌರವದ ಅಂತಾರಾಷ್ಟ್ರೀಯ ದಿನ. ಆಗಸ್ಟ್ 21ನೇ ತಾರೀಕು ಆಚರಿಸುವಂಥದ್ದು.
1: ನಮಸ್ಕಾರ, ನಾನು ಲಕ್ಷ್ಮೀ ಗೋಪಾಲ ಸ್ವಾಮಿ ಮಾತಾಡ್ತಾ ಇರೋದು. ಚಿಕ್ಕ ವಯಸ್ಸಿಂದನೂ ನಾನು ರೇಡಿಯೋ ಕೇಳ್ಕೊತಾ ಬರ್ತಾ ಇದ್ದೀನಿ. ನಮ್ಮ ಅಮ್ಮ ಡಾಕ್ಟರ್ ಉಮಾ ಗೋಪಾಲ ಸ್ವಾಮಿ ರೇಡಿಯೋ ಆರ್ಟಿಸ್ಟ್ ಆಗಿದ್ರು. ಸೊ ನಮ್ಗದೆಲ್ಲ ಒಳ್ಳೊಳ್ಳೆ ನೆನಪುಗಳು. ವಿವಿಧ ಭಾರತಿ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಎನ್ರಿಚಿಂಗ್ ಅಂತ ಹೇಳ್ಬೋದು. ನಾನು ಯಾವಾಗ್ಲೂ ವಿವಿಧ ಭಾರತಿ ಕೇಳ್ತೀನಿ, ನೀವು ಕೇಳಿ ಆನಂದಿಸಿ.

ಒಲವು ಮುಡಿದಾಗ ಚಿತ್ತದ ಗೀತೆ ಈಗ ನೀವು ಕೇಳಿದ್ರಿ. ಇನ್ನು ಇಷ್ಟೊತ್ತು ಮುಡಿ ಬಂದಂತಹ ಗೀತೆಗಳು ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಗಣೇಶನ ಗಲಾಟೆ, ಜೀವನ ಚೈತ್ರ, ಟ್ರಿನ್ ಟ್ರಿನ್ ಮತ್ತು ಒಲವು ಮೂಡಿದಾಗ ಚಿತ್ತದ ಗೀತೆಗಳಾಗಿತ್ತು. ಅಷ್ಟಲಕ್ಷ್ಮಿಯರು ಕೂಡ ನಿಮ್ಮ ಮನೆಗೆ ಈ ದಿನ ಬರಲಿ, ನಿಮ್ಮ ಮನೆ ಸಂತಸದಿಂದ ತುಂಬಿ ತುಳುಕಲಿ ಅಂತ ಹೇಳ್ತಾ, ಹಾಗೆಯೇ ಕೆಲವು ನಮ್ಮ ಕೇಳುಗರು ಹೇಳ್ತಾ ಇದ್ದಾರೆ ಲಕ್ಷ್ಮಿಗೆ ನಮ್ಮ ಮನೆ ಅಡ್ರೆಸ್ ಗೊತ್ತಿಲ್ಲ, ದಯವಿಟ್ಟು ಲೊಕೇಶನ್ ಕೊಟ್ಟು ಕಳಿಸಿ ಅಂತ ಹೇಳಿ. ನೋಡಿ, ಗೂಗಲ್ ಕಾಲ ಇದು, ಲಕ್ಷ್ಮಿಯೂ ಕೂಡ ಲೊಕೇಶನನ್ನು ಅರಸಿ ಬರ್ತಾಳೆ ಅನ್ನುವಂತಹ ಭಾವನೆ ಹೌದು ಅವರದು. ಹಾಗಾಗಿ ತಡ ಯಾಕೆ, ನಿಮ್ಮ ನಿಮ್ಮ ವಾಟ್ಸಪ್ಗಳಲ್ಲಿ ಲಕ್ಷ್ಮೀ ದೇವಿಗೆ ಅಂತಲೇ ಹೇಳಿ ನಿಮ್ಮನೆ ಲೊಕೇಶನ್ನ ಕಳಿಸ್ಕೊಟ್ಬಿಡಿ. ತಾಯಿ ನಿಮ್ಮ ಮನೆಗೆ ಲೊಕೇಶನ್ ಹುಡುಕೊಂಡು ಬಂದು ಸ್ಥಿರವಾಗಿ ನಿಲ್ಲಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಇದರೊಂದಿಗೆ ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.

ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.

ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ,

ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ, ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರುಗಳು.

0: ಹೂ ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
1: ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ.
2: ಇಂದಿನ ವಿಶೇಷ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೂ ಮುನ್ನ ಹಬ್ಬದ ಜೊತೆ ಜೊತೆಗೆ ಕಾರ್ಯಕ್ರಮಗಳನ್ನು ಕೇಳ್ತಾ ನಮ್ಮ ಜೊತೆಗೂ ಕೂಡ ಜೊತೆಯಾಗಿರುವಂತಹ ನಮ್ಮ ಕೇಳುಗರು ಯಾರ್ಯಾರು ಅಂತ ಹೇಳಿ ನೋಡ್ಬಿಡೋಣ. ಹೊನ್ನೂರಲ್ಲಿ ಅವರು, ಹಾಗೆ ಬೊಪ್ಪ ವೆಂಕಟೇಶ್ ಅವರು, ಬೀದರ್ ಗಣೇಶ್ ನಗರದ ಮುದ್ದ ಮಹೇಶ್, ಗಣೇಶ್ ರಶ್ಮಿ ಶಾಂಭವಿ ಹಾಗೂ ಅವರ ಮನೆಯವರು ಬನಶಂಕರಿಯ, ನಮ್ಮ ಕೇಳುಗರಾದ ಕೌಸಲ್ಯ ಅವರು, ಶ್ರದತ್ ಮುಳೆ ಅವರು ನ್ಯಾಮತಿಯಿಂದ, ಸುಜಾತ ಆರ್ ಗಣೇಶ್, ಲಿಖಿತ ಯತೀಶ, ಜಯಲೀಲಾ, ಪೂಜಾ ವಿಸ್ಮಯ, ಪೂರ್ವಿಕಾ, ಈ ನಮ್ಮ ಕೇಳುಗರು ರಾಜಾಜಿನಗರದಿಂದ, ಡಾಕ್ಟರ್ ಅನಂತಕುಮಾರ್ ಅರಸ್ ಕಡಬ ಗುಬ್ಬಿ ತಾಲೂಕು ಇಲ್ಲಿಂದ, ಹಾಗೆ ಕೋಲಾರದ ನಮ್ಮ ಕೇಳುಗರಾದ ನಾಗರಾಜ್ ಅವರು, ಆನಂದ್ ಕುಲಕರ್ಣಿ ಸುಲೇಪೇಟಾದಿಂದ ಸಂದೇಶ ಕಳಿಸಿದರೆ, ಹಾಗೆ ಜಗದೀಶ್ವರಾಚಾರ್ ಅವರ ಸಂದೇಶ ಮಹಾಲಕ್ಷ್ಮಿ ಲೇಔಟ್ನಿಂದ ಬಂದಿದೆ. ತುಂಬ ಸ್ಪೆಷಲ್ಲು ಈ ದಿನ ಅವರಿಗೆ, ಯಾಕಂತ ಹೇಳಿದ್ರೆ ಮಹಾಲಕ್ಷ್ಮಿ ನೆಲೆಸಿರುವಂತಹ ಸ್ಥಳದಲ್ಲೇ ಅವರು ನೆಲೆಸಿಬಿಟ್ಟಿದ್ದಾರೆ. ಹಾಗೆ ಪ್ರಕಾಶ್ ಅವರು ಬೆಂಗಳೂರಿನ ನಮ್ಮ ಕೇಳುಗರು, ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ. ಭಾಗ್ಯಲಕ್ಷ್ಮಿಯವರು ರಾಜಾಜಿನಗರದಿಂದ, ಹಾಗೆ ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯ ನಮ್ಮ ಕೇಳುಗರು, ಮತ್ತು ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದ ನಮ್ಮ ಕೇಳುಗರು, ಮಧು ಜೆ ಚಿತ್ರದುರ್ಗದ ಕೇಳುಗರು, ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ನಿಯವರು, ಹನುಮಂತಪ್ಪ ಹುಲಿಗೆಮ್ಮನವರ ಅಕ್ಷಯ ಪಾರ್ಕ್ ಹುಬ್ಬಳ್ಳಿಯ ಕೇಳುಗರು, ಹಾಗೆ ನಮ್ಮ ಶ್ರೋತೃ ಮಿತ್ರರಾದಂತಹ ಶಿವಗಂಗಾ ಅವರು ಹೆಬ್ಬಾಳದ ನಮ್ಮ ಕೇಳುಗರಿವರು, ಪ್ರಶಾಂತ್ ಸ್ನೇಹ ಆರ್ಯನ್ ಧೀಮಂತ್ ಮಯೂರನಗರ ತುಮಕೂರಿನ ನಮ್ಮ ಕೇಳುಗರು, ಹಾಗೆ ಎನ್ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಚಂದುಲಾಲ್ ಅವರ ಸಂದೇಶ ಕಲಬುರಗಿಯಿಂದ ಬಂದಿದೆ. ಆದಿತ್ಯ, ಶಿವಲೀಲಾ, ತೇಲಿ, ಶ್ರೀಶೈಲ ಹಾಗೂ ಶಿವಲೀಲಾ ಶ್ರೀಶೈಲ ಇವರೆಲ್ಲರೂ ಕೂಡ ಚಿಕ್ಕುಡ ಗ್ರಾಮದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ವರಲಕ್ಷ್ಮಿಯವರು ಪೀಣ್ಯದ ನಮ್ಮ ಆತ್ಮೀಯ ಕೇಳುಗರು, ಹಾಗೆ ಪ್ರಕಾಶ್ ರಾಜಾಜಿನಗರದಿಂದ, ಚಂದ್ರಮತಿಯವರು ಕೂಡ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದಾರಂತೆ. ವಿಜಯಕುಮಾರ್, ಆರಾಧ್ಯ, ರಕ್ಷಿತಾ, ಪಾರ್ವತಿ, ಹಳೆಯೂರು, ಕಾಕನಕೋಟೆ ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಪ್ರಭಾಕರ್ ಪಾಸ್ತೆ, ವಿದ್ಯಾನಗರ, ಹುಬ್ಬಳ್ಳಿ ಇಲ್ಲಿಂದ ವಸುಂಧರಾ ಅವರು ಕೂಡ ಇದ್ದಾರೆ. ಹಾಗೆ ಗೋಕಾಕ್ ತಾಲೂಕು ಬೈರನಹಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ಹಾಗೂ ಅವರ ಮನೆಯವರು ಸಂಧ್ಯಾ ಮೋಹನ್ ಅವರು, ಡಾಕ್ಟರ್ ಅಂಬುಜಾ ಮಳಖೇಡಕರ ಕಲಬುರಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರ ಸಂದೇಶದ ಜೊತೆಗೆ ಈ ದಿನದ ಸಂಭ್ರಮಕ್ಕೆ ಇಮ್ಮಡಿಯಾಗುವಂತಹ ಒಂದು ಮಹಾಲಕ್ಷ್ಮಿಯ ಕವಿತೆ ಕೂಡ ಮೂಡಿಬಂದಿದೆ. ಅವರು ಬರೀತಾರೆ, ಶ್ರೀ ಮಹಾಲಕ್ಷ್ಮಿ, ಶ್ರೀ ವರಮಹಾಲಕ್ಷ್ಮಿ ಬಾರಮ್ಮ, ಲೋಕಮಾತೆ ಶ್ರೀ ಜಯಲಕ್ಷ್ಮಿ ಧರೆಗಿಳಿದು ಬಾರಮ್ಮ, ಕಮಲವದನೆ ಮಹಾಮಾಯೆ ನಾರಾಯಣೆ ನೀನು, ಸೌಭಾಗ್ಯ ಸಂಪದ ನೀಡಲು ಶ್ರೀಲಕ್ಷ್ಮಿ ಬಾರಮ್ಮ, ಹಸಿರು ತಳಿರು ತೋರಣ ಕಟ್ಟಿದ ಮಂಟಪದೊಳಗೆ ಬೆಳ್ಳಿಯ ಮಣೆ ಮೇಲೆ ಧನಲಕ್ಷ್ಮಿ ಬಂದು ಕೂಡಮ್ಮ, ಮುಡಿಗೆ ಮಲ್ಲಿಗೆ ಮುಡಿಸಿ ಸೇವಂತಿಗೆ ದಂಡೆ ಕಟ್ಟುವೆ, ಕೊರಳಲ್ಲಿ ಚಿನ್ನ ಮುತ್ತು ರತ್ನದ ಹಾರ ಹಾಕುವೆನಮ್ಮ, ಕೆಂಪು ಜರ ತಾರಿ ಸೀರೆ ಹಸಿರು ಕುಪ್ಪಸ ಕೊಟ್ಟು ಕೊಬ್ಬರಿ ಸಿರಿಧಾನ್ಯ ಹಣ್ಣು ಉಡಿ ತುಂಬುವೆನಮ್ಮ, ಗಜಲಕ್ಷ್ಮಿ ನಿನಗೆ ಸಕ್ಕರೆ ತುಪ್ಪದ ಆರತಿಯನ್ನ ಮಾಡುವೆ, ಶ್ರದ್ಧೆ ಭಕ್ತಿಯಿಂದ ಪೂಜಿಸುವೆ, ಅನುಗ್ರಹವಿರಿಸಮ್ಮ, ದುಷ್ಟಶಕ್ತಿಯ ಸಂಹರಿಸಲೆಂದು ಭಕ್ತರ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಲು ಸುವನ ಹರಿವಲ್ಲಭೆ ಬಾರಮ್ಮ ಅಂತ ಹೇಳಿ ಒಂದು ಚೆಂದದ ಭಕ್ತಿಪೂರ್ವಕವಾದಂತಹ ಹಾಗೆ ಪ್ರೀತಿಯಿಂದ ಲಕ್ಷ್ಮಿಯನ್ನು ಕರೆಯುವಂತಹ ಹಾಗೆ ತಾಯಿಗೆ ಎಲ್ಲ ಆಮಿಷಗಳನ್ನು ಒಡ್ಡಿ ಬರೆದಿರುವಂತಹ ಒಂದು ಚೆಂದದ ಭಕ್ತಿ ರಸಪೂರವಾದ ಕವಿತೆ ಇವರದಾಗಿತ್ತು. ಧನ್ಯವಾದ ಈ ಒಂದು ಚಂದದ ಸಂದೇಶಕ್ಕೆ. ಹಾಗೆ ಗಾನಸುಮ ಅವರು ಪಟ್ಟ ಸೋಮನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬಾಳಪ್ಪ ಹುಕ್ಕೇರಿಯವರ ಮಾತುಗಳು ಬರೀ ಮಾತುಗಳಲ್ಲ, ಮಾತಲ್ಲಿ ಹಾಡು, ಹಾಡಿನೊಳಗೆ ಮಾತು ಅನ್ನೋ ಹಾಗೆ ಇತ್ತು ಅಂತ ಅವರು ಹೇಳಿದ್ದಾರೆ. ಹಾಗೆ ಹಿಂಗಣಿಯ ನೇತ್ರಾವತಿ ಕಲ್ಯಾಣಿ ಪತ್ತಾರ ಅವರು, ಬಸಯ್ಯ ಸ್ವಾಮಿ ಶಿವಕುಮಾರ್ ಹಾಗೂ ಅವರ ಮನೆಯವರು ಬೀದರ್ನಿಂದ, ಮತ್ತು ಉಮೇಶ್ ಅವರು ಸಿರಿಗೆರೆಯ ನಮ್ಮ ಕೇಳುಗರು, ಹಾಗೆ ಅರುಣಾಮೈತ್ರಿ ಜೆ ಸಿ ನಗರದಿಂದ, ಶಿವಲಿಂಗಯ್ಯ ಹಿರೇಮಠ ಅವರು, ಹಾಗೆ ಮತ್ತಾರು ಶಿವಾನಂದ ಪರತುಪ ಹೂಗಾರ್ ಧಾರವಾಡ ಹುಬ್ಬಳ್ಳಿ ತಾಲೂಕು ಹೆಬ್ಬಳ್ಳಿ ಗ್ರಾಮದಿಂದ, ಹಾಗೆ ಯಲ್ಲಪ್ಪ ಯಾದವ್ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಹುಬ್ಬಳ್ಳಿಯ ಕೇಶವಪುರದ ನಿವೇದಿತಾ ಗುರುರಾಜ್ ನವಲ್ಗುಂದ ಅವರು, ಆಳಂದದ ಶ್ರೀತಾ ಶೀತಲ್ ಈ ನಮ್ಮ ಕೇಳುಗರು, ಹಾಗೆ ಸುರೇಶ್ ಭಟ್ ಗೌರಿಬಿದನೂರಿನ ನಮ್ಮ ಕೇಳುಗರು, ಹಿತೇಂದ್ರ ದಾಸ್ ಅಸ್ಸಾಂನಿಂದ ಇವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಮುರಳಿ ಮೋಹನ್ ಯಲಹಂಕ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ, ಮಂಡಿಕಲ್ನ ಕೃಪಾ ಅವರು, ಹಾಗೆ ನಾಗರತ್ನ ರಾಜಾಜಿನಗರದ ನಮ್ಮ ಕೇಳುಗರು ನಿರ್ಮಲಾ ಅವರು ಗುರುಗುಂಟೆಪಾಳ್ಯದಿಂದ, ಭವ್ಯ ಕೃತಿಕ ಹೆಸರು ಘಟ್ಟದಿಂದ, ಹಾಗೆ ಸೌದಿ ಅರೇಬಿಯಾದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದರಂತೆ ನಮ್ಮ ಕೇಳುಗರಾದ ಪ್ರದೀಪ್ ಅವರು, ಹಾಗೆ ಮತ್ತಾರು ನಾಗರಾಜ್ ಶರ್ಮಾ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಕುಕ್ಕೆ ಸುಬ್ರಹ್ಮಣ್ಯದಿಂದ ನಾನು ಕಾರ್ಯಕ್ರಮಗಳನ್ನು ಕೇಳ್ತಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಕಬಾಡಿ ವಿನುತಾ ರವಿ ಹಾಗೂ ಅವರ ಮನೆಯವರು ಅಥರ್ವ ಟಿ ಎಂ ತೆಲಗರಹಳ್ಳಿಯಿಂದ, ಶಾಂತಾಚಾರ್ ಬಡಿಗೇರ ಅವರು, ಪುಣಿಮಾ ಮೇಸ್ತ್ರಿಯವರು ಶ್ರೀನಿವಾಸ್ ಶಿಡ್ಲಘಟ್ಟದಿಂದ, ಹಾಗೆ ಮಂಜುನಾಥ್ ಹೂಗಾರ್, ಪುಷ್ಪಾ ಶಾನು ಹೂಗಾರ್, ಸದಾನಂದ ಶೆಟ್ಟಿ ಗಿಳಿಯಾರು ಸದಾನಂದ ಶೆಟ್ಟಿಯವರು, ಹಾಗೆ ಸಿದ್ಧಾರ್ಥ ನಾಗೇಶ್ ಅವರು, ಮತ್ತು ಸದಾಶಿವ ಹುಲಗೂರ ಅವರು ಬನಶಂಕರಿ ಎರಡನೇ ಹಂತದಿಂದ, ನಮ್ಮ ವಿವಿಧ ಭಾರತೀಯ ವಾಗ್ದೇವಿ ಲಕ್ಷ್ಮಿಯರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳಿ ಒಂದು ಚೆಂದದ ಒಂದು ಶುಭಾಶಯಗಳನ್ನು ಎಲ್ಲ ನಿರೂಪಕಿಯರಿಗೆ ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ನಿಮ್ಮ ಪ್ರೀತಿಯ ಸಂದೇಶಕ್ಕೆ. ಹಬ್ಬ ಎಷ್ಟೊಂದು ಸಂದೇಶಗಳು ನೋಡಿ. ಇವತ್ತು ಹಬ್ಬ, ಎಲ್ಲರೂ ಕೂಡ ಸ್ವಲ್ಪ ಹೆಚ್ಚೇ ಬ್ಯುಸಿಯಾಗಿರ್ತೀರ, ಆದರೂ ಕೂಡ ಕಾರ್ಯಕ್ರಮಗಳನ್ನು ಕೇಳ್ತಾ ಸಂದೇಶಗಳನ್ನು ಕೂಡ ನೀವು ಕಳಿಸ್ಕೊಟ್ಟಿದ್ದೀರ. ನಿಮ್ಮ ಪ್ರೀತಿಗೆ ಅಭಿಮಾನಕ್ಕೆ ನಮ್ಮ ಹೃದಯ ತುಂಬಿದಂತಹ ಧನ್ಯವಾದಗಳು.

0: ಪ್ರತಿಯೊಬ್ಬನ ಬೆಳವಣಿಗೆ ಮತ್ತು ಶ್ರೇಯಸ್ಸಿನಲ್ಲಿ ತಂದೆ ತಾಯಿ ಮತ್ತು ಕುಟುಂಬದ ಹಿರಿಯರ ಕೊಡುಗೆ ಹಿರಿದಾದುದು. ಹಿರಿಯರು ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಆರ್ಥಿಕವಾಗಿಯೂ ಸೊರಗದಂತೆ ನೋಡಿಕೊಳ್ಳುವುದು ಕುಟುಂಬದ ಕಿರಿಯ ಸದಸ್ಯರ ಕರ್ತವ್ಯ. ಹಿರಿಯ ತಲೆಮಾರು ಯಾವುದೇ ಬಗೆಯ ದೌರ್ಜನ್ಯಕ್ಕೆ ಒಳಗಾಗದಂತೆ ನೋಡಿಕೊಳ್ಳುವುದು ನಾಗರಿಕ ಸಮಾಜದ ಬಹುದೊಡ್ಡ ಹೊಣೆ.
1: ಹೌದಲ್ವಾ, ಎಷ್ಟೊಂದು ಸತ್ಯವಾದ ಮಾತು. ಹಿರಿಯ ಸದಸ್ಯರು ಯಾವುದೇ ಒಂದು ದೌರ್ಜನ್ಯಕ್ಕೆ, ಮಾನಸಿಕವಾಗಿ ಇರಬಹುದು ಅಥವಾ ದೈಹಿಕವಾಗಿ ಇರಬಹುದು, ದೌರ್ಜನ್ಯಕ್ಕೆ ಒಳಗಾಗದೇ ಇರೋ ಹಾಗೆ, ಅವರು ಸಂತೋಷವಾಗಿ ಇರೋ ಹಾಗೆ ನೋಡ್ಕೋಬೇಕಾಗಿದ್ದು ಕಿರಿಯರಾದಂತಹ ನಮ್ಮ ಎಲ್ಲರ ಕರ್ತವ್ಯ. ಇಷ್ಟೆಲ್ಲ ಮಾತು ಯಾಕೆ ಅಂತ ಹೇಳಿದ್ರೆ, ಈ ದಿನ ಹಿರಿಯ ನಾಗರಿಕರ ದಿನ. ನೋಡಿ, ಯಾವಾಗಲೂ ನಾವೊಂದು ವಿಶೇಷ ದಿನ ಅಂತ ಹೇಳಿ ಆಚರಿಸೋದು ಒಂದು ಸಂಭ್ರಮಕ್ಕೆ, ಹಾಗೆ ಒಂದು ಅರಿವನ್ನು ಮೂಡಿಸೋದಕ್ಕೆ, ಹಾಗೆ ಒಂದನ್ನು ಕಾಪಾಡೋದಕ್ಕೆ. ಈ ಮೂರು ಕಾರಣಗಳಿಗಾಗಿ ದಿನ ವಿಶೇಷತೆಗಳನ್ನು ಆಚರಿಸುವಂಥದ್ದು ಇದೆ ಅಲ್ವಾ. ಈಗ ಹುಲಿ ಆಚರಣೆ ಅಂತ ಹೇಳಿದ್ರೆ ಹುಲಿಗಳು ವಿನಾಶದತ್ತ ಹೋಗ್ತಾ ಇದೆ, ಹಾಗಾಗಿ ಅವನ್ನ ಉಳಿಸ್ಬೇಕು ಅನ್ನುವಂಥದ್ದು. ಹಾಗೆ ಸ್ವಾತಂತ್ರ್ಯ ದಿನ ಅಂತ ಹೇಳಿದ್ರೆ ಆ ದಿನ ನಮಗೆ ಸ್ವಾತಂತ್ರ್ಯ ಸಿಕ್ತು, ಹಾಗಾಗಿ ಸಂಭ್ರಮದಿಂದ ನಾವು ಆ ದಿನವನ್ನು ಆಚರಿಸ್ತೀವಿ ಅಂತ ಹೇಳಿ. ಹಾಗೆ ನಿನ್ನೆಯಷ್ಟೇ

ಸೊಳ್ಳೆ ದಿನ ಇತ್ತು. ಸೊಳ್ಳೆ ದಿನದ ಆಚರಣೆ ಯಾಕೆ ಅಂತ ಹೇಳಿದ್ರೆ, ಸೊಳ್ಳೆಯಿಂದ ಏನೆಲ್ಲ ಅಪಾಯ ಇದೆ ಅನ್ನೋದರ ಕುರಿತಾಗಿ ಅರಿವನ್ನು ಉಂಟು ಮಾಡುವಂತಹ ದಿನ. ಹಾಗಾಗಿನೇ ಈ ದಿನ ಹಿರಿಯ ನಾಗರಿಕರ ದಿನ ಅಂತ ಹೇಳಿ ಆಚರಣೆ ಮಾಡಲಾಗತ್ತೆ, ಗುರುತಿಸ್ಕೊಂಡಿದೆ ಈ ಒಂದು ದಿನ. ಏನಪ್ಪ ಹಿರಿಯ ನಾಗರಿಕರಿಗೆ ಯಾಕೊಂದಿನ ಅಂತ ಹೇಳಿದ್ರೆ, ಬಹಳಾ ಮುಖ್ಯ ಹಿರಿಯ ನಾಗರಿಕರು ನಮ್ಮ ಜೀವನದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಅವರು ಮನೆಯ ಒಂದು ಭಾಗ ಮಾತ್ರ ಆಗಿರೋದಿಲ್ಲ, ಅವರು ನಮ್ಮ ಮನೆಯ ಬೇರುಗಳಾಗಿರ್ತಾರೆ. ಯಾವಾಗಲೂ ಯಾವುದೇ ಒಂದು ಗಿಡ ಆಗಬಹುದು ಅಥವಾ ಮರ ಆಗಬಹುದು, ಅದು ಗಟ್ಟಿಯಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ಬೇರುಗಳು ತುಂಬಾ ಮುಖ್ಯ. ಆ ಬೇರುಗಳು ಗಟ್ಟಿಯಾಗಿ ಹಿಡಿದಿಟ್ಟರೆ ಮಾತ್ರ ಮೇಲೆ ಸದೃಢವಾಗಿ ಒಂದು ಗಿಡವಾಗಲಿ ಮರವಾಗಲಿ ನಿಲ್ಲೋದಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಹಿರಿಯ ಸದಸ್ಯರು, ಹಿರಿಯ ನಾಗರಿಕರು ಯಾರಿದ್ದಾರೆ, ಅವರು ನಮ್ಮ ಮನೆಯ ಬೇರುಗಳಿದ್ದ ಹಾಗೆ ಅವರು ಇವತ್ತು ನಿಂತ್ಕೊಂಡಿರುವಂತಹ ನೆಲ ಏನಿದೆ ಅದರ ಕೆಳಗೆ ನಾವು ಈ ದಿನ ನಿಂತ್ಕೊಂಡಿದ್ದೀವಲ್ಲ, ಆ ಒಂದು ನೆಲದ ಕೆಳಗೆ ಆ ಹಿರಿಯರ ಪರಿಶ್ರಮ ಇದೆ, ತ್ಯಾಗ ಇದೆ, ಹಾಗೆ ಪ್ರಾರ್ಥನೆಗಳು ಕೂಡ ಇದೆ. ಹೌದು, ನಮ್ಮ ಮಕ್ಕಳು ಚೆನ್ನಾಗಿರಲಿ, ಅವರು ಅಂದ್ಕೊಂಡಂತಹ ಜೀವನ ಅವ್ರದ್ದಾಗಲಿ ಅನ್ನುವಂತಹ ಪ್ರಾರ್ಥನೆ ಪ್ರತಿನಿತ್ಯ ಅವ್ರದ್ದಾಗಿರುತ್ತೆ. ಹಾಗೆಯೇ ನಮ್ಮ ಮಕ್ಕಳು ಒಂದು ಮಟ್ಟಕ್ಕೆ ತಲುಪಲಿ ಅಂತ ಹೇಳಿ ಅವರು ಹಾಕುವಂತಹ ಪರಿಶ್ರಮ ಇದೆಯಲ್ಲ, ಹಾಗೆ ಅಯ್ಯೋ ನನಗಿಲ್ಲ ಅಂದರೂ ಪರವಾಗಿಲ್ಲ ನನ್ನ ಮಕ್ಕಳಿಗಿರಲಿ ಅಂತ ಹೇಳಿ ಅವರು ಕೊಡಿಸ್ತಾರಲ್ಲ, ಆ ಒಂದು ತ್ಯಾಗ ಕೂಡ ಅದರಲ್ಲಿ ಇದೆ. ಹಾಗಾಗಿ ಮನೆಯ ಹಿರಿಯರು ಅಂತ ಹೇಳಿದ್ರೆ, ಹಿರಿಯ ಸದಸ್ಯರು, ಹಿರಿಯ ನಾಗರಿಕರು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಬೇರುಗಳು ಇದ್ದ ಹಾಗೆ ಅವರ ಈ ಒಂದು ಸಮಯವನ್ನು ಗೌರವಪೂರ್ವವಾಗಿ ಅವರು ಕಳೀಬೇಕು. ಅದಕ್ಕೆ ನಮ್ಮೆಲ್ಲರ ಒಂದು ಕೈ ಜೋಡಿಸ್ಬೇಕು, ನಾವೆಲ್ಲರೂ ಕೂಡ ಅವರಿಗೆ ಖುಷಿಯಾಗೋ ರೀತಿಯಾಗಿ ನಡ್ಕೋಬೇಕು. ಈ ಒಂದು ದಿನದ ಬಗ್ಗೆ ನಿಜಕ್ಕೂ ಒಂದು ರೀತಿ ಮನೋಜ್ಞವಾದಂತಹ ವಿಷಯ ಈ ವಿಷಯ ಅಂತ ಹೇಳಿ ಅನಿಸುತ್ತೆ. ಇದರ ಬಗ್ಗೆ ಮತ್ತೊಂದಷ್ಟು ಮಾತನಾಡೋಣ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ. ಕೇಳುಗರೆಲ್ಲರಿಗೂ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಯಾಗಿದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ. ಆಗಸ್ಟ್ 21ನೇ ತಾರೀಕು ಈ ದಿನ ವಿಶ್ವ ಹಿರಿಯ ನಾಗರಿಕರ ದಿನ.

ವಂದಾಗೋಣ ಬಾ ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿದಂತಹ ಗೀತೆಯಾಗಿತ್ತು. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಹಾಡಿಗಿತ್ತು. ವಿಶ್ವ ಹಿರಿಯ ನಾಗರಿಕರ ದಿನ ಈ ದಿನ, ಅವರಿಗೆ ಗೌರವವನ್ನು ಸಲ್ಲಿಸುವಂತಹ ದಿನ. ಹೌದು, ಅವರಿಗೆ ಒಂದು ಧನ್ಯವಾದ ಕೂಡ ನಾವು ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಬಾಲ್ಯದಲ್ಲಿ ನಮ್ಮ ಕೈಯನ್ನು ಹಿಡಿದು ನಡೆಯೋಕೆ ಕಲಿಸಿದವರು ಅವರು, ನಾವು ಬಿದ್ದಾಗ ಎತ್ತಿದವರು ಅವರು, ನಮ್ಮ ಸಣ್ಣ ಗೆಲುವುಗಳನ್ನು ಕೂಡ ದೊಡ್ಡ ಸಂಭ್ರಮವಾಗಿ ಮಾಡಿದಂಥವರು ಅವರು. ನಮಗೇನೇ ಆದರೂ ಕೂಡ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತ ಹೇಳಿ ಅವರು ಶ್ರಮಿಸಿರ್ತಾರೆ. ಹಾಗೆಯೇ ನಾವೊಂದು ಹಂತ ತಲುಪೋ ಹೊತ್ತಿಗೆ ಅವರು ಹಿರಿಯ ನಾಗರಿಕರಾಗ್ಬಿಟ್ಟಿರ್ತಾರೆ ಮನೆಯಲ್ಲಿ. ಆದರೆ ಚಿಕ್ಕವರಲ್ಲಿ ಅಷ್ಟೆಲ್ಲ ಮಾಡಿದ ಅವ್ರಿಗೆ ನಾವಿವಾಗ ಅವ್ರಿಗೆ ಮಾಡಬೇಕು ಅಂತ ಹೇಳಿದ್ರೆ ಏನೋ ಒಂದು ರೀತಿ ಕಸಿವಿಸಿ ಹಾಗೆ ತಾತ್ಸಾರ ಉಂಟಾಗ್ಬಿಡುತ್ತೆ. ಒಂದು ಕಾಲದಲ್ಲಿ ಏನು ಬೇಕು ನಿನಗೆ, ಏನು ಕೊಡಿಸ್ಲಿ ಅಂತ ಕೇಳ್ತಾ ಇದ್ದಂತಹ ಅವರು, ಏನಪ್ಪ ನನ್ನಿಂದ ಏನಾದರೂ ನಿಮಗೆ ತೊಂದರೆ ಆಗ್ತಾ ಇದೆಯಾ ಅನ್ನುವಂತಹ ಒಂದು ಸ್ಥಿತಿಗೆ ತಲುಪಿಟ್ಟಿರ್ತಾರೆ ಅಲ್ವಾ. ಅವ್ರ ಮನಸ್ಸಲ್ಲೇ ಒಂದು ಭಾವನೆ, ಅಯ್ಯೋ ನಾನು ಎಷ್ಟೊಂದು ಅವರನ್ನು ನೋಡ್ಕೋಬೇಕು, ಎಷ್ಟೊಂದು ಕಾಳಜಿ ಮಾಡಬೇಕು, ಅವರ ಬ್ಯುಸಿ ಲೈಫಲ್ಲಿ ನನ್ನಿಂದ ಏನಾದರೂ ಅವರಿಗೆ ತೊಂದರೆ ಆಗ್ತಾ ಇದೆಯಾ ಅಂತ ಹೇಳಿ ಯೋಚಿಸುವಂತಹ ಒಂದು ಮುಗ್ಧ ಜೀವಿಗಳು ಅವರಾಗ್ಬಿಟ್ಟಿರ್ತಾರೆ. ಆದರೆ ಅವರು ಆ ರೀತಿ ಯೋಚನೆ ಮಾಡೋದಕ್ಕೆ ಆಸ್ಪದವನ್ನು ಕೊಡದಂತೆ ಗೌರವವಾಗಿ ನಾವು ಅವರನ್ನು ನೋಡ್ಕೋಬೇಕು. ಈ ಒಂದು ಕಾಲಘಟ್ಟದಲ್ಲೂ ಕೂಡ ಅವರು ಗೌರವಯುತ ಜೀವನವನ್ನು ಮಾಡೋ ಹಾಗೆ ನಾವು ಪರಿಸ್ಥಿತಿಯನ್ನು ನಿರ್ಮಿಸಿಕೊಡಬೇಕು. ಆಗಷ್ಟೇ ಮಕ್ಕಳಾಗಿ ನಾವು ನಮ್ಮ ಜವಾಬ್ದಾರಿಯನ್ನು ಪ್ರೀತಿಯಿಂದ ನಿರ್ವಹಿಸಿದ ಹಾಗೆ ಆಗೋದು ಅಲ್ವಾ. ಯಾಕಂತ ಹೇಳಿದ್ರೆ ಅವರು ನಮ್ಮ ಹೆತ್ತು ಹೊತ್ತವರು.

ಮನು ಹಾಗೂ ಸಂಗಡಿಗರು ಹಾಡಿದಂತಹ ಗುರು ಬ್ರಹ್ಮ ಚಿತ್ರದ ಹಾಡನ್ನು ನೀವು ಕೇಳಿದ್ರಿ. ಹಂಸಲೇಖ ಅವರು ಗೀತೆಯನ್ನು ಬರೆದು ರಾಗ ಸಂಯೋಜನೆಯನ್ನ ಮಾಡಿದ್ರು. ಕೇಳ್ತಾ ಇದ್ದೀರಿ ಇಂದಿನ ವಿಶೇಷ ಕಾರ್ಯಕ್ರಮ. ಇದಿನ ಆಗಸ್ಟ್ 21 ವಿಶ್ವ ಹಿರಿಯ ನಾಗರಿಕರ ದಿನ.

ಬದುಕು ರಸಪೂರ್ಣವಾಗಿರಲಿ, ಮೌಲ್ಯಯುಕ್ತವಾಗಿರಲಿ. ಕೇವಲ ಉಂಡು ಉಟ್ಟು ಮಲಗುವ ನಿಸ್ಸಾರ ದೈನಿಕಕ್ಕಿಂತ ಅರ್ಥಪೂರ್ಣವಾದ, ಆತ್ಮಾನಂದಕರವಾದ ಬಾಳು ನಮ್ಮದಾಗಬೇಕು. ನಮ್ಮ ಜನಸೇವೆ ಜನಜೀವನವನ್ನು ಇನ್ನಷ್ಟು ಹಸನುಗೊಳಿಸಬೇಕು. ಪರೋಪಕಾರ ಅತಿ ಶ್ರೇಷ್ಠ ಧರ್ಮ ಎಂದಿದೆ

ವಿಶ್ವ ಹಿರಿಯ ನಾಗರಿಕರ ದಿನ ಈ ದಿನ, ಅದರ ಕುರಿತಾಗಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ದೀವಿ. ಹಾಗೆಯೇ ಕೆಲವು ಹಿರಿಯರು ಮನೆಯಲ್ಲಿ ಇರ್ತಾರೆ, ಆದರೆ ಕೆಲವರಿಗೆ ತಂದೆ ತಾಯಿ ಇರೋದಿಲ್ಲ. ಈಗೆಲ್ಲ ಬಿಡಿ, ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ನಾವು ಹೇಳ್ತೀವಿ. ಹಿರಿಯರು ಯಾರೂ ಬೇಡ, ನಾವು ನಮ್ಮ ಮಕ್ಕಳು ಇದ್ರೇ ಸಾಕು ಅನ್ನುವಂತಹ ಒಂದು ಪರಿಸ್ಥಿತಿ ಬಂದುಬಿಟ್ಟಿದೆ. ಕೆಲವರಿಗೆ ತಂದೆ ತಾಯಿ ಇರ್ತಾರೆ, ಕೆಲವರಿಗೆ ಇರೋದಿಲ್ಲ. ಹಾಗೆಲ್ಲ ಇಲ್ಲದೇ ಇರೋರು ಮಾತನಾಡೋದನ್ನು ನಾವು ಕೇಳಿರ್ತೀವಿ. ನೋಡು, ನಮಗೆ ತಂದೆ ತಾಯಿನೇ ಇಲ್ಲ, ಅವ್ರ ಮನೆಯಲ್ಲಿ ಅವ್ರಿಗೆ ತಂದೆ ತಾಯಿ ಇದ್ದಾರೆ, ಆದರೂ ಕೂಡ ಅವರು ನೋಡ್ಕೊಳ್ಳೋದಕ್ಕೆ ಎಷ್ಟೊಂದು ಬೇಜಾರು ಪಟ್ಕೋತಾರೆ. ನಮಗಾದರೂ ಇರಬಾರ್ದಿತ್ತ, ಇದ್ದಿದ್ರೆ ನಾವೆಷ್ಟು ಚೆಂದ ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಅಲ್ವಾ. ಆದರೆ ನಮಗಿಲ್ಲ ಅಂತ ಹೇಳಿ ಕೊರಗೋದಕ್ಕಿಂತ ಸಹಾಯವನ್ನು ಬೇಡ್ತಾ ಇರುವಂತಹ ಹಿರಿಯರಿಗೆ ನಮ್ಮ ಕೈಲಾದಂತಹ ಸಹಾಯವನ್ನು, ಪ್ರೀತಿಯನ್ನು ನೀಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಹಾಗೆಯೇ ಹಿರಿಯರು ಬೇಡೋದಾದರೂ ಏನು, ಅವರು ದೊಡ್ಡ ದೊಡ್ಡ ಯಾವುದೇ ಒಂದು ಆಸೆನ ಇಟ್ಕೊಂಡಿರೋದಿಲ್ಲ. ಅವರೆಲ್ಲ ಚಿಕ್ಕ ಚಿಕ್ಕ ಆಸೆಗಳು. 4 ನಿಮಿಷ ಅವ್ರ ಜೊತೆ ಕೂತು ಮಾತನಾಡೋದು, ಅವರ ಮಾತುಗಳನ್ನು ತಾಳ್ಮೆಯಿಂದ ಕೇಳೋದು, ಹಾಗೆ ಅವ್ರ ಜೊತೆಯಲ್ಲಿ ಒಂದು ಕಪ್ ಟೀನೋ ಕಾಫಿನೋ ಜೊತೆಯಾಗಿ ಕುಡಿಯೋದು, ಇವೆಲ್ಲ ಮಾಡಿದಾಗ ಅವರಿಗೆ ಹೆಚ್ಚು ಸಂತೋಷ ಆಗುತ್ತೆ. ಹೌದಪ್ಪ, ನಮಗಾಗಿ ನಮ್ಮ ಮಕ್ಕಳಿದ್ದಾರೆ ನೋಡು, ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ ಅನ್ನುವಂತಹ ಭಾವನೆ ಅವರಲ್ಲೂ ಕೂಡ ಉಂಟಾಗುತ್ತೆ. ನಾನೊಂದು ಬಾರಿ ಒಬ್ಬರ ಮನೆಗೆ ಹೋಗಿದ್ದೆ, ಅಲ್ಲಿ ಗಮನಿಸಿದ್ದು ಅವ್ರ ಮನೆಯಲ್ಲಿ ಒಂದು ಸಂತೋಷ ಕೂಟ ಆಯೋಜನೆ ಮಾಡಿದ್ರು ಅವರು. ಆ ಸಮಯದಲ್ಲಿ ಅವರ ತಂದೆ ಹಿರಿಯ ನಾಗರಿಕರು ಹಾಲಲ್ಲಿ ಕೂತ್ಕೊಂಡಿದ್ರು. ಆಗ ಮಗ ಗದರಿ, ಎಲ್ಲರೂ ಬಂದುಬಿಡ್ತಾರೆ, ಈಗ ನೀನು ಇಲ್ಲಿ ಕೂತ್ಕೊಂಬೇಡ, ಹೋಗು ನಿನ್ನ ರೂಮಲ್ಲಿ ಒಳಗಡೆ ಕೂತ್ಕೋ ಅಂತ ಹೇಳಿ. ಆಗ ಅವ್ರ ತಂದೆ ಮುಖವನ್ನು ಚಿಕ್ಕದಾಗಿ ಮಾಡಿಕೊಂಡು ಒಳಗಡೆ ಎದ್ದೋಗಿದ್ದನ್ನು ನಾನು ಗಮನಿಸಿದೆ. ನೋಡಿ, ಅವ್ರಿಗೆ ಬೇಕಾದ್ದನ್ನು ಎಲ್ಲವೂ ಕೂಡ ಅವ್ರು ತಂದುಕೊಡಬಹುದು. ಒಳ್ಳೆಯ ಮೆಡಿಕಲ್ ಫೆಸಿಲಿಟಿ ಕೊಡಬಹುದು, ಸರಿಯಾದ ಸಮಯಕ್ಕೆ ಆಹಾರವನ್ನು ಕೂಡ ಕೊಡಬಹುದು. ಆದರೆ ಎಲ್ಲವನ್ನು ನೀಡಿ ಅವ್ರನ್ನ ಪ್ರೀತಿಯಿಂದ ಮಾತಾಡಿಸದೆ ಹೋದರೆ, ಗೌರವವನ್ನು ನೀಡದೆ ಹೋದರೆ ಆ ಹಿರಿಯ ಮನಸ್ಸು ಎಷ್ಟೊಂದು ನೊಂದ್ಕೊಳ್ಳುತ್ತೆ ಅಲ್ವಾ. ಹಾಗಾಗಿ ಅವರು ಗೌರವಯುತ ಜೀವನವನ್ನು ಕೂಡ ಬಯಸ್ತಾರೆ. ಅದನ್ನು ಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ, ಪ್ರೀತಿಯ ಕರ್ತವ್ಯ ಅಂತಲೇ ಹೇಳಬಹುದು. ಕೆಲವರು ತಂದೆ ತಾಯಿ ಇಲ್ಲದಂಥವರು ಬಯಸ್ತಾರೆ, ಅಯ್ಯೋ ನಮಗೆ ತಂದೆ ತಾಯಿ ಇರಬೇಕಾಗಿತ್ತು, ನಾವು ಅವ್ರ ಸೇವೆನ ಮಾಡಬೇಕಾಗಿತ್ತು ಅಂತ ಹೇಳಿ. ಇಲ್ಲದೇ ಇರೋವಂಥವರು ಇದ್ದವರನ್ನು ಕಂಡು ಅವರಿಗೆ ಸಹಾಯ ಹಸ್ತವನ್ನು ಚಾಚಬಹುದು, ಪ್ರೀತಿಯನ್ನು ಖಂಡಿತವಾಗಿಯೂ ಕೂಡ ಕೊಡಬಹುದು ಅಲ್ವಾ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 9:35:40. ಈ ದಿನ ವಿಶ್ವ ಹಿರಿಯ ನಾಗರಿಕರ ದಿನ. ಅದರ ಕುರಿತಾಗಿ ನಾವು ಮಾತನಾಡ್ತಾ ಇದ್ದೀವಿ. ನಿಜಕ್ಕೂ ಒಂದು ರೀತಿ ಭಾವನಾತ್ಮಕವಾದಂತಹ, ಮನೋಜ್ಞವಾದಂತಹ, ಒಂಥರ ಕೆಲವೊಂದು ಸಾರಿ ಹೃದಯ ಹಿಂಡುವಂತಹ ಒಂದು ವಿಷಯ ಕೂಡ ಇದು ಅಂತ ಹೇಳಿ ಹೇಳಬಹುದು. ಈಗೆಲ್ಲ ಮಕ್ಕಳಿಗೆ ನೋಡ್ಕೋಬೇಕು ಅನ್ನುವಂತಹ ಆಸೆ ಇದ್ದರೂ ಕೂಡ ಪರಿಸ್ಥಿತಿಯ ಅನಿವಾರ್ಯತೆ, ಗಂಡ ಹೆಂಡತಿ ಇಬ್ಬರೂ ಕೂಡ ದುಡಿಯೋದ್ರಿಂದ ವಯಸ್ಸಾದಂತಹ ತಂದೆ ತಾಯಿಗಳು ಮನೆಯಲ್ಲಿ ಇದ್ದರೆ ಅವರನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಹೋಗಬಹುದು. ಅವರು ಶಕ್ತರಾಗಿದ್ದಾಗ ಹೇಗೋ ಮ್ಯಾನೇಜ್ ಆಗಿಬಿಡತ್ತೆ, ಆದರೆ ಒಬ್ಬರ ಸಹಾಯ ಬೇಕು ಅನ್ನುವಂತಹ ಪರಿಸ್ಥಿತಿಗೆ ಅವರು ಹೋದಾಗ ಖಂಡಿತವಾಗಿಯೂ ಅವರಿಗೆ ಕಷ್ಟ ಆಗತ್ತೆ. ಹಿಂದೆಲ್ಲ ನೋಡಿ, ವೃದ್ಧಾಶ್ರಮಗಳು ಅಂತ ಹೇಳಿದ್ರೆ ಎಲ್ಲೋ ಒಂದಿತ್ತು ಅಂತ ಹೇಳಿ ನಾವು ಅನ್ಕೋಬಹುದು, ಅಥವಾ ಇರಲೇ ಇಲ್ವೇನೋ, ನಾವು ಅದರ ಬಗ್ಗೆ ಕೇಳೇ ಇರಲಿಲ್ಲ. ಆದರೆ ಈಗ ಏರಿಯಾಗೆ ಒಂದು ಅನ್ನೋ ಹಾಗೆ ವೃದ್ಧಾಶ್ರಮಗಳು ಎಲ್ಲೆಡೆ ನಮಗೆ ಕಾಣ ಸಿಗುತ್ತೆ. ಕಾರಣ ಇಷ್ಟೇ, ಹಿಂದೆಲ್ಲ ಕೂಡು ಕುಟುಂಬಗಳು ಇರ್ತಾ ಇತ್ತು. ಒಬ್ರು ಇಲ್ಲ ಅಂದರೂ ಮತ್ತೊಬ್ಬರು ನೋಡ್ಕೊಳ್ತಾ ಇದ್ರು. ದೊಡ್ಡಪ್ಪ, ಚಿಕ್ಕಪ್ಪ, ಅತ್ತೆ, ಮಾವ ಎಲ್ಲರೂ ಕೂಡ ಒಟ್ಟಿಗೆ ಇರ್ತಾ ಇದ್ರು, ಯಾರಾದರೂ ಒಬ್ಬರು ನೋಡ್ಕೊಳ್ತಾ ಇದ್ರು. ಆದರೆ ಈಗ ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಆಗಿಬಿಟ್ಟಿದೆ. ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ ಹಿರಿಯರಿಗೆ ಏನಾದರೂ ತೊಂದರೆ ಆದರೆ ಅವರನ್ನು ನೋಡ್ಕೊಳ್ಳೋದಕ್ಕೆ ಸಮಯ ಕೂಡ ಅವರಲ್ಲಿ ಇರೋದಿಲ್ಲ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಕರ್ಕೊಂಡು ಹೋಗಿ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸುವಂಥದ್ದು. ಕೆಲವರು ಇಷ್ಟಪಟ್ಟು ಹೋಗಿ ಅಲ್ಲೇ ಅವರು ಅಡ್ಜಸ್ಟ್ ಆದರೆ ಕೆಲವರು ಮಕ್ಕಳಿಗಾಗಿ ಸದಾ ಹಪಹಪಿಸ್ತಾ ಇರ್ತಾರೆ. ಇಲ್ಲಪ್ಪ, ನಾವು ಮನೆಗೆ ಹೋಗಬೇಕು, ಮನೆಯಲ್ಲಿರಬೇಕು, ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು ಅಂತ ಹೇಳಿ ನೊಂದ್ಕೊಳ್ತಾ ಇರ್ತಾರೆ, ದಿನಕ್ಕಾಗಿ ಕಾಯ್ತಾ ಇರ್ತಾರೆ. ನಿಜಕ್ಕೂ ಎಂತಹ

ಹೇಳಿ ಎಲ್ಲೋ ಹೊರಗಡೆ ಕರ್ಕೊಂಡು ಹೋಗಿ ಬಿಡೋದು ಎಷ್ಟು ಸರಿ ಅಂತ ಹೇಳಿ ನಮಗೆ ನಾವೇ ಯೋಚನೆ ಮಾಡ್ಕೋಬೇಕು. ಅನಿವಾರ್ಯ ಪರಿಸ್ಥಿತಿ ಒಂದು ಕಡೆ ಆದರೆ ಕೆಲವೊಂದು ಸಾರಿ ಮನೆಯಲ್ಲಿ ಸಾಮರಸ್ಯದ ಕೊರತೆ ಆಗಿಬಿಡುತ್ತೆ. ಅತ್ತೆ ಮಾವ ಇರಬಹುದು, ಅತ್ತೆ ಸೊಸೆ ಇರಬಹುದು, ಸಾಮರಸ್ಯ ಇಲ್ಲದೆ ಇರೋದ್ರಿಂದ ಇಲ್ಲ ಇವ್ರ ಜೊತೆ ನಂಗೆ ಇರೋದಕ್ಕಾಗೋದಿಲ್ಲ, ನಾನೊಬ್ಬಳೇ ಇರಬೇಕು ಅನ್ನುವಂಥದ್ದು, ಮಗ ಇರಬಹುದು ಅಥವಾ ಸೊಸೆ ಇರಬಹುದು, ಯಾರಿಂದಲಾದರೂ ಈ ಥರ ಆದಾಗ ಕೂಡ ಹಿರಿಯ ಜೀವಗಳು ಎಷ್ಟು ನೊಂದ್ಕೊಂಡು ಮನಸ್ಸಲ್ಲೇ ಕಣ್ಣೀರು ಇಡ್ತಾವೆ ಗೊತ್ತಾ. ಅಂತಹ ಸಮಯ ಅದರಲ್ಲೂ ಇತ್ತೀಚೆಗಂತೂ ಅಂದರೆ ನಾವೆಲ್ಲ ನೋಡ್ತಾ ಇದ್ದ ಹಾಗೆ ಈ 80-90 ದಶಕದಲ್ಲಿ 60 ಸರಿಸುಮಾರು 60-70-80-90 ದಶಕದವರೆಗೂ ನಾವು ನೋಡಿದಂತಹ ಚಿತ್ರಗಳಲ್ಲಿ ಬಹುತೇಕ ಎಲ್ಲ ಕೌಟುಂಬಿಕ ಆಧಾರಿತ ಕಥೆಯೇ ಇರ್ತಾ ಇತ್ತು. ಅದರಲ್ಲೆಲ್ಲ ಇದೇ ರೀತಿ ಮಕ್ಕಳು ಹೆತ್ತವರನ್ನು ಕಡೆಗಣಿಸೋದು, ಅವರಿಗೆ ತೊಂದರೆ ಕೊಡೋದು, ಅವರು ಕಣ್ಣೀರು ಹಾಕೋದು, ಕೊನೆಗೆಲ್ಲವೂ ಸುಖಹಂತ್ಯ ಆಗೋದು, ಈ ರೀತಿಯ ಒಂದು ಕಥಾಹಂದರವೇ ಹೆಚ್ಚಾಗಿ ಇರ್ತಾ ಇತ್ತು. ಒಂದು ರೀತಿ ಕರಳು ಹಿಂಡುವಂತಹ ದೃಶ್ಯಗಳು ಇರ್ತಾ ಇತ್ತು. ಆದರೆ ಸಿನಿಮಾ ಕಥೆ ಆ ನಂತರ ಬೇರೆ ಬೇರೆ ಆಯಿತು. ಆದರೆ ನಿಜ ಜೀವನದ ಪರಿಸ್ಥಿತಿ ಏನಿದೆ ಅದು ಖಂಡಿತವಾಗಿಯೂ ಬದಲಾಗಲೇ ಇಲ್ಲ. ಈಗ ಮಕ್ಕಳು ಹೆಚ್ಚೆಚ್ಚಾಗಿ ತಂದೆ ತಾಯಿಯರನ್ನು ವೃದ್ಧಾಶ್ರಮಕ್ಕೆ ಸೇರಿಸುವಂಥದ್ದನ್ನು ನಾವು ಕಾಣಬಹುದು. ಆಗೆಲ್ಲ ಆ ನೊಂದಂತಹ ಹಿರಿಯ ಮನಸ್ಸು ಏನಂತ ಅಂದ್ಕೊಳ್ತಾರೆ ಗೊತ್ತಾ?

ಸಮಯ 9:45 ಕೇಳ್ತಾ ಇದ್ದೀರಿ ಇಂದಿನ ವಿಶೇಷ ಕಾರ್ಯಕ್ರಮ. ಇಂದಿನ ವಿಶೇಷ ಹಿರಿಯ ನಾಗರಿಕರ ದಿನ. ಹೌದು, ನಮಗೆ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೆತ್ತವರನ್ನು ಹಿರಿಯರನ್ನು ವೃದ್ಧಾಶ್ರಮಕ್ಕೆ ಸೇರಿಸುವಂಥದ್ದು ಇತ್ತೀಚೆಗೆ ನಾವು ಎಲ್ಲೆಡೆ ಕಾಣ್ತಾ ಇದ್ದೀವಿ. ಕೆಲವರು ತುಂಬ ನೊಂದ್ಕೊಂಡ್ರು, ಹೌದು ನನ್ನ ಮನೇನ ಮಿಸ್ ಮಾಡ್ಕೊಳ್ತೀನಿ ಅಂತ ಅಂದ್ಕೊಂಡ್ರೆ, ಇನ್ನೂ ಕೆಲವು ಹಿರಿಯರು ಪರಿಸ್ಥಿತಿಗೆ ಒಗ್ಗಿ ಹೋಗ್ಬಿಟ್ಟಿರ್ತಾರೆ. ಹೌದಪ್ಪ, ಯಾಕೆ ಸುಮ್ಮನೆ ಪಾಪ ನಾವು ಅವ್ರಿಗೆ ತೊಂದರೆ ಕೊಡೋದು? ಮನೆಯಲ್ಲಿ ಮಗ ಸೊಸೆ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಮಕ್ಕಳು ಡೇ ಕೇರ್ಗೆ ಹೋಗ್ತಾರೆ, ನಮ್ಮ ಕೆಲಸ ಮಾಡೋದಕ್ಕೆ ಅವ್ರಿಗಾಗೋದಿಲ್ಲ, ಸರಿಯಾದ ಸಮಯಕ್ಕೆ ನಮಗೆ ಊಟ ತಿಂಡಿ ಔಷಧಿ ಎಲ್ಲ ಬೇಕಾಗತ್ತೆ, ಅವ್ರಿಗೆ ತೊಂದರೆ ಕೊಡೋದು ಯಾಕೆ ಬೇಡ, ಅವ್ರಿಗೆ ತೊಂದರೆ ಕೊಡದೆ ನಾವೇ ಒಂದು ಕಡೆ ಇರೋಣ ಆರಾಮವಾಗಿ ಅಂತ ಹೇಳಿ ವೃದ್ಧಾಶ್ರಮದ ಜೀವನಕ್ಕೆ ಒಗ್ಗಿ ಹೋಗಿ ಅಲ್ಲೇ ಒಂದು ಅವ್ರದೇ ಆದಂತಹ ಒಂದು ತಂಡವನ್ನು ಕಟ್ಕೊಂಡು ಅಲ್ಲಿ ಸುಖವನ್ನು ಸಂತೋಷವನ್ನು ಅನುಭವಿಸುವಂಥದ್ದನ್ನು ಕೂಡ ನಾವು ಕಾಣಬಹುದು. ಈಗಂತೂ ನಮ್ಮ ರಿಯಲ್ ಎಸ್ಟೇಟ್ ಕಂಪ್ನಿಗಳು ಕೂಡ ಹಿಂದೆ ಬಿದ್ದಿಲ್ಲ. ಹಿರಿಯ ನಾಗರಿಕರಿಗಾಗಿಯೇ ಒಂದು ಲೇಔಟ್ ಕೂಡ ನಾವು ಮಾಡ್ತೀವಿ ಅಂತ ಹೇಳಿ ಆಗಾಗ್ಗೆ ಈ ಜಾಹೀರಾತು ಬರೋದನ್ನು ಕೂಡ ನಾವು ಕಾಣಬಹುದು. ಅಂದರೆ ಅಲ್ಲಿ ಹಿರಿಯರಿಗೆ, ಹಿರಿಯ ನಾಗರಿಕರಿಗೆ ಏನೆಲ್ಲ ಸೌಲಭ್ಯ ಸವಲತ್ತುಗಳು ಬೇಕೋ ಎಲ್ಲವೂ ಕೂಡ ಇರುತ್ತೆ. ನಿಮ್ಮ ತಂದೆ ತಾಯಿಯರು ಇಲ್ಲಿ ಸೇಫ್ ಆಗಿರಬಹುದು ಅನ್ನುವಂತಹ ಒಂದು ಸಂದೇಶವನ್ನು ಅವರು ಜಾಹೀರಾತಿನಲ್ಲಿ ಕೊಡ್ತಾರೆ. ಅವ್ರದ್ದೇ ಆದಂತಹ ಒಂದು ಕಮ್ಯುನಿಟಿ ಇರುತ್ತೆ, ಅಲ್ಲಿ ಅವರು ಸಂತೋಷವಾಗಿರ್ತಾರೆ ಅನ್ನುವಂಥದ್ದು ಅವರು ಕೊಡುವಂತಹ ಹೇಳಿಕೆ. ಹಾಗೆಯೇ ನಮ್ಮ ಹಿರಿಯ ನಾಗರಿಕರು ಕೂಡ ಮಕ್ಕಳಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಕೆಲವೊಂದು ಸಾರಿ ವೃದ್ಧಾಶ್ರಮಕ್ಕೆ ಸೇರಿ ತಮ್ಮದೇ ಆದಂತಹ ಒಂದು ಸಮಾಜದಲ್ಲಿ ಅವರು ಖುಷಿಯನ್ನು ಕಂಡುಕೊಳ್ಳುವಂತಹ ಪ್ರಯತ್ನ ಮಾಡ್ತಾರೆ. ಅಂಥದ್ದೇ ಒಂದು ಗೀತೆ ಕಲಿಯುಗ ಚಿತ್ರದಲ್ಲಿ ಇದೆ. ಆ ಒಂದು ಚಿತ್ರದ ಗೀತೆ ಈಗ ನಿಮ್ಮೆಲ್ಲರಿಗಾಗಿ ಮೂಡಿ ಬರ್ತಾ ಇದೆ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿರುವಂತಹ ಹಾಡು ಇದು. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಗೀತೆಗಿದೆ. ಹೌದು, ಇದಕ್ಕೂ ಮೊದಲು ನೀವು ಕೇಳಿದಂತಹ ಗೀತೆ, ಹೌದು ಒಂದು ರೀತಿ ಕಣ್ಣಂಚಿಲಿ ನೀರು ತರಿಸುವಂತಹ ಗೀತೆಯಾಗಿತ್ತು. ಹೆತ್ತವರು ಚಿತ್ರದ ಟೈಟಲ್ ಹಾಡು, ರಾಜ್ಕುಮಾರ್ ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿತ್ತು. ಹಂಸಲೇಖಾ ವರದಿ ಸಂಗೀತ ಮತ್ತು ಸಾಹಿತ್ಯ ಈ ಹಾಡಿಗಿತ್ತು. ಈಗ ಕೇಳಿ ಕಲಿಯುಗ ಚಿತ್ರದ ಹಾಡು.

ರಾಜಕುಮಾರ ಚಿತ್ರದ ಗೀತೆ ನೀವು ಈಗಷ್ಟೇ ಕೇಳಿದ್ರಿ. ಇಲ್ಲೂ ಕೂಡ ಒಂದು ಚಂದದ ಕತೆ. ಹೌದು, ಈ ವೃದ್ಧಾಶ್ರಮಕ್ಕೆ ಸೇರಿರುವಂತಹ ಹಿರಿಯ ನಾಗರಿಕರಿಗೆ ಚಿತ್ರದ ನಾಯಕ ನಟ ಕೊಡುವಂತಹ ಪ್ರೀತಿ, ಹಾಗೆ ಮನೆಗಾಗಿ ಅವರು ಹಪಹಪಿಸ್ತಾ ಇರುವಂತಹ ಸಮಯದಲ್ಲಿ ಆ ಕುಟುಂಬವನ್ನು ಒಟ್ಟು ಮಾಡುವಂತಹ ರೀತಿ ಎಲ್ಲ ಪ್ರೇಕ್ಷಕರ ಹೃದಯವನ್ನು ಗೆದ್ದಿತ್ತು. ಅಂತಹ ಒಂದು ಚಂದದ ಕಥಾಹಂದರ ಈ ಒಂದು ಚಿತ್ರದಲ್ಲಿ ಇತ್ತು. ಇಂದು ವಿಶ್ವ ಹಿರಿಯ ನಾಗರಿಕರ ದಿನ, ಅದರ ಕುರಿತಾಗಿ ಮಾತು ಸಾಕ್ತಾ ಇದೆ ಈ ದಿನ ವಿಶೇಷ ಕಾರ್ಯಕ್ರಮದಲ್ಲಿ. ನಮ್ಮ ಹಿರಿಯರ ಕೈಗಳಲ್ಲಿರುವಂತಹ ಸುಖನ್ನು ನಾವು ಗಮನಿಸಬೇಕು. ಅದು ಕೇವಲ ಸುಖಷ್ಟೇ ಅಲ್ಲ, ಅವರ ವಯಸ್ಸಿನ ಸುಖಷ್ಟೇ ಅಲ್ಲ, ಅವರು ನಮ್ಮ ಕುಟುಂಬಕ್ಕಾಗಿ ಕಳೆದಂತಹ ವರ್ಷಗಳ ಕಥೆಗಳೇ ಆ ಸುಖಗಳಲ್ಲಿ ನಮಗೆ ಕಾಣಿಸುತ್ತೆ. ಹಾಗೆಯೇ ಹಿರಿಯರ ಮಾತನ್ನು ನಾವು ಕೇಳಬೇಕು, ಯಾಕಂತ ಹೇಳಿದ್ರೆ ನಮ್ಮ ವಯಸ್ಸೇನಿದೆ ಅದಕ್ಕಿಂತ ಅವರ ಅನುಭವ ದೊಡ್ಡದಾಗಿರುತ್ತೆ. ಅವರ ಅನುಭವದ ಕಥೆಗಳು ಸಾಕಷ್ಟು ಇರುತ್ತೆ. ನಮಗೆ ಎಲ್ಲಿಯೂ ಕೂಡ ಸಿಗದಂತಹ ಪಾಠ ಅವರ ಅನುಭವದ ಕಥೆಗಳಲ್ಲಿ ನಮಗೆ ಸಿಗುತ್ತೆ. ಹಾಗಾಗಿ ಅವರ ಆ ಕಥೆಗಳನ್ನು ಕೇಳೋದಕ್ಕೆ ನಾವು ಅವರಿಗೆ ಸಮಯವನ್ನು ಕೊಡಲೇಬೇಕು. ಯಾಕಂತ ಹೇಳಿದ್ರೆ ನಮ್ಮ ಜೊತೆ ಕಥೆಯನ್ನು ಹೇಳೋದಕ್ಕೆ, ಸಮಯವನ್ನು ಕಳೆಯೋದಕ್ಕೆ ಅವರ ಬಳಿ ಎಷ್ಟು ಸಮಯ ಇದೆ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ತಮ್ಮ ಜೀವನದ ಒಂದು ಜರ್ನಿ ಏನಿದೆ ಅದರ ಒಂದು ಇಳಿಕೆಯ ಕ್ರಮದಲ್ಲಿ ಹೋಗ್ತಾ ಇರ್ತಾರೆ ಈಗ. ಹಾಗಾಗಿ ಎಷ್ಟು ದಿನ ನಮ್ಮ ಜೊತೆ ಇರ್ತಾರೋ ಗೊತ್ತಿಲ್ಲ, ಇರುವಷ್ಟು ದಿನಗಳ ಕಾಲ ಅವ್ರ ಜೊತೆ ನಾವು ಖುಷಿಯಾಗಿ ಕಳೀಬೇಕು. ಹಾಗೆಯೇ ಅವರನ್ನು ಗೌರವಿಸೋದು ಮಾತ್ರ ಅಲ್ಲ, ಅವರನ್ನು ಪ್ರೀತಿಯಿಂದ ನೋಡ್ಕೋಬೇಕು. ಅದಷ್ಟೇ ಒಂದು ಈ ದಿನದ ಉದ್ದೇಶ ಅಲ್ಲ. ಅವರನ್ನು ಪ್ರೀತಿಯಿಂದ ಕಾಣೋದು, ಹಿರಿಯರನ್ನು ಗೌರವಿಸೋದು ನಮ್ಮ ಒಂದು ಸಂಸ್ಕೃತಿಯ ಸೌಂದರ್ಯ, ಹಾಗೆ ನಿಜವಾದ ಮಾನವೀಯತೆ ಕೂಡ ಅದು. ಹಾಗಾಗಿ ಹಿರಿಯರು, ಹಿರಿಯ ನಾಗರಿಕರು ಮನೆಯಲ್ಲಿ ಇದ್ದರೆ ಅವರಿಗಾಗಿ ನಾವು ಕೊಂಚ ಸಮಯವನ್ನು ಕೊಡಬೇಕು. ಅವ್ರ ಜೊತೆ ಯಾವಾಗಲೂ ನಾವು ಹೇಗಿರಬೇಕು ಗೊತ್ತಾ,

ಹೌದು, ಮನೆಯಲ್ಲಿ ಇರುವಂತಹ ಪ್ರೀತಿಯ ಹಿರಿಯ ಜೀವಿಗಳ ಜೊತೆಗೆ ನಾವು ಲೆಟ್ಸ್ ಡ್ಯಾನ್ಸ್ ಜೊತೆ ಜೊತೆ ಅಂತ ಹೇಳಿ ಸದಾ ಅವರಲ್ಲಿ ಹುರುಪನ್ನು ತುಂಬುತ್ತಾ ಖುಷಿ ಖುಷಿಯಾಗಿ ಇರಬೇಕು, ಗೌರವದಿಂದ ಅವರನ್ನು ಕಾಣಬೇಕು.

ಹೌದು, ಪ್ರೀತಿ ಪ್ರೇಮ ತುಂಬಿದಾಗ ಬಾಳೆಲ್ಲವೂ ಕೂಡ ಸುಂದರವಾಗಿರುತ್ತೆ. ಇಂದು ಹಿರಿಯ ನಾಗರಿಕರ ದಿನ, ಅವರಿಗಾಗಿ ನಾವೆಲ್ಲರೂ ಕೂಡ ಒಂದು ನಿರ್ಧಾರವನ್ನು ಮಾಡಲೇಬೇಕು.

ನೀವು ನಮ್ಮ ಬಾಲ್ಯವನ್ನು ನೋಡಿಕೊಂಡ್ರೆ ನಾವು ನಿಮ್ಮ ವೃದ್ಧಾಪ್ಯವನ್ನು ಪ್ರೀತಿಯಿಂದ ನೋಡ್ಕೋತೀವಿ ಅಂತ ಹೇಳಿ ನಾವು ನಿರ್ಧಾರವನ್ನು ಖಂಡಿತವಾಗಿಯೂ ಈ ದಿನ ಮಾಡಬೇಕು. ಆಗಷ್ಟೇ ನಮ್ಮೆಲ್ಲ ಒಂದು ಆಚರಣೆಗಳಿಗೆ ಒಂದು ಅರ್ಥ ಸಿಗೋದು. ಈ ದಿನ ಹಬ್ಬ ಕೂಡ ಹೌದು, ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ವರಮಹಾಲಕ್ಷ್ಮಿ ಹಬ್ಬ. ಆ ತಾಯಿ ನಮ್ಮ ಮನೆಯಲ್ಲಿ ಪ್ರೀತಿಯಿಂದ ನೆಲೆಸಬೇಕು ಅಂತ ಹೇಳಿದ್ರೆ ನಾವು ಮನೆಯ ಹಿರಿಯ ನಾಗರಿಕರನ್ನು ಗೌರವದಿಂದ ಪ್ರೀತಿಯಿಂದ ನಡೆಸ್ಕೊಳ್ಬೇಕು. ಯಾಕೆಂದು ಹೇಳಿದ್ರೆ ತಾಯಿ ತಂದೆಯೇ ನಮ್ಮ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರು.

ಸೂರ್ಯಚಂದ್ರರು ಇಲ್ಲದೆ ಹೋದರೆ ನಮ್ಮ ಜೀವನ ಹೇಗಿರುತ್ತೆ, ಹಾಗೆ ಮನೆಯ ಹಿರಿಯ ನಾಗರಿಕರು ಇಲ್ಲದೆ ಹೋದರೆ ಜೀವನವೆಲ್ಲ ಬೆಳಕಿಲ್ಲದೆ ಕತ್ತಲೆ ಆಗಿರುತ್ತೆ. ಹಾಗೆ ಹುಣ್ಣಿಮೆಯ ಬೆಳದಿಂಗಳಿನ ತಂಪು ನಮ್ಮ ಜೀವನದಲ್ಲಿ ಇರೋದೇ ಇಲ್ಲ. ಹಾಗಾಗಿ ಹಿರಿಯ ನಾಗರಿಕರನ್ನು ಗೌರವಿಸೋಣ, ಅವರನ್ನು ಪ್ರೀತಿಯಿಂದ ಕಾಣೋಣ. ಅವರ ಕೊನೆಯ ಒಂದು ಜೀವನ ಘಟ್ಟ ಏನಿದೆ ಅದರಲ್ಲಿ ಅವರಿಗೆ ಸಂತೃಪ್ತಿಯ ಬದುಕನ್ನು ನೀಡೋಣ ಅಂತ ಹೇಳ್ತಾ ಇಂದಿನ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ. ವಾರ್ತಾ ವಾಚಕರು ಈಗಾಗಲೇ ಸಿದ್ಧರಾಗಿದ್ದಾರೆ. ಬನ್ನಿ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಮಯ ಸರಿಯಾಗಿ 10:20.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇಂದು ಬೆಳಗ್ಗೆ ಮಹತ್ವದ ಸಚಿವ ಸಂಪುಟ ಸಭೆ ನಡೆಯಲಿದೆ. ವಿಧಾನಮಂಡಲ ಅಧಿವೇಶನಕ್ಕೂ ಮುನ್ನ ನಡೆಯಲಿರುವ ಸಂಪುಟ ಸಭೆಯಲ್ಲಿ ಹಲವು ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಯುವ ನಿರೀಕ್ಷೆ ಇದೆ. ಇಂದು ಹಿರಿಯ ನಾಗರಿಕರ ದಿನ. ಹಿರಿಯರ ಕೊಡುಗೆಗಳನ್ನು ಗುರುತಿಸಲು ಮತ್ತು ಅವರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಅರಿವು ಮೂಡಿಸಲು ಪ್ರತಿ ವರ್ಷ ಆಗಸ್ಟ್ 21ರಂದು ವಿಶ್ವ ಹಿರಿಯರ ನಾಗರಿಕರ ದಿನವನ್ನು ಆಚರಿಸಲಾಗುತ್ತದೆ. ಹುಬ್ಬಳ್ಳಿ, ಮಂಗಳೂರು, ಬೆಂಗಳೂರು ಹಾಗೂ ಮೈಸೂರು ಸೇರಿದಂತೆ ರಾಜ್ಯದ ಪ್ರಮುಖ ರೈಲು ನಿಲ್ದಾಣಗಳ ಆಹಾರ ಮಳಿಗೆಗಳಲ್ಲಿ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಕೈಗೊಂಡಿದ್ದು ಗಂಭೀರ ಲೋಪಗಳು ಪತ್ತೆಯಾಗಿವೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ 2026ರ ಬ್ರಿಕ್ಸ್ ಪ್ರವಾಸೋದ್ಯಮ ಸಚಿವರ ಸಭೆ ಇಂದು ಜೈಪುರದಲ್ಲಿ ಆರಂಭವಾಗಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಪ್ರವಾಸೋದ್ಯಮ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳು ಎರಡು ದಿನಗಳ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಸಹಕಾರ ಬಲಪಡಿಸುವುದು ಸಭೆಯ ಪ್ರಮುಖ ಉದ್ದೇಶವಾಗಿದೆ. ಭಾರತಕ್ಕೆ ಭೇಟಿ ನೀಡಿರುವ ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೋಯಿಜುಮಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ದೆಹಲಿಯಲ್ಲಿ ನಿನ್ನೆ ಭೇಟಿ ಮಾಡಿದರು. ಭಾರತ ಮತ್ತು ಜಪಾನ್ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಬಗ್ಗೆ ಉಭಯ ನಾಯಕರು ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ವಂದೇ ಮಾತರಂ ಗೀತೆಯ ಸಂಪೂರ್ಣ ಗಾಯನದ ಬದಲು ಎರಡು ಚರಣಗಳನ್ನು ಮಾತ್ರ ಹಾಡಲು ನಿರ್ಧರಿಸಿರುವುದನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಟೀಕಿಸಿದ್ದಾರೆ. ಈ ನಿರ್ಧಾರ ಸಂಸತ್ತು ಅಂಗೀಕರಿಸಿದ ಕಾನೂನಿಗೆ ಬಹಿರಂಗವಾಗಿ ವಿರೋಧ ವ್ಯಕ್ತಪಡಿಸುವುದಕ್ಕೆ ಸಮನಾಗಿದ್ದು ರಾಷ್ಟ ವಿರೋಧಿಯಾಗಿದೆ ಎಂದು ಆರೋಪಿಸಿದ್ದಾರೆ. ದೇಶದಲ್ಲಿ ಸಕ್ಕರೆ ಬೆಲೆ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ವರ್ಷದ ಅಕ್ಟೋಬರ್ 31ರವರೆಗೆ 10 ಲಕ್ಷ ಮೆಟ್ರಿಕ್ ಟನ್ ಕಚ್ಚಾ ಸಕ್ಕರೆಯನ್ನು ಸುಂಕರಹಿತವಾಗಿ ಆಮದು ಮಾಡಿಕೊಳ್ಳಲು ಸರ್ಕಾರ ಅನುಮತಿ ನೀಡಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ಈ ಕುರಿತು ಅಧಿಸೂಚನೆ ಹೊರಡಿಸಿದೆ. ಸೋಮಾಲಿಯಾದ ಪಟ್ಲ್ಯಾಂಡ ಕರಾವಳಿ ಕಡಲ್ಗಳ್ಳರು ಅಪಹರಿಸಿದ ಕ್ಯಾಮರೂನ್ ಧ್ವಜ ಹೊತ್ತ ಸರಕು ಸಾಗಣೆ ಹಡಗಿನಲ್ಲಿದ್ದ 10 ಸದಸ್ಯರ ಸಿಬ್ಬಂದಿಯಲ್ಲಿ 6 ಭಾರತೀಯರು ಸೇರಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಅತಿಯಾದ ಊಟ, ಅತಿಯಾದ ಮಾತು ಅಪಾಯಕಾರಿ ಎನ್ನುತ್ತದೆ ಸುಭಾಷಿತ ರತ್ನ ಭಾಂಡಾಗಾರ. ಭೋಜನ ಭಾಷಣ ಹಿತಮಿತವಾಗಿರಲಿ, ಅಜೀರ್ಣವಾಗುವಷ್ಟು ತಿಂದಾಗ ಊಟ ವಿಷವಾಗುತ್ತದೆ. ಅಜೀರ್ಣೇ ಭೋಜನಂ ವಿಷಂ.
3: ಮಾತು ಚಪಲವಾಗದಿರಲಿ, ಪ್ರತಿ ಪದವು ಮುತ್ತಿನ ಮಣಿಯಂತಿರಲಿ, ವಚನ ಬೆಲ್ಲದಂತಿರಲಿ, ಹೃದಯದಲ್ಲಿ ನಂಜು ಇಲ್ಲದಿರಲಿ, ತುಂಬದಿರಲಿ.
2: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಮಾತು ಬೆಳಕಾಗಬೇಕು, ಬೆಂಕಿಯಾಗಬಾರದು.
3: ಹೌದು, ನುಡಿದಂತೆ ನಡೆದರೆ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ.

ನಮ್ಮ ಜೊತೆಯಾಗಿರುವಂತಹ ನಮ್ಮ ಕೇಳುಗರು ಒಳ್ಳೆಯ ಅರ್ಥವನ್ನು ಕೊಡುವಂತಹ ಹಾಡುಗಳು ಪ್ರಸಾರ ಆಯಿತು ಈ ದಿನದ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಅಥರ್ವ ಅವರು ತೆಲಗರಹಳ್ಳಿಯಿಂದ ಹೇಳಿದರೆ, ಪೂರ್ಣಿಮಾ ಮೇಸ್ತ್ರಿಯವರು ನಾರಾಯಣಪುರದಿಂದ ಸಂದೇಶ ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದರೆ, ಹಾಗೆ ಗಜಲಕ್ಷ್ಮಿ ಅವರು ಸಂದೇಶ ಕಳಿಸಿದರೆ, ಪುಷ್ಪ ಶಾನುಭೋಗರವರ ಸಂದೇಶ ನಮ್ಮನ್ನು ತಲುಪಿದೆ, ಕೆಬೆಪುರ ಗ್ರಾಮದ ಮಂಜುನಾಥ್ ಸಿದ್ಧಾರ್ಥ ಹಾಗೂ ಗಣೇಶ್ ಅವರು, ಹಾಗೆ ಪ್ರೇಮಲತಾ ವಜ್ರದ್ಯುತಿ ಬಿದರಹಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಲಿಂಗನಗೌಡ ಪಾಟೀಲ್ ವದಗನಾಳ ಕೊಪ್ಪಳ ಜಿಲ್ಲೆಯಲ್ಲಿಂದ ಅವರ ಸಂದೇಶ ಬಂದಿದೆ, ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ ಹುಬ್ಬಳ್ಳಿ ತಾಲೂಕು ಉಮ್ಮೆಚ್ಚಗಿ ಗ್ರಾಮದ ಮುತ್ತಪ್ಪ ಅಕ್ಕಿಯವರ ಸಂದೇಶ ನಮ್ಮನ್ನು ತಲುಪಿದೆ. ಹಾಗೆ ಮತ್ತಾರು ಹೆಸರನ್ನು ತಿಳಿಸಿಲ್ಲ, 98681 ಇವರ ಸಂಖ್ಯೆ. ಹಾಗೆ ಆದೂರು ಪ್ರಕಾಶ್ ಇವರು ಸಂದೇಶ ಕಳಿಸಿ ಹಿರಿಯರು ನಮ್ಮ ಬದುಕಿನ ಮಾರ್ಗದರ್ಶಕರು ಅಂತ ಹೇಳಿ ಹೇಳಿದ್ದಾರೆ. ಹಾಗೆ ಪ್ರೀತಿಯ ನಮನಗಳು ವಿವಿಧ ಭಾರತಿಗೆ, ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಮೂಡಿ ಬರುತ್ತೆ ಅಂತ ಹೇಳಿ ಶಶಿಕಲಾ ಕಾರ್ತಿಕ್ ಮಧುಗಿರಿಯಿಂದ ಸಂದೇಶ ಕಳಿಸಿದರೆ, ಇಂಡಿ ತಾಲೂಕು ಹಿಂಗಣಿಯ ಚಿದಾನಂದ ಪತ್ತಾರ ಅವರು ಸಂದೇಶ ಕಳಿಸಿದರೆ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಹಿರಿಯರ ಬಗ್ಗೆ ಮಾಹಿತಿ ಹಾಗೆ ಹಾಡುಗಳು ಮನೋಜ್ಞವಾಗಿತ್ತು ಅಂತ ಹೇಳಿ ಅವರು ತಿಳಿಸಿದರೆ, ಕಾರ್ಯಕ್ರಮ ಹಾಗೆ ಹಾಡುಗಳು ತುಂಬ ಚೆಂದ ಇತ್ತು ಮನೋಜ್ಞವಾಗಿತ್ತು ಅಂತ ಹೇಳಿ ಇದೇ ಒಂದು ಅಭಿಪ್ರಾಯವನ್ನು ಹೇಳಿದರೆ ಗೊರಗುಂಟೆಪಾಳ್ಯದ ನಮ್ಮ ಕೇಳುಗರಾದ ನಿರ್ಮಲಾ ಅವರು. ಹಾಗೆ ಶಾಂತಾಚಾರ್ ಬಡಿಗೇರ ಕೊಕ್ಕನೂರಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಹಿರಿಯ ನಾಗರಿಕರ ದಿನದ ವಿಶೇಷ ಮಾಹಿತಿ ತುಂಬ ಚೆನ್ನಾಗಿ ಮೂಡಿಬಂತು, ಅರ್ಥಪೂರ್ಣವಾಗಿ ಮನ ಮುಟ್ಟೋ ಹಾಗೆ ಕಾರ್ಯಕ್ರಮ ಹಾಗೆ ಹಾಡುಗಳು ಮೂಡಿಬಂತು. ಅವರ ಪ್ರೀತಿಯ ತೋಳೆ ನಮ್ಮ ದೊಡ್ಡ ಆಸರೆ, ಜೀವನ ಕಲಿಸಿದೆ ಪಾಠ, ಆ ಹಿರಿಯರ ನಗುಮುಖ ಮನೆಯ ಅಂಗಳಕ್ಕೆ ತರುವುದು ಅದೆಷ್ಟೋ ಸುಖ, ಕಷ್ಟ ಸುಖಗಳ ಜೊತೆಯಾಗಿ ನಿಂತ ದಾರಿದೀಪ ಅವರು, ಅವರ ಮಡಿಲ ಹಾರೈಕೆಯೊಂದೇ ನಮ್ಮ ಜೀವನದ ರೂಪ, ನಮ್ಮನ್ನು ಬೆಳೆಸಿದ ಆ ಕೈಗಳಿಗೆ ನಮನವನ್ನು ಸಲ್ಲಿಸೋಣ ಅಂತ ಹೇಳಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಂಜಯವರು ಕತ್ರಿಗುಪ್ಪೆಯಿಂದ, ಕಾಕ್ಸ್ಟೌನ್ನಿಂದ ಗಿಳಿಯಾರು ಸದಾನಂದ ಶೆಟ್ಟಿ ಹೇಳ್ತಾ ಇದ್ದಾರೆ, ನಮ್ಮ ತಾಯಿಗೆ 91 ವರ್ಷ, ಮನೆಯಲ್ಲೇ ಇದ್ದಾರೆ, ಚೆನ್ನಾಗಿದ್ದಾರೆ, ತಂದೆಗೆ 101 ವರ್ಷ, ಇಬ್ಬರೂ ಕೂಡ ಇದ್ದಾರೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಜಕ್ಕೂ ನೀವು ಪುಣ್ಯವಂತರು. ಹಾಗೆ ಮತ್ತಾರು ಶ್ರೀನಿವಾಸ್ ರಾಜು ಅವರು ಸಂದೇಶ ಕಳಿಸಿದರೆ, ಜಗತ್ತಿನಲ್ಲಿ ಶ್ರೇಷ್ಠ ವ್ಯಕ್ತಿ ಯಾರಾದರೂ ಇದ್ದರೆ ಅವರೇ ನಮ್ಮ ತಂದೆ ತಾಯಿಗಳು, ಅವರಿಗಿಂತ ಅನ್ಯ ದೇವರಿಲ್ಲ, ಇಲ್ಲದವರು ಪರಿತಪಿಸ್ತಾರೆ, ಆದರೆ ಇದ್ದವರು ಸಂದಿಗ್ಧ ಪರಿಸ್ಥಿತಿಗೆ ಬಂದು ನಿರ್ಲಕ್ಷಿಸ್ತಾರೆ, ಅವರನ್ನು ಗೌರವಿಸಿ ಪ್ರೀತಿಸಿ ಅನ್ನುವಂತಹ ಹಿರಿಯ ದಿನದ ಈ ಒಂದು ಆಶಯ ಸಾಕಾರ ಆಗಲಿ ಅಂತ ಹೇಳಿ ಸ್ವರೂಪ್ ಲೋಕೇಶ್ ಕುಣಿಗಲ್ಲಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಮತ್ತು ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶ ಕಳಿಸಿ, ಯಾರೇ ಇದ್ದರೂ ತಂದೆ ತಾಯಿ ಮಾಡಿದಷ್ಟು ಪ್ರೀತಿ ಯಾರೂ ಮಾಡಲ್ಲ ಅಂತ ಹೇಳಿ ಅವರು ಹೇಳಿದ್ದಾರೆ. ಹಾಗೆ ಈ ದಿನದ ಹಿರಿಯ ನಾಗರಿಕರ ದಿನದ ಬಗ್ಗೆ ಮಾಹಿತಿ ಅರ್ಥಪೂರ್ಣವಾಗಿ ಅರ್ಥಗರ್ಭಿತವಾಗಿತ್ತು, ಕೇಳ್ತಾ ಇದ್ದೆ ಕಣ್ಣಂಚಿಲಲ್ಲಿ ನೀರು ಬರೋ ಆಗಿತ್ತು ಅಂತ ಹೇಳಿ ಹೊನ್ನೂರಲ್ಲಿ ಅವರು ಹನುಮಂತಾಪುರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸುಮಾ ಅವರು ಸುಂಕದ ಕಟ್ಟೆಯಿಂದ ಸಂದೇಶ ಕಳಿಸಿದರೆ, ಆಮೇಲೆ ಮತ್ತಾರು ಕಬಡ್ಡಿ ಇಂದಿರಾ ವೆಂಕಟೇಶ್ ಹಾಗೂ ಅವರ ಮನೆಯವರ ಸಂದೇಶ ನಮ್ಮನ್ನು ತಲುಪಿದೆ, ಹಬ್ಬದ ಶುಭಾಶಯಗಳನ್ನು ಕೂಡ ಸಂದೇಶ ಕಳಿಸಿ ಹೇಳಿರೋರು ವಿಶಾಲ ಹಿರೇಮಠ್ ಸಹಕಾರ ನಗರದಿಂದ. ಎಲ್ಲ ಕೇಳುಗರಿಗೂ ಕೂಡ ಧನ್ಯವಾದಗಳು, ಜೊತೆಯಲ್ಲಿದ್ದೀರಿ, ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ, ಹಾಗೇ ನೀವು ಸಮಯ ಮಾಡಿಕೊಂಡು ಸಂದೇಶಗಳನ್ನು ಕೂಡ ಕಳಿಸಿದ್ದೀರಿ, ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳು. ಹೀಗೆ ಕೇಳ್ತಾ ಇರಿ, ಕೇಳಿಸ್ತಾ ಇರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಈಗ ನಿಮ್ಮೆಲ್ಲರ ಮೆಚ್ಚಿನ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ ಪ್ರಾರಂಭ ಮಾಡೋಣ. ನಿಮಗಾಗಿ ಚಂದದ ಕನ್ನಡ ಗೀತೆಗಳು ಜೊತೆಯಾಗುತ್ತೆ, ಕೇಳ್ತಾ ಇರಿ, ಜೊತೆಯಾಗಿರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ಹೌದು, ಹಾಡುಗಳನ್ನ ಕೇಳ್ತಾ ಇದ್ರೆ ಆಡುವ ಹಾಗೆ ತೇಲಾಡುವ ಹಾಗೆ ಆಗತ್ತೆ. ಹಾಗೇನೆ ಹಾಡುಗಳ ಮುನ್ನ ಬರುವಂತಹ ಆಲಾಪ ಏನಿದೆ, ಆ ಆಲಾಪ ಬಂದ್ರಂತೂ ಹಾಡುಗಳನ್ನು ಕೇಳೋದಕ್ಕೆ ಒಂದು ಚೆಂದ ಅಂತ ಹೇಳಿ ಅನಿಸತ್ತೆ. ಆಲಾಪಗಳು ಬರುವಂತಹ ಹಾಡಿಗೆ ಸೌಂದರ್ಯವನ್ನು ತುಂಬುವಂಥದ್ದು. ಹೇಗೆ ಅಂತೀರಾ? ಹೀಗೆ

ಎಂತಹ ಮಧುರವಾದ ಗೀತೆ ಅಲ್ವಾ? ಎಷ್ಟು ಸಿಹಿಯಾದ ಆಲಾಪದೊಂದಿಗೆ ಆರಂಭ ಮಾಡಿದ್ರು ಎಸ್ ಜಾನಕಿಯವರು ಈ ಗೀತೆಯನ್ನು. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಗಾಳಿ ಮಾತು ಚಿತ್ರದ ಈ ಗೀತೆಗಾಗಿ ಇತ್ತು. ಇದಕ್ಕೂ ಮೊದಲು ನೀವು ಕೇಳಿದಂತಹ ಹಾಡು ಯಾವ ಹೂವು ಯಾರ ಮುಡಿಗೋ ಚಿತ್ರದ ಗೀತೆಯಾಗಿತ್ತು. ಎಸ್ ಜಾನಕಿಯವರು ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದರು. ದೊಡ್ಡ ರಂಗೇಗೌಡರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿತ್ತು. ಆತ್ಮೀಯ ಕೇಳುಗರೆ, ಈ ಹಾಡುಗಳನ್ನು ಪ್ರಾರಂಭ ಮಾಡೋದಕ್ಕೆ ಮೊದಲು ಅಥವಾ ಹಾಡಿನ ಮಧ್ಯೆಯೋ ಒಂದು ತೇಲಿ ಹೋಗುವಂತಹ ಅನುಭವ ನಮಗೆ ಆಗತ್ತೆ ಈ ಆಲಾಪಗಳನ್ನು ಕೇಳಿದಾಗ. ಈ ಆಲಾಪ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಕರೆಕ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ, ಹಾಡಿನ ಸಾಹಿತ್ಯವನ್ನು ಹಾಡುವ ಮೊದಲು ಅಥವಾ ಮಧ್ಯದಲ್ಲಿ ರಾಗದ ಸ್ವರಗಳನ್ನು ಸ್ವತಂತ್ರವಾಗಿ ಭಾವಪೂರ್ಣವಾಗಿ ವಿಸ್ತರಿಸಿ ಹಾಡುವಂತಹ ಭಾಗ. ಸ್ವಲ್ಪ ಕ್ಲಿಷ್ಟ ಅಂತ ಹೇಳಿ ಅನ್ನಿಸ್ತಾ ಇದೆಯಾ? ಅಂದರೆ ಹಾಡಿನ ರಾಗ ಏನಿದೆಯೋ ಅದನ್ನು ಭಾವಪೂರ್ಣವಾಗಿ ವಿಸ್ತರಿಸಿ ಆ ಸ್ವರಗಳು, ಅಂದರೆ ಇದನ್ನು ಸಂಗೀತ ಕಲಿತವರಿಗೆ ಸ್ವಲ್ಪ ಹೆಚ್ಚಾಗಿ ಅರ್ಥ, ಸಮಂಜಸವಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ಹೇಳಬಹುದು. ಹಾಗಾಗಿಯೇ ನೋಡಿ, ಈಗ ನಾವೆಲ್ಲ ಬಾತ್ರೂಮ್ ಸಿಂಗರ್ಸ್ ಅಂತ ಹೇಳಿ ಅಂದ್ಕೊಳ್ತೀವಿ, ಮನೆಯಲ್ಲಿ ಹಾಡುಗಳನ್ನು ಹೇಳ್ತಾ ಇರ್ತೀವಿ, ಹಾಡಿನ ಪದಗಳನ್ನು ನೀಟಾಗಿ ಹೇಳಿಬಿಡ್ತೀವಿ ನಾವು. ಆದರೆ ಈ ಆಲಾಪಗಳನ್ನು ಹೇಳುವಾಗ ನಮಗೆ ತುಂಬ ಕಷ್ಟ ಆಗುತ್ತೆ. ಆ ಮೂಲ ಗಾಯಕರು ಏನು ಹಾಡಿರ್ತಾರೆ ಅದೇ ರೀತಿ ಪರ್ಫೆಕ್ಟಾಗಿ ಹಾಡೋದಕ್ಕೆ ಸಾಧ್ಯ ಆಗೋಲ್ಲ. ಎಷ್ಟೇ ಕಷ್ಟಪಟ್ಟರೂ ಕೂಡ ಆ ಶ್ರುತಿ ತಪ್ಪಿ ಹೋಗುವಂತಹ ಸಂಭವ ಹೆಚ್ಚಾಗಿರುತ್ತೆ. ಯಾಕಂತ ಹೇಳಿದ್ರೆ ಈ ಆಲಾಪಗಳು ಹಾಡೋದು ಒಂದು ಶಾಸ್ತ್ರೀಯ ಸಂಗೀತದ ಸ್ವರಗಳು ಏನಿರುತ್ತೆ ಅದರ ಒಂದು ಬೇಸಿಸ್ ಮೇಲೆ ಅಂತಲೇ ಹೇಳಬಹುದು. ಅದನ್ನು ವಿಸ್ತರಿಸಿ ಹಾಡುವಂತಹ ಒಂದು ರಾಗ ಏನಿರುತ್ತಲ್ಲ ಅದನ್ನು ಆಲಾಪ ಅಂತ ಹೇಳಿ ನಾವು ಹೇಳುವಂಥದ್ದು. ಆಲಾಪದ ಬಗ್ಗೆ ಮಾತನಾಡೋಣ. ಹಾಗೆ ಚಂದದ ಆಲಾಪಗಳು ಇರುವಂತಹ, ಆಲಾಪದಿಂದ ಶುರುವಾಗುವಂತಹ ಗೀತೆಗಳು ಕೂಡ ಇಂದಿನ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ನಿಮ್ಮ ಜೊತೆಯಾಗಿವೆ. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಈಗ ಮತ್ತೊಂದು ಆಲಾಪ, ಚಂದದ ಆಲಾಪ ಇರುವಂತಹ ಗೀತೆ ಮೂಡಿ ಬರ್ತಾ ಇದೆ. ನಮ್ಮೂರ ಮಂದಾರ ಹೂವೆ ಚಿತ್ರದಿಂದ ಆರಿಸಲಾದ ಗೀತೆ, ಚಿತ್ರ ಅವರ ಸಿಹಿಯಾದ ಕಂಠದಲ್ಲಿ. ಕೆ ಕಲ್ಯಾಣ್ ಅವರ ಸಾಹಿತ್ಯ ಇದೆ, ಇಳೆಯ ರಾಜ ಅವರ ಸಂಗೀತ ಈ ಹಾಡಿಗಿದೆ.

ಹಾಡು ಅಂದ್ರೇ ಚಂದ. ಇನ್ನು ಹಾಡಲ್ಲಿ ಬರುವಂತಹ ಆಲಾಪಗಳು ಹಾಡಿನ ಸೌಂದರ್ಯವನ್ನು ಹೆಚ್ಚಿಸುವಂಥದ್ದು. ಆಲಾಪಗಳಿಂದ ಪ್ರಾರಂಭವಾಗುವಂತಹ ಆಲಾಪಗಳು ಇರುವಂತಹ ಗೀತೆಗಳು ಇಂದಿನ ಓಲ್ಡೀಸ್ಗಳನ್ನ ವಿಶೇಷವಾಗಿ ಮುಡಿ ಬರ್ತಾ ಇದೆ. ಕೇಳ್ತಾ ಇದ್ರಿ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಇದು ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮ. ಇನ್ನು ಆಲಾಪದ ಬಗ್ಗೆ ಮತ್ತಷ್ಟು ಹೇಳಬೇಕು ಅಂತ ಹೇಳಿದ್ರೆ, ಆಲಾಪದ ಮೂಲಕ ಮೂಲ ಗಾಯಕ ಅಥವಾ ಗಾಯಕಿ ಯಾರಿರ್ತಾರೆ ಅವರು ರಾಗದ ಸ್ವರೂಪವನ್ನು ತಿಳಿಸ್ತಾರಂತೆ, ಭಾವವನ್ನು ಮತ್ತು ಸೌಂದರ್ಯವನ್ನು ಕೇಳುಗರಿಗೆ ಪರಿಚಯ ಮಾಡ್ತಾರಂತೆ. ಅಂದರೆ ಆ ಹಾಡಿನ ಮೊದಲಿಗೆನೆ ಆಲಾಪ ಬರೋದ್ರಿಂದ ಹಾಡು ಈ ರೀತಿ ಇರಬಹುದು ಅಂತ ಹೇಳಿ ನಾವು ಗೆಸ್ ಮಾಡಿಬಿಡ್ಬಹುದು. ಹಾಗೆಯೇ ಪದಗಳೇ ಇಲ್ಲದೆ ಹೋದರೂ ಸಹ ಸ್ವರಗಳ ಮೂಲಕ ಸಂತೋಷ, ವಿರಹ, ಭಕ್ತಿ, ಶಾಂತಿ ಮುಂತಾದ ಭಾವನೆಗಳನ್ನು ಕೂಡ ವ್ಯಕ್ತಪಡಿಸಬಹುದಂತೆ. ನೋಡಿ, ಪದಗಳೇ ಇರೋದಿಲ್ಲ, ಆದರೆ ಆಲಾಪ ಕೇಳಿದ ಕೂಡಲೇ ಈ ಹಾಡಿನ ಭಾವ ಎಂಥದ್ದು ಅಂತ ಹೇಳಿ ಗುರುತಿಸಿ ಬಿಡಬಹುದಂತೆ. ಅಷ್ಟೊಂದು ಒಂದು ಪ್ರಭಾವ ಇದೆ ಈ ಆಲಾಪಗಳಿಗೆ. ಈಗ ಆಲಾಪಗಳು ಭಾವವನ್ನು ಸೂಚಿಸುವಂತಹ ಗೀತೆಗಳು, ಕ್ರಮವಾಗಿ ದುಃಖದ ಒಂದು ಭಾವವನ್ನು ಸೂಚಿಸುವಂತಹ ಆಲಾಪ ಇರುವಂಥದ್ದು ಯಾವ ಚಿತ್ರ ಅಂತ ಹೇಳಿದ್ರೆ ಚಂದನದ ಗೊಂಬೆ ಚಿತ್ರದ ಹಾಡು. ಹಾಗೆಯೇ

ತುಂಟುತನ, ಕೆಣಕೋದು, ಈ ಒಂದು ಭಾವ ಇರುವಂತಹ ಗೀತೆ ಇದು. ಒಲವು ಗೆಲುವು ಚಿತ್ರದ್ದು. ಹಾಗೆಯೇ ಸಂತೋಷ, ಅಪ್ಪ ನನಗೆ ಎಷ್ಟೊಂದು ಸಂತೋಷ ಆಗ್ತಿದೆ, ಈ ಸಂತೋಷನ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಆ ಭಾವವನ್ನು ವ್ಯಕ್ತಪಡಿಸುವಂತಹ ಗೀತೆ ಗೆಜ್ಜೆ ಪೂಜೆ ಚಿತ್ರದ್ದು. ಈ ಮೂರು ಕೂಡ ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಈಗ ಮೂಡಿಬರುತ್ತೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇರಿ, ಜೊತೆಯಾಗಿರಿ, ವಿವಿಧ ಭಾರತಿ ನಿಮ್ಮ ಅನುದಿನದ ಸಂಗಾತಿ. ಹೌದು, ಮೂರು ಗೀತೆಯನ್ನು ಹಾಡಿರುವ ಗಾಯಕಿ ನಮ್ಮ ಗಾನಕೋಗಿಲೆ ಎಸ್ ಜಾನಕಿಯವರು.

0: ಅಫ್ ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲಾ ಗುಣ.

ಅಬ್ಬ ಎಂತಹ ಚಂದದ ಆಲಾಪಗಳು ನೋಡಿ. ಆ ಆಲಾಪಗಳೇ ಹಾಡಿನ ಭಾವ ಏನು ಅಂತ ಹೇಳಿ ಹೇಳಿದಂತಹ ಗೀತೆಗಳು ಇವು ಅಂತ ಹೇಳಿ ಹೇಳಬಹುದು. ಆಲಾಪಗಳ ಕುರಿತಾಗಿ ನಾವು ಮಾತನಾಡ್ತಾ ಇದ್ದೀವಿ. ಮತ್ತಷ್ಟು ಆಲಾಪದ ಕುರಿತಾಗಿ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಹಾಡಿಗೆ ಪದಗಳು ಅರ್ಥವನ್ನು ನೀಡುತ್ತೆ, ಆದರೆ ಆಲಾಪ ಹಾಡಿಗೆ ಜೀವವನ್ನು ನೀಡುತ್ತಂತೆ. ಮಾತುಗಳು ಇಲ್ಲದೇ ಮನಸ್ಸಿನ ಭಾವನೆಗಳನ್ನು ಸ್ವರಗಳ ಮೂಲಕ ತಲುಪಿಸುವಂತಹ ಶಕ್ತಿ ಆಲಾಪಕ್ಕೆ ಇದೆ ಅಂತ ಹೇಳಿ ಹೇಳ್ತಾರೆ. ನೀವು ಕೂಡ ಅದನ್ನು ಒಪ್ಕೋತೀರಾ ಅಲ್ವಾ? ಈಗ ಇಲ್ಲೊಂದು ಆಲಾಪ ಬರುತ್ತೆ ನೋಡಿ. ಇದು ಸ್ವಲ್ಪ ಡಿಸ್ಕೋ ಶೈಲಿ ಅಥವಾ ಪಾಪ್ ಶೈಲಿನಲ್ಲಿ ಇದೆ. ಹಾಗಾಗಿ ಈ ಆಲಾಪ ಕೇಳಿದ ಕೂಡ್ಲೇ ಏನೋ ಇಲ್ಲಿ ಪಾರ್ಟಿ ಸವಾಲು ನಡೀತಾ ಇದೆಯಲ್ಲ ಅನ್ನುವಂತಹ ಅನುಭವ ನಿಮಗೆ ಆಗ್ಬಿಡುತ್ತೆ. ಯಾವ ಗೀತೆ ಅಂತ ಹೇಳ್ತೀರಾ ಕೇಳಿ?

0: ಇದೇನು? ಗಡಗಡ ನೀರು, ಸಿಡಿದು ಸಿಡಿ ಸಿಡಿ ಎಂದು, ಸಿಡಿದು ದುರುಗುಡಿ ಎಂದು, ನಡೆದು ಮನಗಡೆ ತೆರೆದು ಬಿಯಾ.
1: ನೀ ನನ್ನ ಗೆಲ್ಲಲಾರೆ ಚಿತ್ರದ ಒಂದು ಎನರ್ಜೆಟಿಕ್ ಸಾಂಗ್ ಇದು ಅಂತ ಹೇಳಿ ಹೇಳಬಹುದು. ಹೌದು, ಹಾಡಿನ ಆಲಾಪ ಏನೋ ಸವಾಲು ಒಬ್ರಿಗೊಬ್ಬರಿಗೆ ಹಾಕ್ತಾ ಇದ್ದಾರಲ್ಲ ಅಂತ ಹೇಳಿ ಹೇಳೋ ಹಾಗೆ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಹಾಗೆ ಎಸ್ ಜಾನಕಿ ಅವರು ಗೀತೆನ ಹಾಡಿದ್ರು, ಚಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೆ ಇಳೆಯ ರಾಜ ಅವರ ಸಂಗೀತ ಈ ಗೀತೆಗಿದೆ. ಆಲಾಪಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಆಲಾಪಗಳು ಅಂದರೆ ಹಾಡಿನ ಮೊದಲಲ್ಲೇ ಬರುವಂತಹ ಆಲಾಪಗಳು ಹಾಡಿನ ಅರ್ಥ ಭಾವ ಏನಿರಬಹುದು ಅಂತ ಹೇಳಿ ತಿಳಿಸ್ಬಿಡತ್ತೆ. ಹಾಗೆ ಈ ಆಲಾಪದ ವ್ಯಾಪ್ತಿ ನಿಜಕ್ಕೂ ದೊಡ್ಡದು. ಅರ್ಥೈಸಿಕೊಂಡು ಹೋಗ್ತಾ ಇದ್ದ ಹಾಗೆಯೇ ಎಷ್ಟೊಂದು ಅರ್ಥ ಇದೆ ಇದರಲ್ಲಿ ಅಂತ ಹೇಳಿ ನಮಗೆ ಅನಿಸುವಂಥದ್ದು. ಹಾಗೆಯೇ ಮತ್ತೊಂದು ವಿಷಯವನ್ನು ಹೇಳಬೇಕು ಅಂತ ಹೇಳಿದ್ರೆ, ಈ ಆಲಾಪ ಇದೆಯಲ್ಲ ಅದು ರಾಗದ ಸೌಂದರ್ಯವನ್ನು ನಿಧಾನವಾಗಿ ತೆರೆದಿಡುತ್ತಂತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಡಿನ ಸೌಂದರ್ಯವನ್ನು ನಿಧಾನವಾಗಿ ತೆರೆದಿಡುತ್ತಂತೆ ಆಲಾಪಗಳು. ಹಾಗೆಯೇ ಈಗೊಂದು ಆಲಾಪ ಮೂಡಿ ಬರುತ್ತೆ ನೋಡಿ, ಕೇಳಿದ ಕೂಡಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಹಾಡಿನ ಭಾವ ಏನು ಅಂತ ಹೇಳಿ. ನಾನೇ ಹೇಳಿಬಿಡ್ತೀನಿ, ಮಾದಕತೆ, ಈ ಹಾಡಲ್ಲಿ ಮಾದಕತೆ ಇದೆ. ಆ ಒಂದು ಭಾವ

ಬರುವಂತಹ ಆಲಾಪದಲ್ಲಿ ಮೊದಲಿಗೆನೆ ಪ್ರಕಟ ಮಾಡಿಬಿಟ್ಟಿದ್ದಾರೆ ಗಾಯಕಿ ಎಸ್ ಜಾನಕಿ ಅವರು. ಭೂಲೋಕದಲ್ಲಿ ಯಮರಾಜ ಚಿತ್ರದ ಹಾಡು ಇದು, ದೊಡ್ಡ ರಂಗೇಗೌಡರ ಸಾಹಿತ್ಯ ಇದೆ, ಸಿ ಅಶ್ವಥ್ ಅವರ ಸಂಗೀತ ಇದೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯೂ ಕೂಡ ಜೊತೆಯಾಗಿದೆ ಎಸ್ ಜಾನಕಿಯವರ ಗಾಯನದ ಜೊತೆಗೆ. ಕೇಳಿ ಈ ಹಾಡು ಈಗ ನಿಮಗಾಗಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ 10:49:10

ಕಾಣೋ ಬಟ್ಟೆ ತೊಟ್ಟವೋ ತುಡುಗೆ ಯದ್ವಾ ತದ್ವಾ ಕಣ್ಬೀರಿ ಕುಣಿಯ ಬ್ಯಾಡ ಯಂಗಂದ್ರಂಗೆ ಕೈಯಾಳಿ ಮೆರೆಯ ಬ್ಯಾಡ ಅಯ್ಯಯ್ಯೋ ಹೆಣ್ಣಿಗನ ಚಿಕ್ಕೆ ಇರ್ಬೇಡ್ವಾ ಅಯ್ಯಯ್ಯೋ ಹೆಣ್ಣಿಗನ

ವಯಸ್ಸಿನಾಗೆ ಮಿತಿಯಾಗಿದ್ರೆ ಚಂದಾಗಿರ್ತೈತೆ, ಮೋಜಿನಾಗೆ ಹಾದಿ ಬಿಟ್ರೆ ಹಾಳಾಗಿ ಹೋಗ್ತೈತೆ. ಹೆಣ್ಣಿಗೆ ನಡತೆ ಬಂಗಾರ, ಗುಣವೊಂದೇ ಅವಳಿಗೆ ಸಿಂಗಾರ. ತಿಳ್ಕೊ, ಹೆಣ್ಣಿಗೆ ನಡತೆ ಬಂಗಾರ, ಗುಣವೊಂದೇ ಅವಳಿಗೆ ಸಿಂಗಾರ. ಮುತ್ತಿನಂಥ ಮಾತಿದೆ.

ಎಷ್ಟು ಚೆನ್ನಾಗಿತ್ತು ನೋಡಿ ಈ ಗೀತೆ. ಹಾಡಿನ ಮೊದಲ ಭಾಗದಲ್ಲಿ ಅಂದರೆ ಶುರು ಆಗುವಾಗ ಮಾದಕತೆ ತುಂಬಿದಂತಹ ಭಾವದಲ್ಲಿ ಎಸ್ ಜಾನಕಿಯವರು ಹಾಡಿದರೆ, ಹಾಡಿನ ಕೊನೆ ಜಾನಪದ ಶೈಲಿಯಲ್ಲಿ ಬಂದಂತಹ ಆಲಾಪದೊಂದಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೊನೆಗೊಳ್ತು. ಆಲಾಪಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಇನ್ನು ನಮ್ಮ ಕೇಳುಗರ ಸಂದೇಶಗಳನ್ನು ಕೂಡ ನೋಡೋಣ. ಹಿರಿಯ ನಾಗರಿಕರ ದಿನದ ಕುರಿತಾಗಿ ನಮ್ಮ ಕೇಳುಗರಾದ ಕವಿತಾ ಶ್ರೀನಿವಾಸ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದರು. ಅವರು ಒಂದ್ಸಾರಿ ಕೇರಳಕ್ಕೆ ಪ್ರವಾಸಕ್ಕೆ ಹೋಗಿದ್ರಂತೆ. ಆಗ ಅಲ್ಲಿ ಒಬ್ಬ ಹಿರಿಯ ದಂಪತಿಗಳನ್ನು ಭೇಟಿ ಮಾಡಿದ್ರಂತೆ. ಅವರ ಮಗ ಅವರ ಮೊಮ್ಮಗನಂದ ದಿನ 1 ಗಂಟೆ ಕಾಲ ಮಾತ್ರ ಅವರ ಬಳಿ ಇರೋದಕ್ಕೆ ಬಿಡ್ತಾರಂತೆ. 1 ಗಂಟೆ ಆಗಿದ ಕೂಡಲೇ ಕರ್ಕೊಂಡು ಹೋಗ್ತಾರಂತೆ. ಮಗು ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಹೋಗುತ್ತಂತೆ. ಅದನ್ನು ಕೇಳಿ ಅವರಿಗೆ ತುಂಬ ನೋವಾಯ್ತಂತೆ. ಅದನ್ನು ಹಂಚಿಕೊಂಡಿದ್ದಾರೆ. ಒಳ್ಳೆಯ ವಿಷಯವನ್ನು ತಿಳಿಸಿದ್ರಿ, ಮನಸ್ಸಿಗೆ ಮುಟ್ಟೋ ಹಾಗೆ ಇತ್ತು ಮಾಹಿತಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಹಾಗೆ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳಿ ಬಹಳಷ್ಟು ಸಂದೇಶಗಳು ಬಂದಿದೆ. ಗಾನಸುಮ್ಮ ಅವರು ಪಟ್ಟಸೋಮನಹಳ್ಳಿಯಿಂದ ಸಂದೇಶ ಕಳಿಸಿ ಆಲಾಪನ ಹಾಡುಗಳ ಸರಣಿಗೆ ಸ್ವಾಗತ, ಯಾವ್ಯಾವ ಹಾಡು ಬರುತ್ತೆ ಅಂತ ಹೇಳಿ ಕಾಯ್ತಾ ಇರ್ತೀವಿ ಅಂತ ಹೇಳಿ ಶುರುವಿನಲ್ಲೇ ಸಂದೇಶವನ್ನು ಕಳಿಸ್ಕೊಟ್ಟಿದ್ರು. ಈಗಲೂ ಕೂಡ ಒಂದು ಸಂದೇಶವನ್ನು ಟೈಪ್ ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ಒಂದು, ಕೊನೆಯಲ್ಲಿ ಒಂದು, ಆಲಾಪ ಶುರು ಆಗಿ ಆಲಾಪದೊಂದಿಗೆ ಕೊನೆಯಾಗೋ ಹಾಗೆ ಸಂದೇಶದೊಂದಿಗೆ ಶುರುವಾಗಿ ಸಂದೇಶದೊಂದಿಗೆ ಕೊನೆಗೊಳ್ಳುವಂತಹ ಇವರ ಸಂದೇಶ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ. ಹಾಗೆಯೇ ಮೂರ್ತಿ ಮಂಗಮ್ಮ ಅವರು ವಿಲ್ಸನ್ ಗಾರ್ಡನ್ನಿಂದ ಸಂದೇಶ ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಹಾಗೆ ಗಜಲಕ್ಷ್ಮಿ ಶ್ರೀನಿವಾಸ್ ಶಿಡ್ಲಘಟ್ಟದಿಂದ ಮತ್ತು ಮಂಜುಳಾ ಮುನಿಯಮ್ಮ ಪಂತರಪಾಳ್ಯದಿಂದ ಸಂದೇಶ ಕಳಿಸಿದರೆ. ಜಯ ಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ, ಶಾಂತಾರಾಮ್ ಜೋಗುಪಾಳ್ಯದಿಂದ, ನಾಗರಾಜ್ ಶರ್ಮಾ ಅವರು ಹೇಳ್ತಾ ಇದ್ದಾರೆ ಆಲಾಪ ಇರುವ ಹಾಡುಗಳು ಚೆಂದ, ಅದರಲ್ಲೂ ಸಂಗೀತ ನಿರ್ದೇಶಕ ಜೋಡಿ ರಾಜನ್ ನಾಗೇಂದ್ರ ಅವರ ಹಾಡುಗಳಲ್ಲಂತೂ ಹಾಡಿನ ಹಾಗೆ ಆರಂಭದಲ್ಲಿ ಮಧ್ಯದಲ್ಲಿ ಕೊನೆಯಲ್ಲಿ ಆಲಾಪ ಇರುವ ಹಾಡುಗಳೇ ಹೆಚ್ಚು. ನಾನು ಕೂಡ ಹಾಡ್ತೀನಿ, ಆದರೆ ಆಲಾಪ ಹಾಡುವಾಗ ಧ್ವನಿ ಕ್ಷೀಣ ಆಗಿಬಿಡುತ್ತೆ, ನನ್ನ ಡ್ರಾಬ್ಯಾಕ್ ಅದು ಅಂತ ಹೇಳಿ ಅವರು ಹೇಳಿದ್ದಾರೆ. ಹಾಗೆಯೇ ನಿರ್ಮಲಾ ಅವರು ಗುರುಗುಂಟೆಪಾಳ್ಯದಿಂದ, ಅಪ್ಪ ಒಂದಕ್ಕಿಂತ ಒಂದು ಹಾಡುಗಳ ಆಲಾಪ ಅಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇಂತಹ ಹಾಡುಗಳನ್ನು ಆಯ್ಕೆ ಮಾಡಿ ಪ್ರಸಾರಿಸಿದ ವಿವಿಧ ಭಾರತಿಗೆ ಕೋಟಿ ವಂದನೆಗಳನ್ನು ಹೇಳ್ತಾ ಇದ್ದಾರೆ ಹೆಬ್ಬಾಳದ ರಮೇಶ್ ಅವರು. ಹಾಗೆ ಎಲ್ಲ ಹಾಡು ಸೂಪರ್, ನನಗಂತೂ ಹಾಡು ಕೇಳಲಾ ಪೂಜೆ ಮಾಡಲಾ ಅಂತ ಹೇಳಿ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಹೇಳಿ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೀಗೂ ಒಂದು ವಿಷಯವನ್ನು ಇಟ್ಕೊಂಡು ಕಾರ್ಯಕ್ರಮ ಮಾಡಬಹುದು ಅನ್ನೋದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ. ಆಲಾಪಗಳು ಹಾಡಿನ ರಾಗದ ಸೊಗಸನ್ನು ಹೆಚ್ಚಿಸುತ್ತೆ. ಉಲ್ಲಾಸ, ನೋವು, ವಿಕಟ ಎಲ್ಲ ಆಲಾಪಗಳು ಹಾಡನ್ನು ಮೊದಲೇ ಗುರುತಿಸೋ ಹಾಗೆ ಆಗತ್ತೆ. ಅದರಲ್ಲೂ ಹಾಡುವಾಗ ದೀರ್ಘವಾದಂತಹ ಆಲಾಪಗಳೇನಾದ್ರು ಇದ್ದರೆ ಅದನ್ನು ಅನುಭವಿಸಿ ಹಾಡೋದೇ ಒಂದು ಸೊಗಸು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಎಸ್ ಪಿ ಬಿ ಅವರು ಹಾಡಿರುವ ತಾರಕ ಆಲಾಪನೆ ನನಗೆ ಬಹಳ ಕಾಡುವಂಥದ್ದು ಅಂತ ಹೇಳಿ ಗಾನಸುಮ ಪಟ್ಟಸೋಮನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಶುರುವಲ್ಲೊಂದು ಕೊನೆಯಲ್ಲೊಂದು ಸಂದೇಶ ಇವ್ರದ್ದು. ಧನ್ಯವಾದ. ಪೂರ್ತಿ ಕಾರ್ಯಕ್ರಮವನ್ನು ಕೇಳಿ ನೀವು ಸಂದೇಶವನ್ನು ಕಳಿಸುವಂಥದ್ದು ನಿಜಕ್ಕೂ ಮೆಚ್ಚುವಂಥದ್ದು. ಹಾಗೆಯೇ ಯಾರು, ಚೈತ್ರ ಅವರು ನಾಗರಬಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಭಾನ್ ಕೋರಿ ಅವರು ಮೆಚ್ಚಿದ್ದಾರೆ. ಇನ್ನು ಬಹಳಷ್ಟು ಸಂದೇಶಗಳು ನಮ್ಮ ಜೊತೆಯಾಗಿವೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಈ ದಿನ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಾ ಇದ್ದೀರಿ. ಬೆಳಗಿನಿಂದಲೂ ಕೂಡ ಹಬ್ಬದ ಸಂಭ್ರಮದ ಜೊತೆ ಜೊತೆಗೆ ನಮ್ಮ ಕಾರ್ಯಕ್ರಮಗಳು ಕೂಡ ನಿಮ್ಮ ಜೊತೆಯಾಯಿತು. ನೀವು ಕೂಡ ಕಾರ್ಯಕ್ರಮಗಳನ್ನು ಕೇಳ್ತಾ ಕೇಳ್ತಾ ಹಾಗೆ ಸಂದೇಶಗಳನ್ನು ಕೂಡ ಕಳಿಸ್ಕೊಟ್ಟಿ. ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು. ಹೀಗೆ ಕೇಳ್ತಾ ಇರಿ, ಕೇಳಿಸ್ತಾ ಇರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ ಅಂತ ಹೇಳ್ತಾ ಕೊನೆಗೊಂದು ಚೆಂದದ ಆಲಾಪ ಎಸ್ ಜಾನಕಿಯವರ

ಸಂಗೀತದ ಆತ್ಮವನ್ನ ಕೇಳುಗರ ಹೃದಯಕ್ಕೆ ತಲುಪಿಸುವಂತಹ ಸುಂದರ ಸೇತುವೆ ಈ ಆಲಾಪಗಳು. ಜೊತೆಗೆ ಆಲಾಪದ ವಿಶೇಷತೆ ಇನ್ನೇನು ಗೊತ್ತಾ? ಸ್ವರಗಳ ನಡುವೆ ಮೂಡುವ ಮೌನಕ್ಕೂ ಕೂಡ ಅರ್ಥವನ್ನ ನೀಡುತ್ತಂತೆ ಆಲಾಪಗಳು. ಆಲಾಪಗಳ ಕುರಿತಾದಂತಹ ಮಾಹಿತಿ ಹಾಗೆ ಹಾಡುಗಳು ನಿಮ್ಮೆಲ್ಲರಿಗೂ ಕೂಡ ಮೆಚ್ಚುಗೆಯಾಯಿತು ಅಂತ ಹೇಳಿ ಭಾವಿಸ್ತೀನಿ. ಬೆಳಗಿನ ಪ್ರಸಾರದಲ್ಲಿ ನಿಮ್ಮ ಜೊತೆ ಇದ್ದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಮುಂದಿನ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗ್ತಾರೆ ಆರ್ಜೆ ವರುಣ್. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ 11:11. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಿಯೋನಿಕ್ಸ್ ತಯಾರಿಸಿರುವ ಭಾರತದಲ್ಲೇ ಪ್ರಪ್ರಥಮವಾದ ಕರ್ನಾಟಕದ ಮಹತ್ವಾಕಾಂಕ್ಷೆಯ ಕಡಿಮೆ ಬೆಲೆಯ ಎಐ ತಂತ್ರಜ್ಞಾನ ಆಧಾರಿತ ಕಿಯೋ ಕಂಪ್ಯೂಟರ್ ಸಾಧನವನ್ನು ಇಂದು ಸಚಿವ ಪ್ರಿಯಾಂಕ್ ಖರ್ಗೆ ಬಿಡುಗಡೆ ಮಾಡಲಿದ್ದಾರೆ. ಅಂಕೋಲಾ ತಾಲೂಕಿನ ಬೆಲೆಕೇರಿ ಮಂಜಗುಣಿ ತದಡಿ ಗೋಕರ್ಣ ರಾಜ್ಯ ಹೆದ್ದಾರಿ 304ರಲ್ಲಿರುವ ಪೂಜಗೇರಿ ಸೇತುವೆಯು ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಈ ಸೇತುವೆಯಲ್ಲಿ ಭಾರೀ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಹೇಳಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಸಶಸ್ತ್ರ ಸೀಮಾ ಬಲ್ ಎಸ್ಎಸ್ಬಿ ಕೇಂದ್ರ ಕಚೇರಿಯಲ್ಲಿ ವಿವಿಧ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಸಿಲಿಗುರಿ ಕಾರಿಡಾರ್ಗೆ ಸಂಬಂಧಿಸಿದಂತೆ ಎರಡು ಸಭೆಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ಕೇರಳದ ಹಲವಾರು ಕರಾವಳಿ ಪ್ರದೇಶಗಳಲ್ಲಿ ಸಮುದ್ರದ ಅಲೆಗಳು ಹೆಚ್ಚಾಗಿದ್ದು ಸಮುದ್ರದ ಮೇಲೆ ತೀವ್ರ ಸ್ವರೂಪ ಪಡೆಯುವ ಸಾಧ್ಯತೆ ಇದೆ. ತಿರುವನಂತಪುರಂ, ಕೊಲ್ಲಂ, ಆಲಪ್ಪುಳ, ಎರ್ನಾಕುಲಂ, ಮಲಪ್ಪುರಂ, ಕೋಜಿಕೋಡ್, ಕಣ್ಣೂರು ಮತ್ತು ಕಾಸರಗೋಡು ಕರಾವಳಿಯಲ್ಲಿ 1-1.5 ಮೀಟರ್ ಎತ್ತರದ ಅಲೆಗಳು ಇಂದು ಏಳಬಹುದು ಎಂದು ರಾಷ್ಟೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರ ಎಚ್ಚರಿಸಿದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಐಮಂಗಲ ಬಳಿ ರಾಷ್ಟೀಯ ಹೆದ್ದಾರಿಯಲ್ಲಿ ಖಾಸಗಿ ಬಸ್ಸೊಂದು ಉರುಳಿಬಿದ್ದ ಪರಿಣಾಮ ಸ್ಥಳದಲ್ಲೇ ಚಾಲಕ ಕ್ಲೀನರ್ ಮೃತಪಟ್ಟಿದ್ದಾರೆ. ಬೆಂಗಳೂರಿನ ಅರಕೆರೆಯಲ್ಲಿರುವ ವಿಶ್ವವಿದ್ಯಾಲಯದ ನರ್ಸಿಂಗ್ ಕಾಲೇಜಿನ 53 ವಿದ್ಯಾರ್ಥಿಗಳು ಹಾಗೂ 4 ಸಿಬ್ಬಂದಿ ಗೋವಾ ಪ್ರವಾಸ ಮುಗಿಸಿಕೊಂಡು ಬೆಂಗಳೂರಿಗೆ ವಾಪಸ್ ತೆರಳುತ್ತಿದ್ದಾಗ ಈ ಘಟನೆ ಸಂಭವಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಇಂದು 77,701 ಆರಂಭವಾಗಿದೆ. ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 24,251 ವಹಿವಾಟು ನಡೆಸುತ್ತಿದೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ವಿಶ್ವ ಚಾಂಪಿಯನ್ಶಿಪ್ ಬ್ಯಾಡ್ಮಿಂಟನ್ 2026 ಪುರುಷರ ಮತ್ತು ಮಹಿಳೆಯರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತೀಯ ಆಟಗಾರರು ಇಂದು ಕಣಕ್ಕೆ ಇಳಿಯಲಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಸಾತ್ವಿಕ್ ಸಾಯಿರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಚೀನಾದ 3 ಶ್ರೇಯಾಂಕದ ಲಿಯಾಂಗ್ ವೇಕೆಂಗ್ ಮತ್ತು ವಾಂಗ್ ಚಾಂಗ್ ಅವರನ್ನು ಎದುರಿಸಲಿದೆ. ಪಂದ್ಯ ಮಧ್ಯಾಹ್ನ 1:50 ಪ್ರಾರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1:00.

0: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೇಳುತ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:04:52. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಈ ಸಮಯ ಆನಂದಮಯ, ಯಾಕಪ್ಪ ಅಂದರೆ ಈಗ ಬ್ಯಾಕ್ ಟು ಬ್ಯಾಕ್ ಹಿಟ್ ಗೀತೆಗಳನ್ನು ಕೇಳುವಂತಹ ಸಮಯ. ಮೊದಲಿಗೆ ಕೇಳಿ ಐಶ್ವರ್ಯ ಚಿತ್ರದ ಗೀತೆಯನ್ನ, ಕುನಾಲ್ ಗಾಂಚವಾಲಾ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ, ರಾಜೇಶ್ ರಾಮನಾಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಒಂದು ಕೋಟಿ ಪೂರ ಒಂದು ಕೋಟಿ ಎನ್ನುವ ಕಾವಿ ಕೊಟ್ಟು ಉಳಿದ ಮೇಲೆ

ಆತ್ಮೀಯ ಕೇಳಿದರೆ ಕೇಳ್ತಿದ್ದೀರಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸ್ಟುಡಿಯೋ ಸಮಯ ಆಗಿದೆ 11:31. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಂದಿನ ಪ್ರಸಾರದಲ್ಲಿ ನಾವು ಕೇಳಲಿದ್ದೇವೆ ಕಲಾಭಾರತಿ. ಹೌದು, ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಮಣ್ಣಿನ ಮಗ ದುನಿಯಾ ವಿಜಯ್ ಅವರ ಹಾದಿಯನ್ನು ನೆನಪಿಸ್ಕೊಳ್ತಾ ಇದ್ದೀವಿ. ಹೌದು, ಕನ್ನಡ ಚಿತ್ರರಂಗದ ಬ್ಲಾಕ್ ಬಾಸ್ಟರ್ ಮಾಸ್ ಹೀರೋ, ಕನ್ನಡದ ಕರಿ ಚಿರತೆ ಅಂತಲೇ ಫೇಮಸ್ ಆಗಿರುವಂತಹ ದುನಿಯಾ ವಿಜಯ್ ಅವರ ನಡೆದು ಬಂದಂತಹ ಸಾಗಿ ಬಂದಂತಹ ಹಾದಿಯನ್ನು ಇವತ್ತು ನಾವು ನೆನಪಿಸ್ಕೊಳ್ತಾ ಇದ್ದೀವಿ. ರಂಗ, SSLC, ಜೋಗಿ, ಡೆಡ್ಲಿ ಸೋಮನಂತಹ ಚಿತ್ರಗಳಲ್ಲಿ ಜೂನಿಯರ್ ಆರ್ಟಿಸ್ಟ್ ಹಾಗೆಯೇ ಸ್ಟಂಟ್ಮ್ಯಾನ್ ಆಗಿ ಹಗಲಿರುಳು ಕಷ್ಟಪಟ್ಟಂತಹ ನಮ್ಮ ಕರಿಚಿರತೆ ಅಂದರೆ ದುನಿಯಾ ವಿಜಯ್ ಅವರು ಚಿತ್ರರಂಗದಲ್ಲಿ ನೆಲೆ ಕಂಡುಕೊಳ್ಳೋದಕ್ಕೆ ತುಂಬ ಹೋರಾಟ ಮಾಡ್ತಾರೆ. ಅದೇ ಸಮಯದಲ್ಲಿ ಸೂರಿ ಅವರ ನಿರ್ದೇಶನದ ದುನಿಯಾ ಸಿನಿಮಾ ಬಿಡುಗಡೆ ಆಗುತ್ತೆ. ನಿಜಕ್ಕೂ ಈ ಒಂದು ಸಿನಿಮಾ ಆ ಸಮಯದಲ್ಲಿ ಒಂದು ಅಲೆಯನ್ನೇ, ವಿಶೇಷ ಅಲೆಯನ್ನೇ ಎಬ್ಬಿಸಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಅದಿವರೆಗೂ ಆ ರೀತಿಯ ಪ್ರಯೋಗಗಳು ಆಗಿರಲಿಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ. ಆದರೆ ಅದೇ ಮೊಟ್ಟ ಮೊದಲ ಬಾರಿಗೆ ಆ ರೀತಿಯ ವಿಭಿನ್ನ ಕಾನ್ಸೆಪ್ಟ್ ಇಟ್ಕೊಂಡು ಮೂಡಿಬಂದಂತಹ ಸಿನಿಮಾ ಆಗಿತ್ತು ದುನಿಯಾ. ಈ ಒಂದು ದುನಿಯಾ ಸಿನಿಮಾ ದುನಿಯಾ ವಿಜಯ್ ಅವರಿಗೆ ದೊಡ್ಡ ಬ್ರೇಕನ್ನು ನೀಡಿತು. ಅಂದಿನಿಂದ ವಿಜಯ್ ಆಗಿದ್ದವರು ದುನಿಯಾ ವಿಜಯ್ ಆದರು. ತಮ್ಮ ಅತ್ಯಂತ ನೈಜ ಅಭಿನಯಕ್ಕಾಗಿ ತಮ್ಮ ಮೊದಲ ಸಿನಿಮಾದಲ್ಲೇ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿ ಹಾಗೆಯೇ ಫಿಲಂಫೇರನ್ನು ಗಿಟ್ಟಿಸಿಕೊಂಡ್ರು ದುನಿಯಾ ವಿಜಯ್. ಅಂದಿನಿಂದ ಪ್ರತಿ ಮನೆಯ ಮಗನಾಗಿ ಕಾಣಿಸ್ಕೊಳ್ತಾರೆ ದುನಿಯಾ ವಿಜಯ್ ಅವರು. ಈಗ ಕೇಳೋಣ ದುನಿಯಾ ವಿಜಯ್ ದುನಿಯಾ ಚಿತ್ರದ ಗೀತೆಯನ್ನು. ನಂದಿತಾ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ದುನಿಯಾ ವಿಜಯ್ ಅವರ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ದುನಿಯಾ ಸಿನಿಮಾ ನೀಡಿದ ಭರ್ಜರಿ ಯಶಸ್ಸಿನ ನಂತರ ವಿಜಯ್ ಹಿಂತಿರುಗಿ ನೋಡಲೇ ಇಲ್ಲ. ಹೌದು, ಚಂದ, ಜಂಗ್ಲಿ, ಜಾನಿ ಮೇರಾ ನಾಮ್, ಪ್ರೀತಿ ಮೇರಾ ಕಾಮ್, ಭೀಮಾ ತೀರದಲ್ಲಿ, ಜಯ್ಯಮ್ಮನ ಮಗ ಹಾಗೂ ದನಕಾಯೋನು ಮುಂತಾದ ಸಾಲು ಸಾಲು ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡುತ್ತಾ ತಮ್ಮದೇ ಆದ ಪ್ರತ್ಯೇಕ ಅಭಿಮಾನಿ ಬಳಗವನ್ನು ಸೃಷ್ಟಿಸಿಕೊಂಡವರು ದುನಿಯಾ ವಿಜಯ್ ಅವರು. ಹೌದು, ಕೇವಲ ನಟರಾಗಿ ಮಾತ್ರವಲ್ಲದೆ ಜಯ್ಯಮ್ಮನ ಮಗ ಚಿತ್ರದ ಮೂಲಕವಾಗಿ ನಿರ್ಮಾಪಕರಾಗಿಯೂ ಬಡ್ತಿ ಪಡೆದರು. ಇತ್ತೀಚೆಗೆ ತೆಲುಗಿನ ವೀರಸಿಂಹಾರೆಡ್ಡಿ ಚಿತ್ರದಲ್ಲಿ ಖಳನಾಯಕನಾಗಿ ನಟಿಸಿ ಟಾಲಿವುಡ್ನಲ್ಲೂ ಸೈ ಎನಿಸಿಕೊಂಡು ದೇಶದಾದ್ಯಂತ ಕನ್ನಡದ ಆಕ್ಷನ್ ಶಕ್ತಿಯನ್ನು ಎತ್ತಿ ಹಿಡಿದವರು ನಮ್ಮ ದುನಿಯಾ ವಿಜಯ್ ಅವರು. ಈಗ ಕೇಳಿ ಅವರದ್ದೇ ನಟನೆಯಲ್ಲಿ ಮೂಡಿಬಂದಂತಹ ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್ ಚಿತ್ರದ ಗೀತೆಯನ್ನು ಕೈಲಾಶ್ ಖೇರ್ ಹಾಗೆ ಪ್ರಿಯದರ್ಶಿನಿ ಅವರ ಧ್ವನಿಯಲ್ಲಿ. ಈ ಒಂದು ಗೀತೆಗೆ ಕವಿರಾಜ್ ಅವರ ಸಾಹಿತ್ಯ ಹಾಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಆತ್ಮೀಯ ಕೇಳುಗರೆ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ದುನಿಯಾ ವಿಜಯ್ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ದುನಿಯಾ ವಿಜಯ್ ಅವರ ಅಭಿನಯದ ವೈಖರಿಯೇ ರೋಮಾಂಚನಕಾರಿ ಅನಿಸುತ್ತೆ. ಯಾಕಪ್ಪ ಅಂದರೆ ತೆರೆ ಮೇಲೆ ಅವರು ತೋರಿಸುವಂತಹ ರೌದ್ರಾವತಾರ, ಖಡಕ್ ಆ್ಯಕ್ಷನ್, ಜೊತೆಗೆ ತಾಯಿ ಮಗ ಹಾಗೆ ಕೌಟುಂಬಿಕ ಬಾಂಧವ್ಯದ ಎಮೋಷನಲ್ ದೃಶ್ಯಗಳು ಕಣ್ಣೀರು ತರಿಸ್ತವೆ. ನಟಿಸುವಂತಹ ಅಂದರೆ ಆ ಒಂದು ರೀತಿಯಾಗಿ ನಟಿಸುವಂತಹ ಅವರ ಅಪರೂಪದ ಕಲೆ ನಿಜಕ್ಕೂ ಅವ್ರಿಗಿದೆ ಅಂತಲೇ ಹೇಳ್ಬೋದು. ಯಾವುದೇ ಡೂಪ್ ಸಹಾಯ ಇಲ್ಲದೆ ಏನು ಜೀವನದ ಹಂಗನ್ನು ತೊರೆದು ಅಪಾಯಕಾರಿ ಸ್ಟಂಟ್ಗಳನ್ನು ತಾವೇ ಮಾಡೋದು ಅವರ ನಟನೆಯ ಬದ್ಧತೆಗೆ ಸಾಕ್ಷಿ ಅಂದರೆ ತಪ್ಪಾಗೋದಿಲ್ಲ. ತೆರೆಯ ಮೇಲೆ ಅವರ ಮಾಸ್ ಡೈಲಾಗ್ ಮತ್ತು ನೈಜ ಮ್ಯಾನರಿಸಮ್ ಕಂಡರೆ ಥಿಯೇಟರ್ನಲ್ಲಿ ಸೀಟಿಗಳು ಮಳೆನೇ ಹರಿದುಬಿಡುತ್ತೆ. ನಟನೆಗೆ ಯಾವುದೇ ಗ್ಲಾಮರ್ ಹಂಗಿಲ್ಲದೆ ನೈಜತೆಯೇ ತಮ್ಮ ಅಸ್ತ್ರ ಅಂತ ನಿರೂಪಿಸಿದವರು ದುನಿಯಾ ವಿಜಯ್ ಅವರು. ಹೌದು, ಅವರದ್ದೇ ಚಿತ್ರ ಧನಕಾಯನು. ಈ ಒಂದು ಚಿತ್ರದ ಗೀತೆಯನ್ನು ಕೇಳಿ. ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯ, ಹಾಗೆಯೇ ವಿ ಹರಿಕೃಷ್ಣ ಅವರ ಸಂಗೀತ.

ಆತ್ಮೀಯ ಕೇಳುಗರೆ, ನಾವು ದುನಿಯಾ ವಿಜಯ್ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ನಟನೆಯಲ್ಲಿ ತಮ್ಮದೇ ಆದಂತಹ ಸಾಮ್ರಾಜ್ಯ ಕಟ್ಟಿರುವಂತಹ ವಿಜಯ್ ಅವರು ಸಲಗಾ ಚಿತ್ರದ ಮೂಲಕವಾಗಿ ನಿರ್ದೇಶಕನಾಗಿ ಹೊಸ ಅಧ್ಯಾಯವನ್ನು ಆರಂಭಿಸಿದರು. ಮೊದಲ ನಿರ್ದೇಶನದಲ್ಲೇ ತಾಂತ್ರಿಕತೆ, ರೌಡಿಸಂ ಗಲ್ಲಿಗಳ ಕತೆ ಹಾಗೂ ಸಮಾಜಕ್ಕೆ ಸಂದೇಶ ಕೊಡುವ ಮೂಲಕ ಫಿಲಂ ಫೇರ್ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಪಡೆದುಕೊಂಡರು. ಆನಂತರ ಬಂದಂತಹ ಭೀಮಾ ಚಿತ್ರ ಕೂಡ ಬೆಂಗಳೂರಿನ ಅಂಡರ್ವರ್ಲ್ಡ್ ಮತ್ತು ಯುವಜನತೆಯ ಮಾದಕ ವ್ಯಸನದ ನೈಜ ಸತ್ಯಗಳನ್ನು ಬಿಚ್ಚಿಟ್ಟು ಬಾಕ್ಸ್ ಆಫೀಸ್ನಲ್ಲಿ ಸೌಂಡ್ ಮಾಡಿತು. ನಟನಾಗಿ ಮಾತ್ರ ಅಲ್ಲದೆ ಗಟ್ಟಿತನದ ಕಥೆಗಳನ್ನು ದೃಶ್ಯ ರೂಪಕ್ಕೆ ತರುವಂತಹ ಯಶಸ್ವಿ ನಿರ್ದೇಶಕನಾಗಿಯೂ ಮೂಡಿ ಬಂದಿದ್ದಾರೆ ನಮ್ಮ ದುನಿಯಾ ವಿಜಯ್ ಅವರು. ಈಗ ಅವರದ್ದೇ ಚಿತ್ರದ ಗೀತೆಯನ್ನು ಕೇಳೋಣ. ಸಲಗ ಚಿತ್ರದ ಗೀತೆ, ಸಂಜಿತ್ ಹೆಗಡೆ ಹಾಗೆ ಐಶ್ವರ್ಯ ರಂಗರಾಜನ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ ಹಾಗೆ ಚರಣ್ ರಾಜ್ ಅವರ ಸಂಗೀತ.

ಶೂನ್ಯದಿಂದ ಬಂದರೂ ಸ್ವಪ್ರಯತ್ನ ಶ್ರಮ ಮತ್ತು ಛಲದಿಂದ ಸ್ಯಾಂಡಲ್ವುಡ್ನ ಪ್ರಮುಖ ನಟರಾಗಿ ನಿಂತಿದ್ದಾರೆ ನಮ್ಮ ದುನಿಯಾ ವಿಜಯ್ ಅವರು. ಹೌದು, ತಮ್ಮ ಸಿನಿಮಾಗಳಲ್ಲಿ ಹೊಸ ನಟರು, ಸ್ಥಳೀಯ ಕಲಾವಿದರು ಮತ್ತು ತಂತ್ರಜ್ಞರಿಗೆ ಅವಕಾಶ ನೀಡಿ ಬೆಳೆಸುವಂತಹ ಅವರ ಗುಣ ನಿಜಕ್ಕೂ ಶ್ಲಾಘನೀಯ ಅಂತಲೇ ಹೇಳಬೇಕು. ಆಕ್ಷನ್, ಎಮೋಷನ್ ಮತ್ತು ನಿರ್ದೇಶನದಲ್ಲಿ ಹೊಸ ದಾಖಲೆ ಬರೆಯುತ್ತಿರುವಂತಹ ದುನಿಯಾ ವಿಜಯ್ ಅವರಿಗೆ ನಮ್ಮ ವಿವಿಧ ಭಾರತಿ ಕಡೆಯಿಂದ, ಹಾಗೆಯೇ ಅವರ ಅಭಿಮಾನಿಗಳಿಂದ ಹೃತ್ಪೂರ್ವಕ ಹೃದಯ

ಹೃತ್ಪೂರ್ವಕ ಅಭಿನಂದನೆಗಳು. ಅವರ ಕಲಾಪಯಣ ಹೀಗೆ ಮುಂದುವರಿಯಲಿ ಅಂತ ಆಶಿಸೋಣ. ಆತ್ಮೀಯ ಕೇಳುಗರೆ, ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ದುನಿಯಾ ವಿಜಯ್ ಅವರ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಮ್ಮ ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ. ಕೇಳುಗರು ಹೇಳ್ತಿದ್ದಾರೆ, ದುನಿಯಾ ವಿಜಯ್ ಅವರ ಚಿತ್ರಗಳನ್ನು ನಾವು ನೋಡಿದ್ದೀವಿ, ಅದರಲ್ಲೂ ವಿಶೇಷವಾಗಿ ಕರಿಯ ಐ ಲವ್ ಯು ಗೀತೆ ನಮಗೆ ತುಂಬ ಇಷ್ಟ ಅಂತ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗಾಗಿ ಆತ್ಮೀಯ ಧನ್ಯವಾದಗಳು. ಈಗ ಪ್ರಸಾರವಾಗಲಿದೆ ಕಲಾಭಾರತಿಯ ಕೊನೆಯ ಗೀತೆ, ಭೀಮಾ ತೀರದಲ್ಲಿ ಚಿತ್ರದ ಗೀತೆ ಇದು. ಬದ್ರಿ ಪ್ರಸಾದ್ ಹಾಗೆ ಸುಪ್ರಿಯಾ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಒಂದು ಗೀತೆಗೆ ಲೋಕೇಶ್ ಕೃಷ್ಣ ಅವರ ಸಾಹಿತ್ಯ ಹಾಗೆ ಅಭಿಮಾನ್ ರಾಯ್ ಅವರ ಸಂಗೀತವಿದೆ.

ಆತ್ಮೀಯ ಕೇಳುಗರೆ, ಇದುವರೆಗೂ ಕಲಾಭಾರತಿ ಕಾರ್ಯಕ್ರಮದಲ್ಲಿ ದುನಿಯಾ ವಿಜಯ್ ಅವರ ಜೀವನದ ಕುರಿತಾದ ಕೆಲವು ವಿಶೇಷ ಸಂಗತಿಗಳನ್ನು ಕೇಳಿದ್ರಿ. ಸಮಯ 11:59:30 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಆಹಾರ ಧಾನ್ಯಗಳ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಗುಣಮಟ್ಟ ಮತ್ತು ಸುರಕ್ಷತಾ ಮಾನದಂಡ ಪೂರೈಕೆ ಖಾತ್ರಿಪಡಿಸಲು ಕಚ್ಚಾ ವಸ್ತುಗಳು ಮತ್ತು ಸಿದ್ಧಪಡಿಸಿದ ಉತ್ಪನ್ನಗಳ ಮೌಲ್ಯಮಾಪನಕ್ಕಾಗಿ ರಾಷ್ಟ್ರೀಯ ಪರೀಕ್ಷಾ ಸದನವನ್ನು ಪುನಾರಚಿಸುವ ನಿಟ್ಟಿನಲ್ಲಿ ಕೇಂದ್ರ ಆಹಾರ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ಹೊಸದಿಲ್ಲಿಯಲ್ಲಿ ಸಭೆ ನಡೆಸಿದರು. ಎಕ್ಸ್ ಮಾಧ್ಯಮದಲ್ಲಿ ಸಚಿವರು ಮಾಹಿತಿ ನೀಡಿ ಗ್ರಾಹಕ ವ್ಯವಹಾರಗಳ ಇಲಾಖೆ ಕಾರ್ಯದರ್ಶಿ ನಿಧಿ ಖರೆ ಅವರೊಂದಿಗೆ ತಾವು ಸಭೆ ನಡೆಸಿದ್ದು ಗ್ರಾಹಕರ ರಕ್ಷಣೆಯನ್ನು ಬಲಪಡಿಸುವ ಪರೀಕ್ಷಾ ಮೂಲಸೌಕರ್ಯ ತಾಂತ್ರಿಕ ಸಾಮರ್ಥ್ಯವನ್ನು ಬಲಪಡಿಸುವ ಕುರಿತು ಚರ್ಚಿಸಿದ್ದಾಗಿ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆಯ ಅಲೆಬೂರು, ಕೆಂಪ್ತೂರು ಹಾಗೂ ದುಗ್ಲಿ ಪದವಿನಲ್ಲಿ ಬಾಳೆ ದಾಸ್ತಾನು ಕೇಂದ್ರಗಳ ಮೇಲೆ ಸಹಾಯಕ ಆಯುಕ್ತರಾದ ಎಸ್ಆರ್ ರಶ್ಮಿ ನೇತೃತ್ವದಲ್ಲಿ ದಾಳಿ ನಡೆಸಿದ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳ ತಂಡ 10 ಕಿಲೋದಷ್ಟು ರಾಸಾಯನಿಕ ಮತ್ತು ರಾಸಾಯನಿಕ ಲೇಪಿತ ಬಾಳೆಹಣ್ಣುಗಳನ್ನು ನಾಶಪಡಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ ಆಯೋಜಿಸಲಾಗಿದೆ. ಕೇಂದ್ರ ವಿಮಾನಯಾನ ಖಾತೆ ಸಚಿವ ಕಿಂಜರಾಪು ರಾಮಮೋಹನ ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ಸಭೆ ಆರಂಭಗೊಂಡಿದೆ. ಸಮಗ್ರ ಶಿಕ್ಷಣ ಯೋಜನೆಯಡಿ 2025-26 ಸಾಲಿನಲ್ಲಿ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ 4 ಶಾಲೆಗಳಿಗೆ ಶೌಚಾಲಯ ನಿರ್ಮಾಣಕ್ಕೆ 30 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಧಾನಸಭೆಯ ಕಲಾಪದಲ್ಲಿ ತಿಳಿಸಿದ್ದಾರೆ. ಹಿರೇಕೆರೂರು ಕ್ಷೇತ್ರದ ಶಾಸಕ ಯುಬಿ ಬಣಕಾರ್ ಅವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಪ್ರಸ್ತಾವ ಸ್ವೀಕೃತಗೊಂಡು ಪರಿಶೀಲಿಸಿದ ಬಳಿಕ ನಿಯಮಾನುಸಾರ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕು ದೋರನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯನ್ನು ಪದವಿ ಪೂರ್ವ ಕಾಲೇಜನ್ನಾಗಿ ಉನ್ನತೀಕರಿಸಿ ಆದೇಶಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ರಾಜ್ಯ ನಾಟಕ ಅಕಾಡೆಮಿ ಜೀವಮಾನ ಸಾಧನೆ ಗೌರವ ಪ್ರಶಸ್ತಿಗೆ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಭಾಜನರಾಗಿದ್ದಾರೆ. ವಾರ್ಷಿಕ ಪ್ರಶಸ್ತಿಗಳಿಗೆ ಧಾರವಾಡದ ವಿಶ್ವೇಶ್ವರಿ ಬಸವಲಿಂಗಯ್ಯ ಹಿರೇಮಠ್ ಸೇರಿದಂತೆ ನಾಡಿನ ಹಲವು ಕಲಾವಿದರು ಆಯ್ಕೆಯಾಗಿದ್ದಾರೆ. ವಾರ್ಷಿಕ ಪ್ರಶಸ್ತಿಗೆ ಭಾಜನರಾದ ಬೆಳಗಾವಿ ಜಿಲ್ಲೆ ಬೈಲಹೊಂಗಲದ ಗದಿಗಯ್ಯ ವಿ ಹಿರೇಮಠ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನನ್ನ ರಂಗ ಪ್ರಯಾಣ ನನ್ನ 6ನೇ ವಯಸ್ಸಿನಿಂದ ಪ್ರಾರಂಭ. ಪ್ರತಿ ವರ್ಷ ಎರಡು ಮೂರು ನಾಟಕ ಮಾಡ್ತಾ ನಿರ್ದೇಶನ ಮಾಡುವಂತದ್ದು ಮತ್ತು ನಾಟಕಗಳನ್ನು ರಚನೆ ಮಾಡುವಂತ ಹವ್ಯಾಸ ಬೆಳೆಯಿತು. ಸುಮಾರು 40-50 ನಾಟಕಗಳಿಗೆ ನಿರ್ದೇಶನ ಮಾಡಿ 100 ನಾಟಕಗಳಲ್ಲಿ ನಾನು ಪಾತ್ರ ಮಾಡಿದ್ದೇನೆ. ಸಾಕ್ಷರತಾ ಆಂದೋಲನದಲ್ಲಂತೂ ನನ್ನ ನೇತಾಜಿ ತರುಣ ಸಂಘದಿಂದ 16 ಜನರ ಗುಂಪನ್ನು ಕಟ್ಕೊಂಡು ನಮ್ಮ ಗೆಳೆಯರ ಬಳಗದೊಂದಿಗೆ 3 ತಿಂಗಳು ಮನೆ ಮಠ ಮರೆತು ನಾವು ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಜಾಗೃತ ಸಮಿತಿಯ ಕೆಲಸ ಮಾಡಿ ಕಲಾವಿದರಾದೀವಿ. ಧಾರವಾಡದಲ್ಲಿ ನಾನು ಎಜುಕೇಶನ್ ಮಾಡೋ ಟೈಮ್ನಾಗ ಕರ್ನಾಟಕ ವಿದ್ಯಾರ್ಥಿ ಸಂಘದಲ್ಲಿ ನಡೆಯುವಂತಹ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಾನು ಸಾಕ್ಷಿಯಾಗಿರ್ತಿದ್ದೆ. ಇವತ್ತು ಅಕಾಡೆಮಿಯ ಪ್ರಶಸ್ತಿ ಬಂದದ್ದು ನಿಜವಾಗ್ಲೂ ನನಗೆ ತುಂಬಾ ಸಂತೋಷ ಆಗಿದೆ.
0: ಇಂದು ವರಮಹಾಲಕ್ಷ್ಮಿ ಹಬ್ಬವನ್ನು ನಾಡಿನಾದ್ಯಂತ ಸಂಭ್ರಮ ಸಡಗರದೊಂದಿಗೆ ಆಚರಿಸಲಾಗುತ್ತಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಜಾಗೃತ ನೌಕರರ ರಾಜ್ಯಮಟ್ಟದ ಐಕ್ಯತಾ ಸಮಾವೇಶ ಈ ತಿಂಗಳ 28ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿದೆ. 25,000 ನೌಕರರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ರಾಜ್ಯಾಧ್ಯಕ್ಷ ಡಿ ಶಿವಶಂಕರ್ ರಾಮನಗರದಲ್ಲಿ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಹಾರ ಸೇವಿಸಿ ಅಸ್ವಸ್ಥರಾಗಿದ್ದ ಮಕ್ಕಳ ಆರೋಗ್ಯ ಸುಧಾರಿಸಿದ್ದು ಸ್ಥಿರವಾಗಿದೆ ಎಂದು

ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಬನ್ನದೇಶ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಐಮಂಗಲ ಬಳಿ ರಾಷ್ಟೀಯ ಹೆದ್ದಾರಿಯಲ್ಲಿ ಖಾಸಗಿ ವಾಹನವೊಂದು ಪಲ್ಟಿಯಾಗಿ ಸಂಭವಿಸಿದ ಅಪಘಾತದಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. ಮೃತರನ್ನು ಚಾಲಕ ಗುರುಪ್ರಸಾದ್ ಹಾಗೂ ಕ್ಲೀನರ್ ಶಂಕರ್ ಎಂದು ಗುರುತಿಸಲಾಗಿದೆ. ಬೆಂಗಳೂರು ಅರಿಕೆರೆಯಲ್ಲಿರುವ ಯೂನಿವರ್ಸಲ್ ನರ್ಸಿಂಗ್ ಕಾಲೇಜಿನ 53 ವಿದ್ಯಾರ್ಥಿಗಳು ಹಾಗೂ 4 ಸಿಬ್ಬಂದಿ ಗೋವಾ ಪ್ರವಾಸ ಮುಗಿಸಿ ಬೆಂಗಳೂರಿಗೆ ಹಿಂತಿರುಗುತ್ತಿರುವಾಗ ಅಪಘಾತ ಸಂಭವಿಸಿದೆ. ತೀವ್ರ ಗಾಯಗೊಂಡ 26 ಹೆಚ್ಚು ವಿದ್ಯಾರ್ಥಿಗಳನ್ನು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಐಮಂಗಲ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಚಿತ್ರಕಲಾಶಿಲ್ಪಿ ಶ್ರೀ ಡಿವಿ ಹಾಲಭಾವಿ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ಧಾರವಾಡದ ಸರ್ಕಾರಿ ಕಲಾ ಮಹಾವಿದ್ಯಾಲಯದಲ್ಲಿ ಹೆಸರಾಂತ ಚಿತ್ರಕಲಾವಿದ ಬೆಂಗಳೂರಿನ ಪ್ರೊಫೆಸರ್ ಬಾಬು ಜತ್ತಕರ್ ಅವರ ಪರಿಸರ ಚಿತ್ರಕಲಾ ಪ್ರದರ್ಶನ, ಪ್ರಾತ್ಯಕ್ಷಿಕೆ ಹಾಗೂ ಸಂವಾದ ಕಾರ್ಯಕ್ರಮ 3 ದಿನಗಳ ಕಾಲ ಆಯೋಜಿಸಿದೆ. ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷ ರಂಜಾನ್ ದರ್ಗಾ ಉದ್ಘಾಟಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 12:07. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಕರೆಗೊಂದು ಹಾಡಿನ ಸಮಯ. ಸ್ನೇಹಿತರೆ, ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು. ಈ ಸಮಯದಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳಬಹುದು. ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ಏನಪ್ಪ ಅಂದರೆ, ಪದೇ ಪದೇ ಕರೆ ಮಾಡಿದವರು ಕರೆ ಮಾಡಬೇಡಿ, ಆದಷ್ಟು ಹೊಸವರಿಗೆ ಅವಕಾಶ ಮಾಡಿಕೊಡಿ ಅಂತ ನಾನು ಪ್ರತಿ ಸಲ ಹೇಳ್ತೀನಿ. ಆದರೆ ನೀವು ಕೆಲವೊಬ್ಬರು ಹಾಗೆ ಮಾಡ್ತೀರಾ, ಪರವಾಗಿಲ್ಲ. ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ಹೀಗಿದೆ: 0802-2-3709-799. ಮತ್ತೊಂದು ಸಂಖ್ಯೆ 0802-2-3-9-2-7. ಈ ಎರಡು ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆ ಯಾವುದು ಅನ್ನೋದನ್ನು ಹೇಳಿ, ಖಂಡಿತ ಆ ಗೀತೆಯನ್ನು ನಾನು ಪ್ರಸಾರ ಮಾಡ್ತೀನಿ. ಈಗ ಕೇಳಿ ಚಂದ ಚಿತ್ರದ ಗೀತೆಯನ್ನು, ಕುಮಾರ್, ಸೋನು ಹಾಗೆಯೇ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ. ಈ ಒಂದು ಗೀತೆಗೆ ಎಸ್ ನಾರಾಯಣ್ ಅವರ ಸಾಹಿತ್ಯ ಹಾಗೆ ಸಂಗೀತವಿದೆ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ನಮ್ಮ ಮೊದಲ ಕೇಳುಗರು ಕರೆ ಮಾಡಿದ್ದಾರೆ, ಮಾತಾಡ್ಸೋಣ ಬನ್ನಿ. ಹಲೋ
1: ಸರ್,
0: ನಮಸ್ಕಾರ. ಯಾರು ಮಾತಾಡ್ತಾ ಇರೋದು?
1: ರಮೇಶ್ ಅಂತ ಸರ್.
0: ನಮಸ್ಕಾರ ಸರ್, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಸರ್.
0: ಪೂಜೆ ಜೋರ?
1: ಮನೇಲಿ ಜೋರಾಗಿ ಮಾಡ್ತಾರೆ ಸರ್ ಈ ಹಬ್ಬ. ನಮ್ಮ ಅತ್ತಿಗೆ ಹೆಸರು ಲಕ್ಷ್ಮೀ ದೇವಮ್ಮ ಅಂತ. ಆ ಹೆಸರು ಮನೆಯಲ್ಲಿ ಇರೋದ್ರಿಂದ ನಾವು ಪೂಜೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀರಿ.
0: ಏನೇನ್ ಮಾಡಿದ್ರಿ ಹಬ್ಬದ ವಿಶೇಷ? ಅಡುಗೆ
1: ದೇವ್ರನ್ನೆಲ್ಲ ಕುಂಗ್ಸಿದ್ದಾರೆ ಲಕ್ಷ್ಮೀನ. ಇದು ಪಲಾವ್ ಮಾಡಿದ್ದಾರೆ. ಆಮೇಲೆ ಖರ್ಜೂರ, ಇದು ಏನು ಯಾವ್ದೋ ಒಂದು ಹಣ್ಣು ಮಾಡಿ ಇದು ತಂದಿದ್ದಾರೆ. ಆಮೇಲೆ ರವೆ ಉಂಡೆ ಮಾಡಿದ್ದಾರೆ, ಚಕ್ಲಿ ಮಾಡಿದ್ದಾರೆ. ಆಮೇಲೆ ಏನು ಬಾದೂಷಾ ಎಲ್ಲ ಮಾಡಿದ್ದಾರೆ ಸರ್.
0: ಹಾ ಸರ್, ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು?
1: ಅಪರಾಧಿ ಚಿತ್ರದಿಂದ. ಬಹಳ ಅಪರೂಪವಾದ ಗೀತೆ ಸರ್ ಇದು. ಸುಮಾರು ಜನ ಇದನ್ನ ಕೇಳದೇ ಇಲ್ಲ. ಯಾರನ್ನ
0: ಹೌದಾ,
1: ಕೋರಿಕೆನೂ ಸಲ್ಸಲ್ಲ ಅಂತ ಗೀತೆ ಎಸ್ ಜಾನಕಿ ಮಾಡಿರೋದು. ಬಹುಶಃ ನೀವು ಕೇಳಬಹುದೇನೋ ಅಪರೂಪದ ಗೀತೆನ.
0: ಹೌದು ಖಂಡಿತ ಸರ್. ಯಾವುದು, ಯಾವ ಗೀತೆ ಅದು?
1: ಜುಮ್ ಜಾಲಿಯ ಅಂತ ಹಾಡು ಸರ್.
0: ಖಂಡಿತ ಸರ್, ನಿಮ್ಮ ಇಷ್ಟದ ಗೀತೆನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ತೆ. ಈಗ ಕೇಳಿ ಅಪರಾಧಿ ಚಿತ್ರದ ಗೀತೆ. ನಾ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತ ಇರುವಂತಹ ಗೀತೆಯನ್ನು

0: ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಬನ್ನಿ.
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಯಲಹಂಕ ನ್ಯೂ ಟೌನ್ ಇಂದ ನಾಗರತ್ನ ಸರ್. ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು.
0: ಖಂಡಿತ, ನಿಮಗೂ ಸಹ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮೇಡಮ್, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ?
0: ನಾನು ಚೆನ್ನಾಗಿದ್ದೀನಿ. ಏನ್ ಮಾಡಿದ್ರಿ ಇವತ್ತು ವಿಶೇಷ?
1: ಸಂಜೆ ಪೂಜೆ ನಮ್ದು, ಲಕ್ಷ್ಮಿ ಏನು ಕೂರ್ಸೋದಿಲ್ಲ. ಸಾಯಂಕಾಲ ಏನಾದ್ರು ಸ್ವೀಟ್ ಮಾಡಿ ಪೂಜೆ ಮಾಡಿದ್ವಿ. ಬೆಳಿಗ್ಗೆ ಪೂಜೆ ಮಾಡ್ತೀವಿ, ಮಾಡಿಬಿಟ್ಟಿದೀವಿ. ಸಾಯಂಕಾಲ ಒಂದ್ಸರಿ ಪೂಜೆ ಮಾಡಿದ್ರೆ ಆಗೋಲ್ಲ.
0: ಹೌದಾ?
1: ಹೌದು.
0: ಓಕೆ ಮೇಡಮ್, ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು?
1: ಅದೇ ಸರ್, ಗೃಹ ಪ್ರವೇಶ ಚಿತ್ರದಿಂದ ಆರತಿ ಬೆಳಗೋಣ, ಆರತಿ ಬೆಳಗೋಣ ಅಂತ ಒಂದ್ ಹಾಡಿದ್ಯಲ್ಲ, ಅದನ್ನ ಈ ಕ್ಷಣ ನನಗೆ ಕೇಳ್ಬೇಕು ಅನಿಸ್ತಾ ಇದೆ. ಎಲ್ಲ ನನ್ನ ಸ್ನೇಹಿತರಿಗೂ, ಸ್ನೇಹಿತೆಯರಿಗೂ, ನಿಮ್ಗೂ ಎಲ್ಲರಿಗೂ ಕೇಳಿಸ್ಬೇಕನ್ಸ್ತಾ ಇದೆ.
0: ಖಂಡಿತ ಮೇಡಮ್, ನಿಮ್ಮಿಷ್ಟದ ಗೀತೆಯನ್ನ ಪ್ರಸಾರ

0: ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಸರ್.
0: ಧನ್ಯವಾದ. ಈಗ ಕೇಳಿ ಗೃಹ ಪ್ರವೇಶ ಚಿತ್ರದ ಗೀತೆಯನ್ನ ಸಂಗೀತ ಕಟ್ಟಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಚಿವದಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡಿ ಅವರನ್ನ ಮಾತಾಡ್ಸೋಣ, ಬನ್ನಿ. ಹಲೋ,
1: ನಮಸ್ಕಾರ ಸರ್.
0: ನಮಸ್ಕಾರ, ಕೇಳ್ತಾ ಇದೆಯಾ?
1: ಕೇಳತ್ರಿ.
0: ನಿಮ್ಮ ಹೆಸರು?
1: ರಮೇಶ್, ಮಂಗಳೂರು ಅಂತ ಹೇಳಿ, ಬದಾಮಿ ತಾಲೂಕು.
0: ಬದಾಮಿಯಿಂದ ಕರೆ ಮಾಡ್ತಿದ್ದೀರಾ? ಹೇಗ್ ಮಾಡ್ತಿದ್ದೀರಾ ಹಬ್ಬನ?

0: ಹಬ್ಬ ನಮ್ಮಲ್ಲಿ ಜೋರಾತ್ರಿ. ಪಂಚಮಿ ಹಬ್ಬ ಜೋರಾತ್ರಿ ನಮ್ಮಲ್ಲಿ.
1: ವರಮಹಾಲಕ್ಷ್ಮಿ ಮಾಡಲ್ವಾ ನಿಮ್ ಕಡೆ?
0: ನಮ್ಮಲ್ಲಿ ಮಾಡಲ್ ಸರ್, ಕಡಿಮೆ ರೀ.
1: ಪಂಚಮಿ ಜೋರು?
0: ಪಂಚಮಿ ಜೋರು ಮಾಡ್ತಾರ ರೀ, ಜಮಕಂಡಿ ಪಂಪಕಂಡಿ ಅಂತ ಮಾಡ್ತಾರ. ನಮ್ಮಲ್ಲಿ ಪಂಚಮಿ ಹಬ್ಬ ಅಷ್ಟಾರಿ.
1: ಸರಿ, ಯಾವಾಗಿತ್ತೇನ ಪ್ರಸಾರ ಮಾಡ್ಬೇಕಿತ್ತು?
0: ಈ ಸಹೋದರ ಸವಾಲ್ ರೀ ಸರ್.
1: ಸಹೋದರರ ಸವಾಲು ಆ ಚಿತ್ರದಲ್ಲಿ?
0: ಓನಲ್ಲನೇ ಸವಿ ಮಾತು ಒಂದೈತೆ.
1: ಹಾ ಸರ್, ಖಂಡಿತ ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
0: ನಮಸ್ಕಾರ ಸರ್.
1: ನಮಸ್ಕಾರ. ಈಗ ಕೇಳಿ ಸಹೋದರರ ಸವಾಲ್ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಪಿ ಸುಶೀಲ ಅವರ ಧ್ವನಿಯಲ್ಲಿ, ಚಿವದಶಂಕರ್ ಅವರ ಸಾಹಿತ್ಯಕ್ಕೆ, ಸತ್ಯಂ ಅವರ ಸಂಗೀತ ಇರುವಂತಹ ಗೀತೆಯನ್ನು

0: ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ,
1: ಹಲೋ, ನಮಸ್ಕಾರ.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ನಾನು ಬಿಎಲ್ನಿಂದ ಸುರೇಶ್ ಅಂತ ಮಾತಾಡ್ತೀನಿ. ವರುಣ್ ಅವರೇ, ಚೆನ್ನಾಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ?
1: ನಾನು ಚೆನ್ನಾಗಿದ್ದೀನಿ ವರುಣ್ ಅವರೇ.
0: ತಿಂಡಿ ಏನ್ ಮಾಡಿದ್ರಿ?
1: ನಾನು ತಿಂಡಿ ಇವತ್ತು ನಮ್ಮ ಮನೇಲಿ ಅವಲಕ್ಕಿ.
0: ಹಬ್ಬ
1: ಹಬ್ಬ ನಡೀತಾ ಇದೆ. ಕರ್ಜಿಕಾಯಿ, ಒಬ್ಬಟ್ಟು, ಒಂದು ಐದಾರು ತರದ ಹಣ್ಣು, ಒಂದು ಐದಾರು ತರದ ತಿಂಡಿ, ಎಲ್ಲ ಚೆನ್ನಾಗಿ ನಡೀತಾ ಇದೆ ಹಬ್ಬ. ಲಕ್ಷ್ಮೀ ದೇವಿಗೆ ಏನು ಆರಾಧನೆ ಮಾಡಬೇಕು, ಅದು ಆರಾಧನೆ ಎಲ್ಲ ನಡೀತಾ ಇದೆ. ತಾವು ಇಲ್ಲೇ ನಿಮ್ಗೆ ಆಕಾಶವಾಣಿ ಹತ್ರ ಆಗೋದ್ರಿಂದ ಬಿಎಲ್ ಗೆ ತುಂಬಾ ಹತ್ರ ಆಗುತ್ತೆ, ತಾವು ಬರ್ಬೋದು ಅಂತ ಆಹ್ವಾನ ಪತ್ರಿಕೆಯನ್ನು ಹೇಳ್ತಾ ಇದೀನಿ.
0: ಥ್ಯಾಂಕ್ ಯು ಸರ್, ಧನ್ಯವಾದ. ಸರ್, ಯಾವ ಗೀತೆಯನ್ನು ಪ್ರಸಾರ ಮಾಡಬೇಕಿತ್ತು?
1: ನಾನು ಒಂದ್ ಎರಡು ಮೂರು ಹಾಡು ಕೇಳಿದೆ ಪಾಪ, ತಾವು ಟ್ರೈ ಮಾಡಿ, ಅದ್ಯಾವ್ದು ಸಿಕ್ಕಿಲ್ಲ. ಈಶೇಷ ಶಯನ ನಾರಾಯಣ ಅಂತ ಒಂದು ಸಾಂಗ್.

0: ಕೇಳಿಲ್ಲ ಅವ್ರ ಹಳೆಯವಂತ ಹಾಡು.
1: ಹಾ ಸರ್ ಖಂಡಿತ,
0: ದಯವಿಟ್ಟು ಆ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ಕೊಳ್ತೀನಿ ತಮ್ಮಲ್ಲಿ.
1: ಖಂಡಿತ ಸರ್, ನಿಮಿಷದ ಗೀತೆಯನ್ನ ಪ್ರಸಾರ ಮಾಡ್ತೇನೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಕೇಳಿ ಚಂದ್ರಹಾಸ ಚಿತ್ರದ ಗೀತೆಯನ್ನ ಲೀಲಾ ಪಿ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ, ಹನುಮಂತರಾವ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ಮಾತಾಡ್ಸೋಣ, ಬನ್ನಿ. ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡ್ತಾ ಇದ್ದೇನೆ.
0: ನಮಸ್ಕಾರ ಸರ್, ಹೇಗಿದ್ದೀರಿ?
1: ನಾನು ಚೆನ್ನಾಗಿದ್ದೇನೆ ಸರ್. ನಿಮಗೆ ಮತ್ತು ನಿಮ್ಮ ಆಕಾಶವಾಣಿ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ವರಮಹಾಲಕ್ಷ್ಮಿ ಪೂಜೆಯ ಶುಭಾಶಯಗಳು ಸರ್.
0: ನಿಮಗೂ ಸಹ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹೇಗೆ, ಏನ್ ಮಾಡ್ತಾ ಇದ್ದೀರಿ? ಹಬ್ಬ ಜೋರ?
1: ಮಳೆ ಬರ್ತಾ ಉಂಟು ಸರ್. ಈಗ ಬೆಳಿಗ್ಗೆಲ್ಲ ನಾವು ಕಾರ್ಯಕ್ರಮ ಇಲ್ಲ ಇತ್ತು ಪೂಜೆದು, ಈಗ ದೇವಸ್ಥಾನಕ್ಕೆ ಹೋಗಿ ಈಗ ಬಂದದಷ್ಟೇ ಸರ್.
0: ಯಾವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು?
1: ನನಗೆ ಧನಲಕ್ಷ್ಮಿ ಚಿತ್ರದಿಂದ ಧನಲಕ್ಷ್ಮಿ ದಯ್ಯ ತೋರೆ ಬಾಮ್ಮ ಅಂತ ಟಿವಿ ಸಿನಿಮೇಶ್ವರ ಹಾಡಿದ್ದು.
0: ಹಾ ಸರ್, ಖಂಡಿತ ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
0: ಧನ್ಯವಾದ. ಈಗ ಕೇಳಿ ಧನಲಕ್ಷ್ಮಿ ಚಿತ್ರದ ಗೀತೆಯನ್ನ. ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ, ಎಂ ರಂಗರಾವ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ
1: ಹಲೋ, ನಮಸ್ಕಾರ.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಸರ್, ನಾನು ವಿಜಯ ಕುಮಾರ್ ಗೆಲ್ಲರಿಂದ ಮಾತಾಡ್ತಾ ಇದ್ದೀನಿ. ವರಪ್ರದಕ್ಷಿಣಪುರ ಶುಭಾಶಯಗಳು ನಿಮಗೆ.
0: ನಮಸ್ಕಾರ.
1: ಎಲ್ಲ ಬೆಳಗಕ್ಕೂ ಶುಭಾಶಯಗಳು.
0: ನಮಸ್ಕಾರ ಸರ್, ಹೇಗಿದ್ದೀರಿ?
1: ತುಂಬಾ ತುಂಬಾ ಚೆನ್ನಾಗಿದ್ದೀವಿ
0: ಸರ್. ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು
1: ನೋಡಿ ಸ್ವಾಮಿ? ನಾವು ಇರೋದ ಹೀಗೆ ಭಾಗ್ಯದ ಲಕ್ಷ್ಮಿ ಬರಮಂತ ಒಂದು ಹಾಡಿದೆ, ಶುಕ್ರವಾರ ಈ ಹಾಡು ಕೇಳಕ್ಕೆ ತುಂಬಾ ಖುಷಿ ಆಗುತ್ತೆ.
0: ಖಂಡಿತ ಸರ್, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಸರ್.
0: ಧನ್ಯವಾದ. ನೋಡಿ ಸ್ವಾಮಿ, ನಾವಿರೋದೆ ಹೀಗೆ ಚಿತ್ರದ ಗೀತೆಯನ್ನು ಕೇಳಿ ಭೀಮಸೇನ್ ಜೋಶಿ ಅವರ ಧ್ವನಿಯಲ್ಲಿ ಪುರಂದರ ದಾಸರ ರಚನೆ ಇರುವಂತಹ ಈ ಒಂದು ಗೀತೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

0: ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ
1: ಹಲೋ ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಸರ್, ನಾನು ವೆಂಕಟೇಶ್ ಅಂತ, ಎಸ್ ಬಿ ಎಂ ಕಾಲೋನಿ, ಬೆಂಗಳೂರು.
0: ಸರ್ ನಮಸ್ಕಾರ, ಹೇಗಿದ್ದೀರಿ?
1: ಚೆನ್ನಾಗಿ, ನೀವಾಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ ಸರ್. ಹಬ್ಬ ಜೋರ?
1: ಹಬ್ಬ ಮಾಮೂಲಿ ನಡೀತಾ ಇದೆ, ನಿಮ್ದು ಜೋರ್ ಅನ್ಸುತ್ತೆ?
0: ನಮ್ದು ಸ್ಟುಡಿಯೋದಲ್ಲಿ ಜೋರು.
1: ಸ್ಟುಡಿಯೋದಲ್ಲಿ ಜೋರು ಅಂತೀರಾ? ಇಲ್ಲ, ಖುಷಿ ಖುಷಿಯಾಗಿ ಸ್ಟುಡಿಯೋಲಿ ಆಚರಣೆ ಮಾಡ್ತೀರಾ?
0: ಹಾಂ. ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು ಸರ್?
1: ಸಾಹುಕಾರ ಫಿಲಮ್ ಇಂದ ಒಂದು ವಿಷ್ಣುವರ್ಧನ್ ಕ್ರಮ ಕೊಟ್ಟಿದ್ದು, ಅದರಲ್ಲಿ ಯಾರು ಇಲ್ಲಿ ಈ ತರಹ ಅಂತ. ಅವ್ರಿಗೇನಂದ್ರೆ ಒಂದು ಅವ್ರ ಲೈಫ್ ಕೊನೆ ಮೂಮೆಂಟ್ ಅಲ್ಲಿ ಅವ್ರಿಗೇನಂದ್ರೆ ಒಂದು ಯಾರು ಬೇಡ, ಒಬ್ರೆ ಏನೋ ತರ ಒಂದು ಯಾವ್ದೋ ಒಂದು ಲೋಕದಲ್ಲಿ ಹೋಗ್ಬಿಟ್ಟಿದ್ರು. ಈ ಒಂದು ಹಾಡಿನಲ್ಲಿ ಅದು ಅವರು ಯಾವ ತರ ಒಂದು ಕೊನೆಯ ಮೂಮೆಂಟ್ ಅಲ್ಲಿ ಇತ್ತು ಅನ್ನೋದು ನೀವು ಹಾಡು ತೋರಿಸ್ಕೊಡುತ್ತೆ.
0: ಖಂಡಿತ ಸರ್, ನಿಮ್ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಧನ್ಯವಾದ.
0: ಧನ್ಯವಾದ. ಈಗ ಕೇಳಿ ಸಾಹುಕಾರ ಚಿತ್ರದ ಗೀತೆಯನ್ನ ಹರಿಹರನ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ, ರಾಜೇಶ್ ರಾಮನಾಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ನಾನು ತೆಗೆದುಕೊಳ್ಳುವಂತಹ ಕರೆ ಕರೆಗೊಂದು ಹಾಡು ಕಾರ್ಯಕ್ರಮದ ಕೊನೆಯ ಕರೆಯಾಗಿರುತ್ತೆ. ಯಾರು ಮಾತಾಡ್ತಾರೆ ಅಂತ ನೋಡೋಣ. ಹಲೋ,
1: ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ನಿಂಗದಹಳ್ಳಿಯಿಂದ ನಿಂಗಣ್ಣ ಸರ್.
0: ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ?
1: ಹಾ, ಚೆನ್ನಾಗಿದ್ದೀವಿ ಸರ್. ನೀವು ಸರ್?
0: ನಾನು ಆರಾಮಿದ್ದೀನಿ. ಹಬ್ಬ ಜೋರ ಅಥವಾ ನಿಮ್ಮ ಕಡೆ ಮಾಡ್ತಿಲ್ವಾ?
1: ಹಬ್ಬ ಜೋರೇ ಐತಿ ಸರ್, ಅಷ್ಟೇ ಬಿಳೆ ಮೈತಿ ಸರ್. ನಮಗೆ ಮಳೆದು ಬಾತ್ರ ಸೈತಿ, ಮಳೆ ಇದ್ರೆ ಎಲ್ಲ ಜೋರ ಸರ್. ನಮ್ಗೆ
0: ಮಳೆ ಇರಬೇಕಲ್ವಾ?
1: ಅವನ್ ಸರ್,
0: ಮಳೆಯೊಂದಿದ್ರೆ ಇನ್ನೆಲ್ಲ ಸಿಕ್ಕ ಹಾಗೆ.
1: ಎಲ್ಲ ಸಿಕ್ಕ ಹಾಗೆ ಸರ್. ನಮ್ಗ್ ಮಳೆನೆ ಯಾಕಂದ್ರೆ ಸರ್, ಈಗೆಲ್ಲ ಬೆಳೆ ಅಟ್ಟೆ ಹಾಕಿವೆ, ನೀರಿಲ್ಲ, ದನ ಕರುಗಳಿಗೆ ನೀರಿಲ್ಲ.
0: ಈಗ
1: ಹೋಗಿ 3 ತಿಂಗಳು ಆಯ್ತು ಸರ್, ಒಂದಿಟ್ಟನ ಮಳೆ ಇಲ್ಲ. ಆದ್ರೆ ಈ ಗೀತೆ ಕೇಳಿದ್ ಸರ್, ಸೇವಂತ ಪಿಲ್ಲಿಂದ ಮಾಯದಂತ ಮಳೆ ಬಂತಂತ. ಆದ್ರೆ ಈಗ ಬರ್ಬೋದಂತ ಕೇಳಕತ್ತೀನಿ ಸರ್.
0: ಖಂಡಿತ ಸರ್, ನಿಮ್ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಸರ್.
0: ಧನ್ಯವಾದ. ಈಗ ಕೇಳಿ ಸೇವಂತಿ ಸೇವಂತಿ ಚಿತ್ರದ ಗೀತೆಯನ್ನ ಎಸ್ ಎ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಈ ಒಂದು ಗೀತೆಗೆ ಎಸ್ ಎ ರಾಜ್ಕುಮಾರ್ ಅವರೇ ಸಂಗೀತ ಸಂಯೋಜನೆಯನ್ನು ಸಹ ಮಾಡಿದ್ದಾರೆ.

ಆತ್ಮೀಯ ಕೆಳಗರೆ, ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ಇಷ್ಟು ಹೊತ್ತು ಕೇಳಿದ್ರಿ. ಈ ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡಿ ತಮ್ಮ ಮೆಚ್ಚಿನ ಗೀತೆಗಳನ್ನು ಕೇಳಿದಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿರುವ ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ ಕೇಂದ್ರ ವಿಮಾನಯಾನ ಸಚಿವ ಕಿಂಜರಾಪು ರಾಮಮೋಹನ್ ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದು, ಸಭೆಯಲ್ಲಿ ಸಂಸತ್ ಸದಸ್ಯ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹಾಗೂ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ. ಸಿಂಗಾಪುರ ಮತ್ತು ಏಷ್ಯಾದಾದ್ಯಂತ ಆರ್ಥಿಕ ಪಾಲುದಾರಿಕೆಯನ್ನು ಗಾಢವಾಗಿಸುವ ನಿಟ್ಟನಲ್ಲಿ ಭಾರತ ಬದ್ದತೆ ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಸಿಂಗಾಪುರದಲ್ಲಿ ಭಾರತೀಯ ಉದ್ದಿಮೆದಾರರನ್ನು ಉದ್ದೇಶಿಸಿ ಅವರು ಮಾತನಾಡಿದರು. 2024-25 ಪ್ರಧಾನಮಂತ್ರಿ ಅನ್ನದಾತ ಆಯ್ ಸಂರಕ್ಷಣ್ ಅಭಿಯಾನ ಯೋಜನೆ ಅಡಿಯಲ್ಲಿ ವಾಸ್ತವಿಕ ವೆಚ್ಚವು ಸುಮಾರು 5,400 ಕೋಟಿ ರೂಪಾಯಿಗಳಾಗಿದ್ದು, ಇದನ್ನು 2026-27 7,000 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಮಾಹಿತಿ ನೀಡಿದೆ. ಸೇವಾ ವಲಯದ ಚೇತರಿಕೆಯಿಂದಾಗಿ ಆಗಸ್ಟ್ನಲ್ಲಿ ಭಾರತದ ಖಾಸಗಿ ವಲಯದ ಚಟುವಟಿಕೆಗಳು ವೇಗ ಪಡೆದುಕೊಂಡಿದ್ದು, ಎಚ್ಎಸ್ಬಿಸಿ ಫ್ಲಾಶ್ ಇಂಡಿಯಾ ಪಿಎಂಐ ಸೂಚ್ಯಂಕ ಜುಲೈನ 54.3 54.6 ಏರಿಕೆಯಾಗಿದೆ ಎಂದು ವರದಿಯಾಗಿದೆ. ರಕ್ಷಣಾ, ಸೈಬರ್ ಭದ್ರತೆ ಮತ್ತು ಮಾಹಿತಿ ಕ್ಷೇತ್ರದಲ್ಲಿ ಉದಯೋನ್ಮುಖ ಸವಾಲುಗಳಿಗೆ ನವೀನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿರುವ ಟೆರಿಯರ್ ಸೈಬರ್ ಕ್ವೆಸ್ಟ್ 2026 ಎಂಬ ರಾಷ್ಟೀಯ ಮಟ್ಟದ ಹ್ಯಾಕಥಾನ್ ಅನ್ನು ಟೆರಿಟೋರಿಯಲ್ ಆರ್ಮಿ ಪ್ರಾರಂಭಿಸಿದೆ. ರಾಜ್ಯದ ಹಲವೆಡೆ ಇಂದು ವರಮಹಾಲಕ್ಷ್ಮಿ ವ್ರತವನ್ನು ಸಡಗರ ಸಂಭ್ರಮ ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಮನೆಗಳಲ್ಲಿ, ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಜರುಗುತ್ತಿವೆ. ತಳಿರು ತೋರಣ, ಬಾಳೆಕಂಬ, ಹೂಹಣ್ಣುಗಳ ಅಲಂಕಾರಗಳಿಂದ ಸಿಂಗರಿಸಿ ವರಮಹಾಲಕ್ಷ್ಮಿಯ ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸಲಾಗುತ್ತಿದೆ. ಕಾವೇರಿ ವನ್ಯಜೀವಿಧಾಮ ವ್ಯಾಪ್ತಿಯ ಹೊಳೆ ಮುರಿದಟ್ಟಿ ಕಳ್ಳಬೇಟೆ ತಡೆ ಶಿಬಿರ ಮತ್ತು ವಸತಿಗೃಹದ ಮೇಲೆ ದುಷ್ಕರ್ಮಿಗಳು ಜಿಲೆಟಿನ್ ಬಳಸಿ ನಡೆಸಿದ್ದ ಸ್ಫೋಟದ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳದ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಹಲವು ಸಾಕ್ಷಿಗಳನ್ನು ಸಂಗ್ರಹಿಸಿದೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳಾ ಡಬಲ್ಸ್ನ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಗಾಯತ್ರಿ ಗೋಪಿಚಂದ್ ಹಾಗೂ ತ್ರಿಸಾ ಜಾಲಿ ಜೋಡಿ ಚೀನಾದ ಜಿಯಾ ಇಫಾನ್ ಮತ್ತು ಚಾಂಗ್ ಶುಕ್ಷಿಯಾನ್ ಜೋಡಿ ವಿರುದ್ದ ಸೆಣಸಾಟ ನಡೆಸುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ಸುದ್ದಿ ಮುಖ್ಯಾಂಶಗಳು 5:00.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು, ಕ್ಲೀನಿಂಗು ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಆತ್ಮೀಯ ಕೇಳುಗರೆ, ಈಗ ನಿಮ್ಮ ಸಂದೇಶಗಳನ್ನ ಓದುವಂತಹ ಸಮಯ. ಸಂದೇಶ ಕಳಿಸಿದರೆ ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ. ಎಲ್ಲ ಸಮಸ್ತ ಆಕಾಶವಾಣಿ ಕೇಳುಗರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಕೋರ್ತಾ ಇದ್ದಾರೆ. ಹಾಗೆ ಹಿಂದಿನ ಎಲ್ಲ ಗೀತೆಗಳು ಅದ್ಭುತವಾಗಿ ಮೂಡಿ ಬಂತು, ನಮಗೆ ತುಂಬ ಇಷ್ಟ ಆಯಿತು ಅಂತ ಹಾಗೆ ಹೇಳ್ತಾ ಇದ್ದಾರೆ. ಇನ್ನು ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ ಹೇಳ್ತಾ ಇದ್ದಾರೆ, ನಮಗೆ ಇವತ್ತು ದುನಿಯಾ ವಿಜಯ್ ಅವರ ಕಲಾಭಾರತಿ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಅಂತ. ಹಾಗೆಯೇ ರೇಣುಕಾ ರುದ್ರಪ್ಪ ಅವರು ಇಂದರಗಿ ಕೊಪ್ಪಳದಿಂದ ಸಂದೇಶ ಕಳಿಸಿದ್ದಾರೆ, ದುನಿಯಾ ವಿಜಯ್ ಅವರ ಪರಿಚಯ ಹಾಗೆ ಅವರ ಜೀವನದ ಕುರಿತ ಮಾಹಿತಿ ತುಂಬ ಚೆನ್ನಾಗಿ ಮೂಡಿಬಂತು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎನ್ ಜಿ ಬಸವರಾಜ್ ಅವರು ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟ ದುನಿಯಾ ವಿಜಯ್ ಅವರ ಬಗೆಗಿನ ಮಾಹಿತಿ ತುಂಬ ಚೆನ್ನಾಗಿತ್ತು, ಏನು ಗೀತೆಗಳು ಸಹ ತುಂಬ ಚೆನ್ನಾಗಿ ಮೂಡಿಬಂದವು ಅಂತ ಹೇಳ್ತಾ ಇದ್ದಾರೆ. ಇನ್ನು ಜೆ ಸಿ ನಗರ ಪೋಸ್ಟ್ ಆಫೀಸ್ ರೋಡ್ನಿಂದ ಅರುಣಾ ಮೈತ್ರಿ ಅವರು ಸಂದೇಶ ಕಳಿಸಿದ್ದಾರೆ, ಕಲಾಭಾರತಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು ಅಂತ. ಹಾಗೆ ಜೈ ಭಟ್ ಅವರು ಸಂದೇಶ ಕಳಿಸಿದ್ದಾರೆ. ಇನ್ನು ಅನೇಕರ ಸಂದೇಶಗಳು ಬಂದಿವೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಿದ್ದಾರೆ ಉಮಾ ಕಿಶೋರ್ ಅವರು. ಖಂಡಿತ ನಿಮಗೂ ಸಹ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇನ್ನು ದೊಡ್ಡಬಳ್ಳಾಪುರದಿಂದ ವನಿತಾ ಸುರೇಶ್ ಅವರ ಸಂದೇಶ ಬಂದಿದೆ. ಅವರು ಹೇಳ್ತಾ ಇದ್ದಾರೆ, ನನ್ನ ಮೆಚ್ಚಿನ ಗೀತಗಳು ಇವತ್ತು ಪ್ರಸಾರ ಆದವು ಅಂತ. ಇನ್ನು ಮಯೂರ್ ಕೋಟಿ ಜನ್ನಾಪುರ ಭದ್ರಾವತಿಯಿಂದ ಸಂದೇಶ ಕಳಿಸಿದ್ದಾರೆ, ಕಲಾಭಾರತಿ ಕಾರ್ಯಕ್ರಮ ಹಾಗೆ ಕರೆಗೊಂದು ಹಾಡು ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಿದ್ದಾವೆ ಅಂತ. ಇನ್ನು ಗಿರಿನಗರದ ವಿಜಯ್ ಕುಮಾರ್ ಅವರು ಸಹ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಹಾಗೆಯೇ ಸ್ವರೂಪ್ ಲೋಕೇಶ್ ಅವರು ಕುಣಿಗಲ್ನಿಂದ ಸಂದೇಶ ಕಳಿಸಿದ್ದಾರೆ, ಕಾರ್ಯಕ್ರಮಗಳೆಲ್ಲ ಚೆನ್ನಾಗಿ ಮೂಡಿ ಬರ್ತಾ ಇದ್ದಾವೆ, ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಅಂತ. ಹೀಗೆ ಅನೇಕರ ಸಂದೇಶಗಳು ನಮ್ಮನ್ನು ತಲುಪಿದ್ದಾವೆ. ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಹಿರೇಮಠ್ ಅವರ ಸಂದೇಶ ಸಹ ನಮ್ಮನ್ನು ತಲುಪಿದೆ. ಅವರು ಸಹ ಹೇಳ್ತಾ ಇದ್ದಾರೆ, ಕಾರ್ಯಕ್ರಮಗಳೆಲ್ಲವೂ ಚೆನ್ನಾಗಿ ಮೂಡಿ ಬರ್ತಾ ಇದ್ದಾವೆ, ನಮಗೆ ಇಷ್ಟ ಆಗ್ತಿದೆ ಕಾರ್ಯಕ್ರಮಗಳು ಅಂತ. ಈಗ ಕೇಳೋಣ ಚಾರ್ಮಿನಾರ್ ಚಿತ್ರದ ಗೀತೆಯನ್ನು ಹರಿ ಹಾಗೆ ಅನುರಾಧ ಭಟ್ ಅವರ ಧ್ವನಿಯಲ್ಲಿ, ಲೋಕೇಶ್ ಕೃಷ್ಣ ಅವರ ಸಾಹಿತ್ಯಕ್ಕೆ ಹರಿ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅರೆ ವಾ
1: ಸಿಕ್ಕಿಬಿದ್ರು
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ ಆರ್ಬಿಐ ಹೇಳುತ್ತೆ
3: ಜಾಣರಾಗಿರಿ ಜಾಗರೂಕರಾಗಿರಿ
4: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ
5: ಸಮಯ 1:00

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಜೈಪುರದಲ್ಲಿ ಬ್ರಿಕ್ಸ್ ಪ್ರವಾಸೋದ್ಯಮ ಹಾಗೂ ಪುಣೆಯಲ್ಲಿ ಬ್ರಿಕ್ಸ್ ಸಂವಹನ ಸಚಿವರ ಸಭೆ ಪ್ರಾರಂಭ. ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮೈಸೂರಿನಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ ಆರಂಭ. ಇರಾನ್ನ ಜಲಮಾರ್ಗಗಳ ಮೇಲೆ ಶೀಘ್ರದಲ್ಲೇ ಅಮೆರಿಕ ನಿಯಂತ್ರಣ, ಡೊನಾಲ್ಡ್ ಟ್ರಂಪ್. ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪುರುಷರ ಮತ್ತು ಮಹಿಳೆಯರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತ ಹೋರಾಟ. ವಾರ್ತೆಗಳ ವಿವರ: ಬ್ರಿಕ್ಸ್ ಪ್ರವಾಸೋದ್ಯಮ ಸಚಿವರ ಸಭೆಯು ಭಾರತದ ಅಧ್ಯಕ್ಷತೆಯಲ್ಲಿ ಇಂದು ಜೈಪುರದಲ್ಲಿ ಆರಂಭವಾಗಿದೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಸಹಕಾರವನ್ನು ಬಲಪಡಿಸುವತ್ತ ಕೇಂದ್ರೀಕರಣಗೊಂಡಿರುವ ಎರಡು ದಿನಗಳ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಪ್ರವಾಸೋದ್ಯಮ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಚರ್ಚೆಯ ಪ್ರಮುಖ ಕ್ಷೇತ್ರಗಳು ಸುಸ್ಥಿರ ಮತ್ತು ಜವಾಬ್ದಾರಿಯುತ ಪ್ರವಾಸೋದ್ಯಮ ಎಂಬುದಾಗಿದೆ. ಕೌಶಲ್ಯಾಭಿವೃದ್ಧಿ, ತಡೆರಹಿತ ಪ್ರಯಾಣ ಮತ್ತು ಪ್ರವಾಸೋದ್ಯಮದಲ್ಲಿ ತಂತ್ರಜ್ಞಾನ ಹಾಗೂ ಕೃತಕ ಬುದ್ಧಿಮತ್ತೆಯ ಬಳಕೆ ಮತ್ತಿತರೆ ವಿಷಯಗಳು ಸೇರಿವೆ. 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆಯನ್ನು ಭಾರತ ಆಯೋಜಿಸಿದ್ದು, ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ಅಧ್ಯಕ್ಷತೆಯಲ್ಲಿಂದು ಪುಣೆಯಲ್ಲಿ ಸಭೆ ಆರಂಭವಾಗಿದೆ. ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸಭೆಯನ್ನು ಉದ್ಘಾಟಿಸಿದರು. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಡಿಜಿಟಲ್ ರೂಪಾಂತರ, ನಾವೀನ್ಯತೆ ಮತ್ತು ಡಿಜಿಟಲ್ ಮೂಲಸೌಕರ್ಯದಲ್ಲಿ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಯಲಿದೆ. ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬುದು ಸಭೆಯ ಪ್ರಮುಖ ಕಾರ್ಯಸೂಚಿಯಾಗಿದೆ. ಈ ಕಾರ್ಯಕ್ರಮವು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಉದಯೋನ್ಮುಖ ತಂತ್ರಜ್ಞಾನ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಭವಿಷ್ಯದ ಸಂಪರ್ಕ ವ್ಯವಸ್ಥೆ, ಸೈಬರ್ ಭದ್ರತೆ, ಸಾಮರ್ಥ್ಯ ವೃದ್ಧಿ ಮತ್ತು ಅಂತರ್ಗತ ಡಿಜಿಟಲ್ ಸಂಪರ್ಕದ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ವೇದಿಕೆಯನ್ನು ಒದಗಿಸುತ್ತದೆ. ಪಶ್ಚಿಮ ಬಂಗಾಳಕ್ಕೆ ಮೂರು ದಿನಗಳ ಭೇಟಿಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನಿನ್ನೆ ಸಂಜೆ ಬಾಗ್ಡೋಗ್ರಾಕ್ಕೆ ಆಗಮಿಸಿದರು. ಅವರನ್ನು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ, ಡಾರ್ಜಿಲಿಂಗ್ ಸಂಸದ ರಾಜು ಬಿಸ್ತಾ ಮತ್ತು ಪ್ರವಾಸೋದ್ಯಮ ಸಚಿವ ಶಂಕರ್ ಘೋಷ್ ಇತರರು ಬಾಗ್ಡೋಗ್ರಾ ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡರು. ಕೇಂದ್ರ ಗೃಹ ಸಚಿವರು ಇಂದು ಸಿಲಿಗುರಿಯಲ್ಲಿ ಸರಣಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಅವರು ಸಶಸ್ತ್ರ ಸೀಮಾಬಲ್ ಅಥವಾ ಎಸ್ಎಸ್ಬಿಯ ಪ್ರಧಾನ ಕಚೇರಿಯಲ್ಲಿ ಹಲವಾರು ಯೋಜನೆಗಳಿಗೆ ಅಡಿಪಾಯ ಹಾಕಲಿದ್ದಾರೆ. ಸಿಲಿಗುರಿ ಕಾರಿಡಾರ್ ಕುರಿತ ಎರಡು ಸಭೆಗಳಲ್ಲಿ ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ ಕೇಂದ್ರ ಗೃಹ ಸಚಿವರು ಕವಾಖಾಲಿ ಮೈದಾನದಲ್ಲಿ ಭಾರತೀಯ ನ್ಯಾಯ ಸಂಹಿತಾ ಅಥವಾ ಬಿಎನ್ಎಸ್ ಕುರಿತು ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿರುವ ಸಂಸದೀಯ ಸಲಹಾ ಸಮಿತಿಯ ಸಭೆ ಕೇಂದ್ರ ವಿಮಾನಯಾನ ಸಚಿವ ಕೆಂಜರಪು ರಾಮಮೋಹನ್ ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದು, ಸಭೆಯಲ್ಲಿ ಸಂಸತ್ ಸದಸ್ಯರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ. ಸಿಂಗಾಪುರ ಮತ್ತು ಏಷ್ಯಾದಾದ್ಯಂತ ಆರ್ಥಿಕ ಪಾಲುದಾರಿಕೆಯನ್ನು ಗಾಢವಾಗಿಸುವ ನಿಟ್ಟಿನಲ್ಲಿ ಭಾರತ ಬದ್ಧತೆ ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಒತ್ತಿ ಹೇಳಿದ್ದಾರೆ. ಸಿಂಗಾಪುರದಲ್ಲಿ ಭಾರತೀಯ ಉದ್ದಿಮೆದಾರರನ್ನುದ್ದೇಶಿಸಿ ಮಾತನಾಡಿದ ಸಚಿವರು, ಏಷ್ಯಾದಾದ್ಯಂತ ಭಾರತ ಉತ್ತಮ ಪಾಲುದಾರಿಕೆ ಹೊಂದಲು ಆಸಕ್ತವಾಗಿದೆ ಎಂದರು. ಗೋಯಲ್ ಅವರು ಸಿಂಗಾಪುರದ ವಿದೇಶಾಂಗ ವ್ಯವಹಾರಗಳು, ವ್ಯಾಪಾರ ಮತ್ತು ಕೈಗಾರಿಕೆಗಳ ರಾಜ್ಯ ಸಚಿವ ಗಾನ್ ಸಿಯೋ ಹುವಾಂಗ್ ಹಾಗೂ ಇತರ ಗಣ್ಯರನ್ನು ಈ ಸಂದರ್ಭದಲ್ಲಿ ಭೇಟಿ ಮಾಡಿದರು. ಇರಾನ್ನೊಂದಿಗೆ ಸಂಪರ್ಕ ಹೊಂದಿರುವ ಕಾರ್ಯತಂತ್ರದ ಜಲಮಾರ್ಗಗಳನ್ನು ಅಮೆರಿಕ ಮೂಲಭೂತವಾಗಿ ನಿಯಂತ್ರಿಸುತ್ತಿದೆ ಮತ್ತು ಶೀಘ್ರದಲ್ಲೇ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಆದರೆ ಟೆಹ್ರಾನ್ಗೆ ಪರಮಾಣು ಶಸ್ತ್ರಾಸ್ತ್ರವನ್ನು ಪಡೆಯಲು ಎಂದಿಗೂ ಅವಕಾಶ ನೀಡುವುದಿಲ್ಲ ಎಂದು ಪುನರುಚ್ಚರಿಸಿದ್ದಾರೆ. ಖಾಸಗಿ ರೇಡಿಯೋ ವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಟ್ರಂಪ್ ಇರಾನ್ ವಿರುದ್ಧದ ಅಮೆರಿಕದ ಮಿಲಿಟರಿ ಕ್ರಮವನ್ನು ಸಮರ್ಥಿಸಿಕೊಂಡರು ಮತ್ತು ಸಂಘರ್ಷದ ಪರಿಣಾಮವಾಗಿ ಅಮೆರಿಕನ್ನರು ಹೆಚ್ಚಿನ ಪೆಟ್ರೋಲ್ ಹಾಗೂ ಇಂಧನ ವೆಚ್ಚಗಳನ್ನು ಎದುರಿಸಬಹುದು ಎಂಬುದನ್ನು ಒಪ್ಪಿಕೊಂಡಿದ್ದಾರೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರವನ್ನು ಅಭಿವೃದ್ಧಿಪಡಿಸಲು ಎಂದಿಗೂ ಅವಕಾಶ ನೀಡುವುದಿಲ್ಲ. ಇರಾನ್ನ ಮಿಲಿಟರಿ ಶಕ್ತಿ ನಾಶವಾಗಿದೆ ಮತ್ತು ಕ್ಷಿಪಣಿಗಳು ಹಾಗೂ ಡ್ರೋನ್ಗಳನ್ನು ಉತ್ಪಾದಿಸುವ ಹೆಚ್ಚಿನ ಸಾಮರ್ಥ್ಯವನ್ನು ಕಳೆದುಕೊಂಡಿದೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆಯ ಪ್ರಯೋಜನಗಳು ಸಣ್ಣ ಮತ್ತು ಅತಿ ಸಣ್ಣ ರೈತರು ಸೇರಿದಂತೆ ಎಲ್ಲ ರೈತರಿಗೆ ತಲುಪುವಂತೆ ಸರ್ಕಾರ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. ಪ್ರಧಾನಮಂತ್ರಿ ಅನ್ನದಾತ ಸಂರಕ್ಷಣ್ ಅಭಿಯಾನ, ಪಿಎಂ ಆಶಾ, ಗ್ರಾಹಕರಿಗೆ ಬೆಲೆ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದರೊಂದಿಗೆ ರೈತರಿಗೆ ಲಾಭದಾಯಕ ಬೆಲೆಗಳನ್ನು ಖಚಿತಪಡಿಸಿಕೊಳ್ಳಲು ಈ ಯೋಜನೆಯನ್ನು 2018 ಸೆಪ್ಟೆಂಬರ್ನಲ್ಲಿ ಪ್ರಾರಂಭಿಸಲಾಯಿತು. ಈ ಯೋಜನೆಯಡಿಯಲ್ಲಿ ಬಜೆಟ್ ಹಂಚಿಕೆಯು ವರ್ಷಗಳಲ್ಲಿ ಸ್ಥಿರವಾಗಿ ಹೆಚ್ಚಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 2024-25 ಯೋಜನೆಯಡಿಯಲ್ಲಿ ವಾಸ್ತವಿಕ ವೆಚ್ಚವು ಸುಮಾರು 5,400 ಕೋಟಿ ರೂಪಾಯಿಗಳಾಗಿದ್ದು ಇದನ್ನು 2026-27 7,000 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಇದು ರೈತರಿಗೆ ಆದಾಯ ಬೆಂಬಲವನ್ನು ಖಚಿತಪಡಿಸಿಕೊಳ್ಳುವ ಮತ್ತು ಬೆಲೆ ಭರವಸೆ ಕಾರ್ಯವಿಧಾನಗಳನ್ನು ಬಲಪಡಿಸುವ ಸರ್ಕಾರದ ಗಮನವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ದೆಹಲಿ ಸೈಬರ್ ಘಟಕದ ಪೊಲೀಸರು ಅಂತಾರಾಜ್ಯ ಡಿಜಿಟಲ್ ಸೈಬರ್ ವಂಚನಾ ಜಾಲವನ್ನು ಭೇದಿಸಿದ್ದು ಪಂಜಾಬ್ ಮತ್ತು ರಾಜಸ್ಥಾನದ 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ನಿವೃತ್ತ ಭಾರತೀಯ ಸೇನಾ ಕರ್ನಲ್ ಒಬ್ಬರಿಗೆ 15,00,000 ರೂಪಾಯಿಗಳಿಗೂ ಹೆಚ್ಚು ವಂಚನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವರನ್ನು ಬಂಧಿಸಲಾಗಿದೆ. ಕೋಟ್ಯಾಂತರ ಮೌಲ್ಯದ ವಹಿವಾಟುಗಳನ್ನು ಒಳಗೊಂಡ ಬಹು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 17 ದೂರುಗಳಿಗೆ ಸಂಬಂಧಿಸಿದಂತೆ ಆರೋಪಿಗಳ ವಿಚಾರಣೆ ನಡೆಯುತ್ತಿದೆ. ಅಪರಾಧದಲ್ಲಿ ಬಳಸಲಾಗಿದೆ ಎನ್ನಲಾದ 4 ಸ್ಮಾರ್ಟ್ಫೋನ್ಗಳು ಮತ್ತು 6 ಸಿಮ್ ಕಾರ್ಡ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಮಹರ್ಷಿ ವಾಲ್ಮೀಕಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ಸಚಿವ ಬಿ ನಾಗೇಂದ್ರ ಅವರನ್ನು ಸಂಪುಟದಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಶಾಸಕರ ಭವನದ ವಾಲ್ಮೀಕಿ ಪ್ರತಿಮೆ ಮುಂಭಾಗ ಪ್ರತಿಭಟನೆ ನಡೆಸಿದರು. ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ನಡೆಸಿದ ನಾಯಕರು ನಂತರ ವಿಧಾನಸೌಧ ಪ್ರವೇಶಿಸಲು ಯತ್ನಿಸಿದಾಗ ಪೊಲೀಸರು ಪ್ರವೇಶ ದ್ವಾರದಲ್ಲಿ ತಡೆದರು. ಕಪ್ಪು ಬಟ್ಟೆ ಧರಿಸಿ ಸದನಕ್ಕೆ ಆಗಮಿಸಬಾರದು ಎಂದು ಮನವಿ ಮಾಡಿದರು. ಬಳಿಕ ವಿಧಾನಸೌಧ ಹಾಗೂ ವಿಧಾನಸಭೆಯನ್ನು ಪ್ರವೇಶಿಸಿ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ಬಿ ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದರು. ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ವಾಲ್ಮೀಕಿ ನಿಗಮದ ಹಗರಣದಿಂದ ದಲಿತ ಸಮುದಾಯಕ್ಕೆ ಭಾರೀ ಅನ್ಯಾಯವಾಗಿದೆ. ಮನಸೋ ಇಚ್ಛೆ ಸರ್ಕಾರದ ಹಣವನ್ನು ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಆರೋಪಿಸಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ BWF ವಿಶ್ವ ಚಾಂಪಿಯನ್ಶಿಪ್ ಬ್ಯಾಡ್ಮಿಂಟನ್ 2026 ಪುರುಷರ ಮತ್ತು ಮಹಿಳೆಯರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತೀಯ ಆಟಗಾರರು ಇಂದು ಕಣಕ್ಕಿಳಿಯಲಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ರಾಮ್ಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಚೀನಾದ 3ನೇ ಶ್ರೇಯಾಂಕದ ಲಿಯಾಂಗ್ ವೇ ಕೆಂಗ್ ಮತ್ತು ವಾಂಗ್ ಚಾಂಗ್ ಅವರನ್ನು ಎದುರಿಸಲಿದೆ. ಪಂದ್ಯ ಮಧ್ಯಾಹ್ನ 1:50 ಪ್ರಾರಂಭವಾಗಲಿದೆ. ಆಮ್ಸ್ಟೆಲ್ ವೀನ್ನಲ್ಲಿ ನಡೆಯುತ್ತಿರುವ FIH ವಿಶ್ವಕಪ್ ಹಾಕಿ ಟೂರ್ನಿಯ ಪೂಲ್ ಬಿ ಗುಂಪಿನ ಮೊದಲ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡವು ಇಂದು ನೆದರ್ಲ್ಯಾಂಡ್ಸ್ ವಿರುದ್ಧ ಸೆಣಸಲಿದೆ. ಈ ಪಂದ್ಯವು ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಇದಕ್ಕೂ ಮೊದಲು ನಿನ್ನೆ ನಡೆದ ಪೂಲ್ ಡಿ ಗುಂಪಿನ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಗೋಲುರಹಿತ ಡ್ರಾ ಸಾಧಿಸಿದ ನಂತರ ಭಾರತ 2ನೇ ಸುತ್ತಿಗೆ ಮುನ್ನಡೆದಿದೆ. ಎರಡೂ ತಂಡಗಳು ಅವಕಾಶಗಳನ್ನು ಸೃಷ್ಟಿಸಿಕೊಂಡವು, ಆದರೆ ಗೋಲು ಗಳಿಸುವಲ್ಲಿ ವಿಫಲವಾದವು. ಇಂದು ಕೇರಳದ ಕರಾವಳಿ ಪ್ರದೇಶಗಳಲ್ಲಿ ಸಮುದ್ರದ ಅಲೆಗಳು ಹೆಚ್ಚಾಗಿದ್ದು ಅವು ತೀವ್ರ ಸ್ವರೂಪ ಪಡೆಯುವ ಸಾಧ್ಯತೆ ಇದೆ. ತಿರುವನಂತಪುರಂ, ಕೊಲ್ಲಂ, ಆಲಪ್ಪುಳ, ಎರ್ನಾಕುಲಂ, ಮಲಪ್ಪುರಂ, ಕೋಯಿಕ್ಕೋಡ್, ಕಣ್ಣೂರು ಮತ್ತು ಕಾಸರಗೋಡು ಕರಾವಳಿಯಲ್ಲಿ 1-1.5 ಮೀಟರ್ ಎತ್ತರದ ಅಲೆಗಳು ಇಂದು ಏಳಬಹುದು ಎಂದು ರಾಷ್ಟೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರ ಎಚ್ಚರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೈಪುರದಲ್ಲಿ ಬ್ರಿಕ್ಸ್ ಪ್ರವಾಸೋದ್ಯಮ ಹಾಗೂ ಪುಣೆಯಲ್ಲಿ ಬ್ರಿಕ್ಸ್ ಸಂವಹನ ಸಚಿವರ ಸಭೆ ಪ್ರಾರಂಭ. ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮೈಸೂರಿನಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ ಆರಂಭ. ಇರಾನ್ನ ಜಲಮಾರ್ಗಗಳ ಮೇಲೆ ಶೀಘ್ರದಲ್ಲೇ ಅಮೆರಿಕ ನಿಯಂತ್ರಣ, ಡೊನಾಲ್ಡ್ ಟ್ರಂಪ್. BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪುರುಷರ ಮತ್ತು ಮಹಿಳೆಯರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತ ಹೋರಾಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಹೌದು ಆತ್ಮೀಯ ಕೇಳುಗರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಶುಕ್ರವಾರ. ಶುಕ್ರವಾರದ ವಿಶೇಷ ಕಾರ್ಯಕ್ರಮ ಸಿನಿಮಾ ಆಧಾರಿತ ರಸಪ್ರಶ್ನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸಿನಿಮಾಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ನಾನು ಕೇಳ್ತೀನಿ, ಅದಕ್ಕೆ ಸರಿಯಾದ ಉತ್ತರಗಳನ್ನು ನೀವು ಕಳಿಸಿಕೊಡಬೇಕು. ಇವತ್ತು ಕನ್ನಡ ಸಿನಿಮಾದ ನಟಿಯರ ಕುರಿತಾಗಿ, ಹೀರೋಯಿನ್ಗಳ ಕುರಿತಾದ ಪ್ರಶ್ನೆಗಳನ್ನು ನಾನು ಕೇಳ್ತೀನಿ, ಅದಕ್ಕೆ ನೀವು ಸರಿಯಾದ ಉತ್ತರಗಳನ್ನು ಕಳಿಸ್ಕೊಡ್ಬೇಕು. ಯಾವ ನಂಬರ್ಗೆ ಕಳಿಸ್ಕೊಡ್ಬೇಕು ಅಂದರೆ ನಮ್ಮ ವಾಟ್ಸಪ್ ನಂಬರ್ಗೆ. ನಮ್ಮ ವಾಟ್ಸಪ್ ನಂಬರ್ ಹೀಗಿದೆ, 9483091029. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ವಾಟ್ಸಪ್ ಸಂಖ್ಯೆ 9483091029. ಈ ಒಂದು ಸಂಖ್ಯೆಗೆ ನೀವು ನಿಮ್ಮ ಉತ್ತರಗಳನ್ನು ಕಳಿಸ್ಕೊಡ್ಬೇಕು. ಈಗ ನಿಮಗೆ ಮೊದಲನೇ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೀನಿ. ಕನ್ನಡ ಚಿತ್ರರಂಗದಲ್ಲಿ ಮಿಂಚಿನ ಬಳ್ಳಿ ಎಂದೇ ಜನಪ್ರಿಯರಾಗಿದ್ದ ಕನ್ನಡದ ನಟಿ ಯಾರು? ಮತ್ತೊಮ್ಮೆ ಪ್ರಶ್ನೆ ಕೇಳ್ತಾ ಇದ್ದೀನಿ, ಕನ್ನಡ ಚಿತ್ರರಂಗದಲ್ಲಿ ಮಿಂಚಿನ ಬಳ್ಳಿ ಎಂದೇ ಪ್ರಖ್ಯಾತರಾಗಿದ್ದಂತಹ ಜನಪ್ರಿಯ ನಟಿ ಯಾರು? ನಿಮಗೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕೆ ಒಂದು ಗೀತೆಯ ಕಾಲಾವಕಾಶ ಇರುತ್ತೆ. ಆನಂತರ ನೀವು ಉತ್ತರ ಅಂದರೆ ಆ ಒಂದು ಸಮಯದ ಒಳಗಾಗಿ ನೀವು ಉತ್ತರಗಳನ್ನು ಕಳಿಸಿಕೊಡಬೇಕಾಗತ್ತೆ. ಹಾಗಾದರೆ ಒಂದು ಗೀತೆಯನ್ನು ಕೇಳ್ಕೊಂಬರೋಣ, ಅಷ್ಟರಲ್ಲಿ ನೀವು ಉತ್ತರಗಳನ್ನು ಕಳಿಸ್ಕೊಡಿ. ಆಗ್ಬೋದಾ?

ಆತ್ಮೀಯ ಕೇಳುಗರೆ, ನಾನು ಪ್ರಶ್ನೆಯನ್ನು ಕೇಳಿದ್ದೆ, ಬಿಂಚಿನ ಬಳ್ಳಿ ಎಂದೇ ಜನಪ್ರಿಯರಾಗಿದ್ದಂತಹ ಕನ್ನಡದ ನಟಿ ಯಾರು ಅಂತ. ನಿಮ್ಮ ಸಂದೇಶಗಳು ನಮ್ಮನ್ನು ಬಂದು ತಲುಪಿವೆ. ಯಾರ್ಯಾರು ಸರಿಯಾದ ಸಂದೇಶಗಳನ್ನು ಕಳಿಸಿಕೊಟ್ಟಿದ್ದೀರಿ ಅಂತ ನೋಡುವಂತಹ ಸಮಯ ಇದು. ಹಾಗಾದರೆ ಯಾರ್ಯಾರು ಸರಿಯಾದ ಉತ್ತರ ಕಳಿಸ್ಕೊಟ್ಟಿದ್ದೀರಿ ನೋಡೋಣವಾ. ಅನೇಕರು ತಪ್ಪಾಗಿ ಭಾರತಿಯವರು ಅಂತ ಕಳಿಸ್ಕೊಟ್ಬಿಟ್ಟಿದ್ದೀರಿ, ಆದರೆ ಅದು ಭಾರತಿಯವರು ಅಲ್ಲ. ಹೌದು, ನೋಡೋಣ ಯಾರ್ಯಾರು ಇನ್ನೂ ಬೇರೆ ಬೇರೆ ಸರಿಯಾದ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ ಅಂತ. ಕಲಾ ಅರುಣ್ ಅವರ ಉತ್ತರ ಸರಿ ಇದೆ. ಅನೇಕರು ಕಲ್ಪನಾ ಅಂತ ಕಳಿಸ್ಕೊಟ್ಟಿದ್ದೀರಿ, ಖಂಡಿತ ಅವರಲ್ಲ. ಚೈತ್ರ ಡಿಎಂ ಕಮಲಾಪುರ ನೆಲಮಂಗಲ ತಾಲೂಕಿನಿಂದ. ಹಾಗೆಯೇ ವೀರಣ್ಣ ಅಕ್ಕ ನಿಂಬಾಳ ಅವರು, ನಿಮ್ಮ ಉತ್ತರ ಸರಿ ಇದೆ. ಅನೇಕರು ಯಾಕೋ ತಪ್ಪು ಉತ್ತರಗಳನ್ನು ಹೆಚ್ಚಾಗಿ ಕಳಿಸ್ಕೊಟ್ಟಿದ್ದೀರಿ, ಯಾಕೆ ಅಂತ ಗೊತ್ತಿಲ್ಲ. ಕೆಲವರು ಶ್ರುತಿ ಅಂತ ಕಳಿಸ್ಕೊಟ್ಟಿದ್ದೀರಿ, ಕೆಲವರು ಕಲ್ಪನಾ ಅವರು ಅಂತ ಕಳಿಸ್ಕೊಟ್ಟಿದ್ದೀರಿ, ಖಂಡಿತ ಅವರಲ್ಲ. ಇನ್ನು ಕೆಲವರು ರೇವತಿ ಅವರು ಅಂತ ಕಳಿಸ್ಕೊಟ್ಟಿದ್ದಾರೆ. ಕೇವಲ ಒಂದು 3-4 ಜನರ ಉತ್ತರ ಅಷ್ಟೇ ಸರಿ ಇತ್ತು. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತು ಅಂತ ನಾನು ಹೇಳೋದಾದರೆ, ಸರಿಯಾದ ಉತ್ತರ ಆಗಿತ್ತು ಮಂಜುಳಾ ಅವರು. ಹೌದು, ನಟಿ ಮಂಜುಳಾ ಅವರನ್ನು ಮಿಂಚಿನ ಬಳ್ಳಿ ಅಂತಲೇ ಪ್ರಸಿದ್ಧರಾಗಿದ್ದರು, ಅವ್ರನ್ನ ಹಾಗೆ ಕರೀತಿದ್ರು ವಿಶೇಷವಾಗಿ. ನಿಮ್ಮ ಮುಂದಿನ ಪ್ರಶ್ನೆ ಇದೀಗ, ಬಿ ಸರೋಜಾದೇವಿ ಅವರು ನಾಯಕಿಯಾಗಿ ಪಾದಾರ್ಪಣೆ ಮಾಡಿದ ಮೊದಲ ಕನ್ನಡ ಸಿನಿಮಾ ಯಾವುದು? ಬಿ ಸರೋಜಾದೇವಿ ಅವರು ನಾಯಕಿಯಾಗಿ ಪಾದಾರ್ಪಣೆ ಮಾಡಿದ ಮೊದಲ ಕನ್ನಡ ಸಿನಿಮಾ ಯಾವುದು? ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇದೆ, ಆದಷ್ಟು ಬೇಗ ನಿಮ್ಮ ಉತ್ತರಗಳನ್ನು ಕಳಿಸಿಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9483091091 ಒಂದು ಸಂಖ್ಯೆಗೆ ನಿಮ್ಮ ಉತ್ತರಗಳನ್ನು ಆದಷ್ಟು ಬೇಗ ಕಳಿಸ್ಕೊಡಿ. ಈಗ ಕೇಳಿ ಹೊರಟ ಐ ಲವ್ ಯು ಚಿತ್ರದ ಗೀತೆಯನ್ನು. ರಾಜೇಶ್ ಕೃಷ್ಣನ್ ಹಾಗೆ ನಂದಿತಾ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ, ಜಿ ಆರ್ ಶಂಕರ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ಇವತ್ತು ಶುಕ್ರವಾರ. ಶುಕ್ರವಾರದ ವಿಶೇಷ ಕಾರ್ಯಕ್ರಮ ಸಿನಿಮಾಧಾರಿತ ರಸಪ್ರಶ್ನೆ. ಈಗಾಗಲೇ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಬಿ ಸರೋಜಾದೇವಿ ಅವರು ನಾಯಕಿಯಾಗಿ ಪಾದಾರ್ಪಣೆ ಮಾಡಿದ ಮೊದಲ ಕನ್ನಡ ಸಿನಿಮಾ ಯಾವುದು ಅಂತ. ಅದಕ್ಕೆ ನೀವು ಸಹ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ. ಯಾರ್ಯಾರು ಸರಿಯಾದ ಉತ್ತರ ಕಳಿಸ್ಕೊಟ್ಟಿದ್ದೀರಿ ಅವರ ಹೆಸರುಗಳನ್ನು ಹೇಳ್ತಾ ಹೋಗ್ತೀನಿ. ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ಮಹಾದೇವಿ ಚಂದ್ರಕುಮಾರ್ ವಿಜಯಪುರದಿಂದ, ಹಾಗೆ ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ, ಇನ್ನು ನೇತ್ರಾ ಕೆಂಗೇರಿಯಿಂದ ಕಲಾ ಅರುಣ್ ಅವರು ಸಂದೇಶ ಬಂದಿದೆ, ಇನ್ನು ಅನೂಪ್ ಕುಮಾರ ಪಾರ್ಕಿಂದ ನಿಮ್ಮ ಸಂದೇಶ ಸರಿಯಿದೆ, ವೀರಶೆಟ್ಟಿ ಕೆಂಗೇರಿಯಿಂದ, ಹಾಗೆಯೇ ರಾಧಾ ಹಿರಿಯಣ್ಣ ನೆಲಮಂಗಲದಿಂದ ನಿಮ್ಮ ಸಂದೇಶ ಬಂದಿದೆ, ಇನ್ನು ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜ ಪೇಟೆಯಿಂದ, ಮಂಜು ಪುಟಾಣಿ ಮೂಡಲಪಾಳ್ಯದಿಂದ, ಹಾಗೆ ನರೇಂದ್ರ ರಾವ್ ಅವರು ಮಹಾಲಕ್ಷ್ಮಿ ಲೇಔಟಿಂದ, ಇನ್ನು ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಸರಿಯಿದೆ. ಕಾತರಕಿ ರಾಜ್ಕುಮಾರ್ ಕಾತರಕಿ ಅವರು ಕೆ ಎಚ್ ಬಿ ಕಾಲೋನಿ ಹರಿಹರದಿಂದ, ಹಾಗೆ ಪೂರ್ಣಿಮಾ ಮೇಸ್ತ್ರಿ ಅವರು ಧಾರವಾಡದಿಂದ, ಇನ್ನು ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಅವರ ಉತ್ತರ ಸರಿಯಿದೆ, ಹಾಗೆ ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರ ಬೆಂಗಳೂರು ಇವರ ಉತ್ತರ ಸಹ ಸರಿಯಿದೆ, ನಳಿನಾ ಉಮೇಶ್ ಅವರು, ಇನ್ನು ಡಾಕ್ಟರ್ ಅನಂತ್ ಕುಮಾರ್ ಅರಸು ಅವರು ಕಡಬಾ ಗುಬ್ಬಿಯಿಂದ ನಿಮ್ಮ ಸಂದೇಶ ಸರಿಯಿದೆ, ನಿಮ್ಮ ಉತ್ತರ ಸರಿಯಿದೆ. ಕೆಲವರು ಪಾಂಡುರಂಗ ಮಹಾತ್ಮೆ ಅಂತ ಕಳಿಸಿದಿರಾ, ಖಂಡಿತ ಅದು ಉತ್ತರ ಅಲ್ಲ. ಇನ್ನು ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ, ಇನ್ನು ಹರಿಹರನ್ ವಿಜ್ಞಾನ ನಗರದಿಂದ ಅಮರಾವತಿ ಹರಿಕುಮಾರ್ ಅವರು ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ, ಮುರುಗೋಡ ರಮೇಶ್ ಅವರು ಧರ್ಮಣ್ಣದನ್ನಿ ಅವರು, ಇನ್ನು ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ, ಇನ್ನು ಪ್ರಕಾಶ್ ಐನಹಳ್ಳಿ ಅವರು, ಸಚ್ಚಿದಾನಂದ ಮೂರ್ತಿ ಅವರು ಬೆಂಗಳೂರಿನಿಂದ, ಓಂಕಾರ್ ಅವರು ಬೆಳಗಾವಿಯಿಂದ, ಹಾಗೆ ಉಷಾ ಶೌರ್ಯ ಅವರು ಲಂಡನ್ನಿಂದ ಸಂದೇಶ ಕಳಿಸಿದ್ದಾರೆ, ತುಂಬ ಖುಷಿಯಾಗ್ತದೆ. ಇನ್ನು ಭಾಸ್ಕರ್ ವಡಿಗೇನಹಳ್ಳಿಯಿಂದ, ವನಿತಾ ಸುರೇಶ್ ಅವರು ದೊಡ್ಡಬಳ್ಳಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ಪೂರ್ಣಿಮಾ ರಾಘವೇಂದ್ರ ಅವರು ಕುಂದಾಪುರದಿಂದ ನಿಮ್ಮ ಉತ್ತರ ಸರಿಯಿದೆ. ಕೆಲವರು ಜಕಣಾಚಾರಿ ಅಂತ ಕಳಿಸಿದ್ದೀರಿ, ಖಂಡಿತ ಅದು ಉತ್ತರ ಅಲ್ಲ. ಇನ್ನು ಶಿವಮಾದಯ್ಯ ಹೊಸ್ಕೂರು, ಎಚ್ ಡಿ ಸಮರ್ಥ ಅವರ ಉತ್ತರ ಸರಿಯಿದೆ, ಹಾಗೆ ವೀರಣ್ಣ ಅಕ್ಕ ನಿಂಬಾಳ ನಿಮ್ಮ ಉತ್ತರ ಸಹ ಸರಿಯಿದೆ. ಅನೇಕರ ಉತ್ತರಗಳು ಬರ್ತಾ ಇದ್ದಾವೆ, ಹಾಗೆಯೇ ಹರೀಶ್ ಮಲ್ಲೇಶ್ವರ ಅವರ ಉತ್ತರ ಸಹ ಸರಿಯಿದೆ, ಶ್ರೀಕಾಂತ್ ಗೋಡ್ಕಿಂಡಿ ಧಾರವಾಡ ನಿಮ್ಮ ಉತ್ತರ ಸರಿಯಿದೆ, ಚೈತ್ರ ಡಿ ಎಂ ಕಮಲಾಪುರ ನೆಲಮಂಗಲದಿಂದ, ಇನ್ನು ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಹಾಗೆಯೇ ವೆಂಕಟೇಶ್ ನಾಯಕ್ ಅವರು ಉತ್ತರ ಸರಿಯಿದೆ, ಅನಂತರಾಜು ಗೋರ್ಲಡುಗು ಹಿರಿಯೂರಿನಿಂದ ನಿಮ್ಮ ಉತ್ತರ ಸಹ ಸರಿಯಿದೆ. ಅನೇಕರು ಉತ್ತರಗಳನ್ನು ಕಳಿಸಿದ್ದೀರಿ. ಯಾರ್ಯಾರು ಸರಿಯಾದ ಉತ್ತರಗಳನ್ನು ಕಳಿಸಿದ್ರಿ ಅವರ ಹೆಸರುಗಳನ್ನು ನಾನು ಈಗಾಗಲೇ ಹೇಳಿದ್ದೀನಿ. ಸರಿಯಾದ ಉತ್ತರ ನೀಡಿದಂತಹ ಎಲ್ಲರಿಗೂ ವಿವಿಧ ಭಾರತೀಯ ಪ್ರೀತಿಯ ಚಪ್ಪಾಳೆ. ಹಾಗಾದರೆ ಸರಿಯಾದ ಉತ್ತರ ಏನಪ್ಪ ಅಂದರೆ, ಸರಿಯಾದ ಉತ್ತರ ಆಗಿತ್ತು ಮಹಾಕವಿ ಕಾಳಿದಾಸ. ಹೌದು, ಸರೋಜಾದೇವಿಯವರು ಮೊದಲ ಬಾರಿಗೆ ನಾಯಕಿಯಾಗಿ ಪಾದಾರ್ಪಣೆ ಮಾಡಿದಂತಹ ಚಿತ್ರ ಮಹಾಕವಿ ಕಾಳಿದಾಸ. ಈಗ ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ. ಅಮೃತ ವರ್ಷಿಣಿ ಚಿತ್ರದಲ್ಲಿ ಸುಹಾಸಿನಿ ಅವರು ಮುಖ್ಯ ನಟಿಯಾಗಿ ನಟಿಸಿದ್ದಾರೆ, ಆದರೆ ಇದೇ ಚಿತ್ರದಲ್ಲಿ ನಟಿಸಿದ ಮತ್ತೊಬ್ಬ ಪ್ರಮುಖ ನಟಿ, ಆ ಒಂದು ಚಿತ್ರದಲ್ಲಿ ಹೇಮಂತ್ ಪತ್ನಿಯಾಗಿ ನಟಿಸ್ತವರು ಇವರು. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಹೇಮಂತ್ ಅನ್ನುವಂತಹ ಒಂದು ಪಾತ್ರದ ಹೆಂಡತಿಯಾಗಿ ನಟಿಸಿದಂತಹ ಪಾತ್ರ ಮಾಡಿದರು ಈ ನಟಿ. ಯಾರು ಆ ನಟಿ ಅನ್ನೋದನ್ನು ಆದಷ್ಟು ಬೇಗ ಕಳಿಸ್ಕೊಡಿ. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇದೆ.

ಆತ್ಮೀಯ ಕೇಳುಗರೆ, ನಾನು ಪ್ರಶ್ನೆಯನ್ನು ಕೇಳಿದ್ದೆ. ಅಮೃತವರ್ಷಿಣಿ ಚಿತ್ರದಲ್ಲಿ ಸುಹಾಸಿನಿ ಅವರು ಮುಖ್ಯ ನಟಿಯಾಗಿ ನಟಿಸಿದ್ದಾರೆ, ಆದರೆ ಅದೇ ಚಿತ್ರದಲ್ಲಿ ನಟಿಸಿದ ಮತ್ತೊಬ್ಬ ಪ್ರಮುಖ ನಟಿ ಯಾರು ಅಂತ ಜೊತೆಗೆ ಮೆನ್ಷನ್ ಮಾಡಿದ್ದೆ ಹೇಮಂತ್ ಪತ್ನಿಯಾಗಿ ನಟಿಸಿದವರವರು ಅಂತ. ಬಹುತೇಕರು ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀರಿ ಅಂತ ಅಂದ್ಕೊಳ್ತೇನೆ. ಬನ್ನಿ, ನಿಮ್ಮ ಉತ್ತರಗಳನ್ನು ನೋಡ್ತಾ ಹೋಗೋಣ. ಯಾರ್ಯಾರು ಸರಿಯಾದ ಉತ್ತರ ಕಳಿಸಿದ್ದೀರಿ ಅವರ ಹೆಸರುಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಮಹಾದೇವಿ ಚಂದ್ರಕುಮಾರ್ ಅವರು ವಿಜಯಪುರದಿಂದ, ಕಲಾ ಅರುಣ್ ಅವರ ಉತ್ತರ ಸರಿಯಿದೆ, ಇನ್ನೊಂದಿಲ್ಲ. ಬೇಗೂರಿನಿಂದ ರಾಜ ರತ್ನ ಹಾಗೂ ಪೂಜಾ ವರ್ಣಿಕ ಅವರು ರಾಜಾಜಿನಗರದಿಂದ, ಇನ್ನು ಗೋಡ್ಕಿಂಡಿಯಿಂದ ಶ್ರೀಕಾಂತ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ನಿಮ್ಮ ಉತ್ತರ ಸರಿಯಿದೆ. ಇನ್ನು ವಿಕ್ಯಾ ಶೆಟ್ಟಿ ಚಾಮರಾಜಪೇಟೆಯಿಂದ, ಭಾಸ್ಕರ್ ಬಾಬು ಒಡಗೇನಹಳ್ಳಿಯಿಂದ, ಹರೀಶ್ ಮಲ್ಲೇಶ್ವರದಿಂದ, ಇನ್ನು ಕೆಲವರು ತಾರಾ ಅಂತ ಕಳಿಸ್ಕೊಟ್ಟಿದ್ದೀರಿ, ನಾನು ಅದಕ್ಕೆ ಮೆನ್ಷನ್ ಮಾಡಿದ್ದೀನಿ ಸ್ಪೆಸಿಫಿಕ್ಕಾಗಿ.

ಹೇಮಂತ್ ಪತ್ನಿಯಾಗಿ ನಟಿಸಿದ್ರು ಅವರು ಅನ್ನೋದನ್ನು ಖಂಡಿತ. ಏನು ತಾರಾ ಅವರು ಸಹ ಒಂದು ಚಿತ್ರದಲ್ಲಿ ಇದ್ದಾರೆ ಇಲ್ಲ ಅಂತಲ್ಲ, ಆದರೆ ನಾನು ಹೇಳಿದ್ದು ಹೇಮಂತ್ ಪತ್ನಿಯಾಗಿ ನಟಿಸಿದಂತಹ ನಟಿ ಆಕೆ ಅಂತ. ಇನ್ನು ಮೋನಿಕಾ ಹಾಸನಿಂದ ನಿಮ್ಮ ಉತ್ತರ ಸರಿ ಇದೆ, ಹಾಗೆ ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರ ಬೆಂಗಳೂರು, ಇನ್ನು ಸುಜಾತ ಗಣೇಶ್ ರಾಜಾಜಿನಗರದಿಂದ, ನೇತ್ರ ಕೆಂಗೇರಿಯಿಂದ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು, ಹಾಗೆ ಕಡಲೆ ರವಿ ಅಂಜನಾ ನಗರದಿಂದ, ಇನ್ನು ವನಿತಾ ಸುರೇಶ್ ಅವರು ದೊಡ್ಡಬಳ್ಳಾಪುರದಿಂದ, ಶಿವಶಂಕರ್ ವೇದಾವತಿ ಆನೇಕಲ್ನಿಂದ, ಪೂರ್ಣಿಮಾ ರಾಘವೇಂದ್ರ ಅವರು ಕುಂದಾಪುರದಿಂದ, ಗಗನ್ರಾಜ್ ಮಾರಿ ಕಣಿವೆಯಿಂದ, ಆದರೆ ನಿಮ್ಮ ಉತ್ತರ ತಪ್ಪು, ಇನ್ನು ಶಿವಗಂಗಾ ಹೆಬ್ಬಾಳದಿಂದ. ದಯಮಾಡಿ ಉತ್ತರದ ಜೊತೆಗೆ ನಿಮ್ಮ ಹೆಸರನ್ನು ಸಹ ಕಳಿಸಿಕೊಡಿ, ಓದೋದಕ್ಕೆ ಅನುವಾಗುತ್ತೆ. ಇನ್ನು ನಾಗ ಅವರು ಕೋಲಾರದಿಂದ, ಹಾಗೆಯೇ ಮಂಡ್ಯದಿಂದ, ಕಾವೇರಿ ನಗರದಿಂದ ರಾಘವೇಂದ್ರ ಅವರು, ನಿಮ್ಮ ಉತ್ತರ ಸರಿ ಇದೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ಅವರ ಉತ್ತರ ಸರಿ ಇದೆ. ಅನಂತ್ ರಾಜು ಗೋರ್ಲಡುಕು ಹಿರಿಯೂರು ಚಿತ್ರದುರ್ಗದಿಂದ, ಇನ್ನು ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ, ಹಾಗೆಯೇ ರಾಜ್ಕುಮಾರ್ ಕಾತರಕಿ ಅವರು ಕಾಲೋನಿ ಹರಿಹರದಿಂದ, ಕಡೂರು ತಾಲೂಕು ಬೀರೇನಹಳ್ಳಿಯಿಂದ ವೆಂಕಟೇಶ್ ನಾಯಕ್ ಅವರ ಉತ್ತರ ಸರಿ ಇದೆ. ಇನ್ನು ದೇವಿ ಸಿಂಗ್ ಸರೋಜ ಸಿಂಗ್ ಅವರು ಚಾಮರಾಜಪೇಟೆಯಿಂದ, ಕಮಲಾಪುರ ನೆಲಮಂಗಲ ತಾಲೂಕಿನಿಂದ ಚೈತ್ರ ಡಿಎಂ, ಹಾಗೆಯೇ ಜಮಖಂಡಿಯಿಂದ ವಿಶ್ವ ಇಮ್ಮಡಿ ಅವರು, ಇನ್ನು ಬೆಳಗಾವಿಯಿಂದ ಮುಕುಂದ ಅವರು, ಜೈನ್ ಶಿವ ಮಾದಯ್ಯ ಅವರು ಹೊಸ್ಕೂರುಯಿಂದ, ವೀರಣ್ಣ ಅಕ್ಕ ಅವರು, ಹಾಗೆಯೇ ಪ್ರಕಾಶ್ ಐನಹಳ್ಳಿ ಅವರು, ಕೆಲವರು ನಿಮ್ಮ ಉತ್ತರದ ಜೊತೆಗೆ ದಯಮಾಡಿ ನಿಮ್ಮ ಹೆಸರುಗಳನ್ನು ಹಾಕಿ ಕಳಿಸಿ, ಇಲ್ಲ ಅಂದರೆ ತಪ್ಪಾಗುತ್ತೆ, ನಾವು ಓದಲಿಕ್ಕೆ ಆಗೋದಿಲ್ಲ. ಕೆಲವರು ನಾನು ಆಗಲೇ ಹೇಳಿದ್ದೀನಿ, ಪ್ರಶ್ನೆಯಲ್ಲೇ ಹೇಳಿದ್ದೀನಿ, ಸುಹಾಸಿನಿ ಅವರು ನಟಿಸಿದ್ದಾರೆ, ಅವರ ಜೊತೆ ನಟಿಸಿರುವಂತಹ ನಟಿ ಅಂತ, ಆದರೆ ಕೆಲವರು ಸುಹಾಸಿನಿ ಅವರು ಅಂತಲೇ ಹಾಕಿಬಿಟ್ಟಿದ್ದೀರಾ. ಇನ್ನು ರಾಜಾಜಿನಗರದಿಂದ ನಾಗರತ್ನ ಅವರ ಸಂದೇಶ ಸರಿ ಇದೆ. ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಂತಹ ಕೇಳುಗರ ಹೆಸರುಗಳನ್ನು ನಾನು ಈಗಾಗಲೇ ಹೇಳಿದ್ದೀನಿ. ಕೇಳುಗರು ಯಾರು ಯಾರು ಸರಿಯಾದ ಉತ್ತರ ಕಳಿಸ್ಕೊಟ್ಟಿದ್ದೀರಿ, ಈಗ ಅವರಿಗಾಗಿ ಪ್ರೀತಿಯ ಚಪ್ಪಾಳೆ. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತು ಅಂದರೆ, ಸರಿಯಾದ ಉತ್ತರ ಆಗಿತ್ತು ನಿವೇದಿತಾ ಜೈನ್. ಹೌದು, ನಿವೇದಿತಾ ಜೈನ್ ಅವರು ಈ ಒಂದು ಹೇಮಂತ್ ಪತ್ನಿಯಾಗಿ ಈ ಒಂದು ಚಿತ್ರದಲ್ಲಿ ನಟಿಸಿದರು. ಅವರು 9 ಜೂನ್ 1979 ಜನಿಸಿದ್ರು, ಆದರೆ ದುರಾದೃಷ್ಟವಶಾತ್ 10 ಜೂನ್ 1998 ಅವರು ನಿಧನ ಹೊಂದುತ್ತಾರೆ. ನಿಜಕ್ಕೂ ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ನಿಧನ ಹೊಂದಿದಂತಹ ಕನ್ನಡದ ನಟಿ ನಿವೇದಿತಾ ಜೈನ್. ಈಗ ನಿಮ್ಮ ಮುಂದಿನ ಪ್ರಶ್ನೆಯತ್ತ ನಾವು ಹೋಗೋಣ. ಪ್ರೇಮಕಾರಂತ ಅವರ ನಿರ್ದೇಶನದ ಹೆಣ್ಣಿನ ಆಂತರಿಕ ಹೋರಾಟವನ್ನು ಬಿಂಬಿಸುವಂತಹ ಪಣಿಯಮ್ಮ 1982 ಬಿಡುಗಡೆಯಾದಂತಹ ಸಿನಿಮಾ, ಈ ಒಂದು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದಂತಹ ಹಿರಿಯ ರಂಗಭೂಮಿ ಕಲಾವಿದೆ, ಹಾಗೆಯೇ ಸಿನಿಮಾ ನಟಿ. ಮತ್ತೊಮ್ಮೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರಶ್ನೆ ಏನಪ್ಪ ಅಂದರೆ, ಪ್ರೇಮಕಾರಂತ ಅವರ ನಿರ್ದೇಶನದ ಹೆಣ್ಣಿನ ಆಂತರಿಕ ಹೋರಾಟವನ್ನು ಬಿಂಬಿಸುವಂತಹ ಪಣಿಯಮ್ಮ ಏನು ಚಿತ್ರದ ಏನಿದೆ ಅದರಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದಂತಹ ಹಿರಿಯ ರಂಗಭೂಮಿ ಹಾಗೆಯೇ ಸಿನಿಮಾ ನಟಿ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದೀನಿ. ಆದಷ್ಟು ಬೇಗ ನಿಮ್ಮ ಉತ್ತರಗಳನ್ನು ಕಳುಹಿಸಿಕೊಡಿ. ಈಗ ಒಂದು ಗೀತೆಯನ್ನು ಕೇಳ್ಕೊಂಡ್ಬರೋಣ.

ಆತ್ಮೀಯ ಕೆಳಗರೆ, ನಾನು ಪ್ರಶ್ನೆಯನ್ನು ಕೇಳಿದ್ದೆ. ಪ್ರೇಮಕಾರ್ ಅಂತ ಅವರ ನಿರ್ದೇಶನದ ಏನು ಪಣಿಯಮ್ಮ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದಂತಹ ಹಿರಿಯ ರಂಗಭೂಮಿ ಹಾಗೆ ಸಿನಿಮಾ ನಟಿ ಯಾರು ಅಂತ, ಯಾರ್ಯಾರು ಸರಿಯಾದ ಉತ್ತರ ಕಳಿಸಿದ್ದೀರಿ ಅವರ ಹೆಸರುಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ನೋಡೋಣ ನಿಮ್ಮ ಹೆಸರುಗಳನ್ನು, ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಅಂತ. ಲೀಲಾ ಬೇಗೂರ್ನಿಂದ ನಿಮ್ಮ ಉತ್ತರ ಸರಿ ಇದೆ. ಹಾಗೆಯೇ ಹರೀಶ್ ಮಲ್ಲೇಶ್ವರ, ಇನ್ನು ಜಯಶ್ರೀ ಸುನಿಲ್ ಅವರು ರಾಜಾಜಿನಗರದಿಂದ, ಇನ್ನು ನಾಗರತ್ನ ಅವರು ಉತ್ತರ ಸರಿ ಇದೆ. ಇನ್ನು ನೇತ್ರ ಕೆಂಗೇರಿಯಿಂದ, ಹಾಗೆಯೇ ಕಲಾ ಅರುಣ್ ಅವರು, ಭಾಸ್ಕರ್ ಬಾಬು ವಡಿಗೇನಹಳ್ಳಿಯಿಂದ, ಪ್ರತಿಭಾ ಬೆಂಗಳೂರಿನಿಂದ, ಸುಜಾತಾ ಗಣೇಶ್ ಅವರು, ಹಾಗೆ KH ರಾಜಶೇಖರ್ ಅವರು, ಇನ್ನು ಅನುಪಮ ಅವರು ಕುಮಾರ ಪಾರ್ಕ್ನಿಂದ, ವನಿತಾ ಸುರೇಶ್ ಅವರು ದೊಡ್ಡಬಳ್ಳಾಪುರದಿಂದ, ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಾಪುರ, ಹಾಗೆಯೇ ಕೌಡ್ಲೆ ರವಿ ಅವರು ಅಂಜನಾನಗರದಿಂದ, ರಾಜಶೇಖರ್ ಚಾಮರಾಜಪೇಟೆಯಿಂದ,

ಅನಿಲ್ ಕುಮಾರ್ ಭೈರಪಟ್ಟಣದಿಂದ. ಇನ್ನು ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಹಾಗೆಯೇ ಎಸ್ ಎಂ ಶೋಭಾ ಅವರು ಹಾಸನದಿಂದ. ಕೆಲವರು ಉಮಾಶ್ರೀ ಅಂತ ಕಳಿಸಿದಿರಿ, ಅದು ಉತ್ತರ ಆಗಿಲ್ಲ, ತಪ್ಪು ಉತ್ತರ ಅದು. ಗಜಾನನ ಭಟ್ ಅವರು ಬೋಳನಮಕ್ಕಿ ಹೊನ್ನಾವರದಿಂದ, ಹಾಗೆಯೇ ಮೀನಾಕ್ಷಿ ಎನ್ ನಿಮ್ಮ ಉತ್ತರ ಸರಿ ಇದೆ. ಇನ್ನು ಉಮೇಶ್ ಸಿರಿಗೆರೆಯಿಂದ, ಹಾಗೆಯೇ ವೇದಾವತಿ ಆನೇಕಲ್ನಿಂದ, ಶಿವಶಂಕರ್ ವೇದಾವತಿ ಅವರು. ಇನ್ನು ಡಾಕ್ಟರ್ ಅನಂತ್ ಕುಮಾರ್ ಅರಸು ಅವರು ಕಡಬ ಗುಬ್ಬಿ ತಾಲೂಕಿನಿಂದ. ಇನ್ನು ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಅವರು. ಇನ್ನು ಗೋಡಕಿಂಡಿ ಧಾರವಾಡದಿಂದ ಶ್ರೀಕಾಂತ್ ಅವರು. ಇನ್ನು ಎನ್ ಜಿ ಬಸವರಾಜ್ ಅವರು ಚಿತ್ರದುರ್ಗದಿಂದ. ಹಾಗೆಯೇ ಎಸ್ ರಾವ್ ಅವರು ಸುಳ್ಯ, ಶ್ವೇತಾ ಎಸ್ ರಾವ್ ಅವರು ಸುಳ್ಯಯಿಂದ. ನಂಜನಗೂಡಿನ ಜೀವನ ಜ್ಯೋತಿ ಅವರು, ಹಾಗೆ ಇನ್ನು ಅನೇಕರ ಉತ್ತರಗಳು ಬರ್ತಾ ಇದ್ದಾವೆ. ಪ್ರಿಯಾ ಅವರು ಲಂಡನ್ನಿಂದ, ಎಲ್ ವಿ ಎಚ್ ಡಿ ಸಮರ್ಥ್ ಅವರು, ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ, ಇನ್ನು ಜಿ ಎಸ್ ಚಂದ್ರನ ಚಿತ್ರದುರ್ಗದಿಂದ, ಹಾಗೆಯೇ ಎಲ್ ವಿ ಶಾರದಾ, ಇನ್ನು ಜಗದೀಶ್ವರಾಚಾರ್ ಅವರು ಮಹಾಲಕ್ಷ್ಮಿ ಲೇಔಟ್ನಿಂದ, ಹಾಗೆಯೇ ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ, ಕಾವೇರಿ ನಗರದಿಂದ ರಾಘವೇಂದ್ರ ಅವರು. ಇನ್ನು ಅನೇಕರ ಉತ್ತರಗಳು ನಮ್ಮನ್ನು ಬಂದು ತಲುಪ್ತಾ ಇದ್ದಾವೆ. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತಪ್ಪ ಅಂದರೆ, ಸರಿಯಾದ ಉತ್ತರ ಆಗಿತ್ತು ಎಲ್ ವಿ ಶಾರದ. ಹೌದು, ಎಲ್ ವಿ ಶಾರದ ಅವರು ಏನು ಪ್ರೇಮ ಕಾರಂತರ ನಿರ್ದೇಶನದ ಪಣಿಯಮ್ಮ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದರು. ಯಾರ್ಯಾರು ಸರಿಯಾದ ಉತ್ತರ ಕೊಟ್ರಿ ಅವರಿಗೆ ನಮ್ಮ ಚಪ್ಪಾಳೆ. ಆತ್ಮೀಯ ಕೆಳಗರೆ, ಇವತ್ತಿನ ಏನು ಶುಕ್ರವಾರದ ವಿಶೇಷ ಕಾರ್ಯಕ್ರಮ ಸಿನಿಮಾಧಾರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಅತ್ಯುತ್ತಮವಾಗಿ ಭಾಗವಹಿಸಿದ್ರಿ, ಸರಿಯಾದ ಉತ್ತರಗಳನ್ನೆಲ್ಲ ಕಳಿಸಿಕೊಟ್ರಿ. ನಿಮ್ಮ ಪ್ರತಿಕ್ರಿಯೆಗೆ ನಮ್ಮ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಕೇಳುಗರಿಗೂ ಆತ್ಮೀಯ ಧನ್ಯವಾದ. ಈಗ ಒಂದು ಗೀತೆಯನ್ನು ಕೇಳೋಣ.

0: ಇಂದಿನ ಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ರಿಗೂ ಆದರದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮಕ್ಕೆ ಯಾರು ಕರೆ ಮಾಡಿದ್ದಾರೆ, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣ. ಹಲೋ ಹಲೋ
1: ಹಲೋ, ನಮಸ್ಕಾರ ಸರ್.
0: ನಮಸ್ತೆ, ತಮ್ಮ ಹೆಸರು?
1: ನನ್ನ ಹೆಸರು ಅನಂತ ಟಿಕಾರೆ, ವಿಜಯಪುರದಿಂದ ಮಾತಾಡ್ಲತ್ತೇನೆ ಸರ್.
0: ವಿಜಯಪುರ, ತುಂಬಾ ದೂರದಿಂದ ಮಾತಾಡ್ತಿದ್ದೀರಾ?
1: ಹೌದ್ರಿ ಸರ್.
0: ಸರ್, ವಿಜಯಪುರದಲ್ಲಿ ಎಲ್ಲಿರ್ತೀರಾ ತಾವು?
1: ನಾವು ವಿದ್ಯಾನಗರ್ನಲ್ಲಿ ಇರ್ತೀವಿ ಸರ್.
0: ಏನು ಕೆಲಸ ಮಾಡ್ತೀರಿ ಸರ್ ವೃತ್ತಿ?
1: ನಮ್ಮದು ಟೇಲರಿಂಗ್ ಕೆಲಸ, ಶಾಪ್ ಇದೆ ನಮ್ಮ ಟೇಲರ್ದು. ಶಾಪ್ನಲ್ಲಿ ರೇಡಿಯೋ ಕೇಳ್ಕೊತಾ ಕೆಲಸ ಮಾಡ್ತೀರಿ ಸರ್.
0: ಓಹೋ, ರೇಡಿಯೋ ಕೇಳ್ಕೊಂಡು ಕೆಲಸ ಮಾಡ್ತೀರಾ?
1: ಅದು ಇದ್ರೆ ಕೆಲಸ ಆಗ್ತೈತ್ರಿ, ಇಲ್ಲಂದ್ರೆ ಆಗಂಗಿಲ್ಲ ಸರ್.
0: ಈಗ ಟೈಲರಿಂಗ್ ಶಾಪಲ್ಲಿ ಇದ್ದೀರಾ?
1: ಹಾಂ, ಹೌದ್ರಿ ಸರ್. ಶರ್ಟ್ ಹೊಲಿತಾ ಇದ್ದೀನಿ ಸರ್.
0: ಓಹೋ, ಶರ್ಟ್ ಹೊಲಿತಾ ಇದ್ದೀರಾ. ಅಂದರೆ ಈಗ ಹಗಲೆಲ್ಲ ನಮ್ಮ ರೇಡಿಯೋ ಕೇಳ್ಕೊಂಡು, ವಿವಿಧ ಭಾರತಿ ಕೇಳ್ಕೊಂಡು ನೀವು ಟೈಲರಿಂಗ್ ಕೆಲಸ ಮಾಡ್ತೀರಾ?
1: ಹೌದ್ರಿ ಸರ್.
0: ಏನು ಅನ್ಸುತ್ತೆ ಸರ್, ಈಗ ನೀವು ರೇಡಿಯೋ ಕೇಳ್ಕೊಂಡು ನೀವು ಟೈಲರಿಂಗ್ ಕೆಲಸ ಮಾಡೋದಕ್ಕೂ, ರೇಡಿಯೋ ಕೇಳಿದಿರ ಮಾಡೋದಕ್ಕೂ ಏನು ವ್ಯತ್ಯಾಸ ಏನನ್ನ ಇದೆಯಾ ನಿಮ್ಮ?
1: ರೇಡಿಯೋ ಕೇಳಿದ್ರೆ ಉಲ್ಟಾ ಕೆಲಸ ಹೆಚ್ಚಾಗ್ತಿದ್ರೆ ಸರ್ ನಮ್ದು ಮತ್ತೆ. ಸಮಯ ಹೋಗಿದ್ದೆ ಗೊತ್ತಾಗಿಲ್ಲ, ಬ್ಯಾಸರು ಬರಂಗಿಲ್ರಿ, ನಿದ್ದೆ ಬರಂಗಿಲ್ಲ ಮಧ್ಯಾಹ್ನಕ್ಕೆ. ಹಿಂಗಾಗಿ ಕೆಲಸನೂ ನಮ್ದು ಬಹಳ ಆಗ್ತೈತ್ರಿ ಸರ್. ಅದರಲ್ಲಿ
0: ಈಗ ರೇಡಿಯೋ ಕೇಳ್ಕೊಂಡು ನೀವು ಕೆಲಸ ಮಾಡೋದ್ರಿಂದ ನಿಮ್ಗೆ ಮಾಹಿತಿ ಮನೋರಂಜನೆ ಎರಡೂ ಸಿಗುತ್ತೆ,
1: ಎಲ್ಲ ಸಿಗ್ತೈತ್ರಿ ಸರ್. ಜನರಲ್ ನಾಲೆಜ್ ಎಲ್ಲ ಐತ್ರಿ ಅದ್ರೊಳಗೆ. ನಾ ಏನಂತೀನಪ್ಪ ಅಂದ್ರೆ, ರೇಡಿಯೋ ಮಾಧ್ಯಮ ಅಂದ್ರೆ ಒಂದು ಜ್ಞಾನ ಭಂಡಾರ ಸರ್. ಅದು
0: ಜ್ಞಾನ ಭಂಡಾರ,
1: ಜ್ಞಾನ ಭಂಡಾರ
0: ಸತ್ಯ ಅದು. ಯಾಕಂದ್ರೆ ರೇಡಿಯೋದ ಒಂದು ಮೂಲ ಉದ್ದೇಶನ ಅದು, ಅಂದ್ರೆ ಮಾಹಿತಿ ಮನೋರಂಜನೆ ಮತ್ತು ಸುದ್ದಿ, ಈ ಮೂರು ದೇಶಗಳನ್ನ ಇಟ್ಕೊಂಡೆ ನಾವು ಪ್ರಸಾರವನ್ನ, ಕಾರ್ಯಕ್ರಮಗಳನ್ನ ನಾವು ರೂಪಿಸಿ ಪ್ರಸಾರ ಮಾಡೋದು.
1: ಆರೋಗ್ಯ ಆಗ್ಲಿ, ಕೃಷಿ ಆಗ್ಲಿ, ಎಲ್ಲಾ ರೀತಿಯಿಂದ ಮಾಹಿತಿ ಸಿಗ್ತೈತಿ, ಜನರಲ್ ನಾಲೆಜ್ ಸಿಗ್ತೈತಿ, ಮತ್ತು ಮನೋರಂಜನೆ ಆಗ್ತೈತ್ರಿ. ಅದರ್ಲಿಂದ ಜನರಲ್ ನಾಲೆಜ್ ಬೆಳಿತೈತ್ರಿ. ಮತ್ತೆ ಟಿವಿಲಿಂದ ಅದರ್ಲಿಂದ ಏನು ಉಪಯೋಗ ಆಗಂಗಿಲ್ರಿ, ಮತ್ತೆ ಅದು ನೋಡ್ಕೋತ ಕೂತ್ರೆ ಕೆಲಸನೂ ಆಗಿಲ್ರಿ,
0: ಬರೀ ಅದನ್ನ ನೋಡ್ಕೊಂತ ಕೂರ್ಬೇಕು.
1: ಅದು ಆಗ್ಲಿ, ಮತ್ತು ಮೊಬೈಲ್ ಆಗ್ಲಿ, ಬರೀ ಕೈಯಾಗಿ ಹಿಡ್ಕೊಂಡು ನೋಡ್ಕೋತ ಕೂಡ್ಬೇಕಾಗ್ತೈತ್ರಿ. ರೇಡಿಯೋ ಮಾಧ್ಯಮ ಅಂದ್ರೇನು, ಎಲ್ಲಿ ಬೇಕಾದಲ್ಲಿ ಹತ್ತಿ ನೀವು ಒಳಗೆ ಬರ್ರಿ, ಒಳಗೆ ಹೊರಗೆ ಹೋಗ್ರಿ, ಎಲ್ಲಿ ಬಂದ್ರು ನಮ್ದು ಕೆಲಸನೂ ಚಾಲು ಇರ್ತೈತ್ರಿ. ಹಂಗೆ ಸಂಗೀತ ಕೇಳ್ಕೊತ ನಮ್ ಕೆಲಸನೂ ಆಗ್ತೈತ್ರಿ.
0: ಕಿವಿ ಒಂದು ಕೇಳಿಸ್ತಾ ಇದ್ರೆ ಸಾಕಷ್ಟೇ ರೇಡಿಯೋಗೆ. ಮಿಕ್ಕಿದ್ದು ನಮ್ಮ ಕೈ ಕಾಲು ಏನೇನು ಕೆಲಸ ಮಾಡ್ಬೇಕು ಎಲ್ಲ ಮಾಡ್ತಾ ಹೋಗುತ್ತೆ.
1: ಹೌದ್ರಿ ಸರ್.
0: ಸರಿ, ಮತ್ತೆ ಯಾವ್ಯಾವ ಕಾರ್ಯಕ್ರಮಗಳನ್ನು ಕೇಳ್ತೀರಾ ಸರ್ ಬೆಳಗಿನಿಂದ ಸಂಜೆ ತನಕ? ನೀವು ಟೈಲರಿಂಗ್ ಜೊತೆಗೆ ನಮ್ಮ ವಿವಿಧ ಭಾರತಿ ಕೇಳ್ತಿರ್ತೀರಲ್ಲ?
1: ನಾವು ಮುಂಜಾನೆ ಚಾಲೂನೇ ಮಾಡಿರ್ತೀರಿ ರೇಡಿಯೋ, ಶುಭೋದಯ ಕರ್ನಾಟಕ, ಆ ನಂತರ ಕರೆಗೊಂದು ಗೀತೆ, ಮತ್ತು ಕನ್ನಡ ರತ್ನ ಭಂಡಾರ.
0: ಕನ್ನಡ ರತ್ನ ಭಂಡಾರ,
1: ಸಂದೇಶ ನಮಗೆ, ಸಂಗೀತ ನಿಮಗೆ, ಬೆಳ್ಳಿಯ ಬದುಕು, ಇವೆಲ್ಲಾ ಕಾರ್ಯಕ್ರಮ ನಾವು ತಪ್ಪದೇ ಕೇಳ್ತಿರ್ತೀವಿ ಸರ್.
0: ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಇವತ್ತು ಬಂದಿದ್ದೀರಲ್ಲ, ಇದೇ ತರ ಕರಿಗೊಂದು ಹಾಡುಗೂ ಕೂಡ ನೀವು ಪ್ರಯತ್ನ ಮಾಡಿದೀರಾ?
1: ಮಾಡ್ತಿರು ಸರ್, ಕರೆನೇ ಸಿಗಂಗಿಲ್ರಿ, ಮಾಡ್ದವ್ರೆ ಮಾಡ್ತಾರ ಫೋನ್, ಹಿಂಗಾಗಿ ನಮಗೆ ಅವಕಾಶ ಸಿಗಂಗಿಲ್ರಿ.
0: ಒಂದು ಕೇಳೋಗ್ರ ದೂರ ಆಗಿದೆ. ಏನಂದ್ರೆ ಮಾಡ್ದವ್ರು ಮಾಡ್ತಾರೆ, ನಮ್ಗೆ ಕರೆ ಸಿಗೋದಿಲ್ಲ, ನಿಮ್ ಜೊತೆ ಮಾತಾಡೋಕೆ ಆಗೋದಿಲ್ಲ ಅನ್ನೋದು ಹಲವಾರು ಕೇಳೋಗ್ರ ದೂರ ಇದೆ. ಇದರಲ್ಲಿ ಸಮಸ್ಯೆ ಏನಾಗಿದೆಯಪ್ಪ ಅಂದ್ರೆ,
1: ನಮ್ದೇನ್ರಿ ಹೊಸ ಹೊಸ ಮುಂದೆ ಕೇಳ್ಕೊತ ಹೋದ್ರೆ ಇನ್ನೂ ಆಕಾಶವಾಣಿ ಇನ್ನೂ ಮುಗಿಯಲ ಮೇಲೆ ಆಕಾಶ ಅಷ್ಟು ಬೆಳಿಬಹುದು ಅಂತ ನನಗೆ ಗ್ಯಾರಂಟಿ ಇದೆ ಸರ್.
0: ಹೌದು ಹೌದು, ನಮ್ಮ
1: ಅವರಿಗೂ ಖುಷಿ ಆಗ್ತೈತ್ರಿ. ಕರೆ ಸಿಗ್ಲಿಲ್ಲ ಅಂದ್ರ ಕರೆ ಸಿಗಂಗಿಲ್ಲ, ನಾ ಯಾವಾಗ ಮಾತಾಡ್ಬೇಕು, ಯಾವಾಗ ಇದು ಆಗ್ಬೇಕು, ನಮ್ದು ಪರಿಚಯ ಆಗ್ಬೇಕು ಅಂತೇಳಿ ಒಂದೊಂದು ಆಸೆ ಇರ್ತೈತ್ರಿ. ಅದು ಕೇಳೋರ್ಗು ಮತ್ತು ಬ್ಯಾಸರ ಅನಿಸಿದ್ರೆ, ಬರೇ ಅವರೇ ಮಾಡಿದವ್ರೆ ಮಾಡಿದ್ರಪ್ಪ ಅಂದ್ರೆ ಅವ್ರಿಗೂ ಸ್ವಲ್ಪ ಮನಸ್ಸಿಗೆ ಇದು ಆಗ್ತೈತೆ ಅಂತ ನನ್ನ ಅನಿಸಿಕೆ ಇದೆ ಸರ್.
0: ನಮ್ಮ ಕೇಳುಗರು ಸ್ವಲ್ಪ ಜಾಣರಾಗಿದ್ದಾರೆ ಸರ್. ಏನು ಮಾಡ್ತಾರೆ, ನಾಲ್ಕೈದು ಫೋನ್ ಇಟ್ಕೊಂಡು ಯಾವುದೋ ಒಂದು ಫೋನಿಂದ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದುಬಿಡ್ತಾರೆ. ಸೊ ಹಾಗಾಗಿ ಕೆಲವರು ಜಾಣತನದಿಂದ ನಮ್ಮ ಜೊತೆ ದಿನ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ.
1: ನಾವು ಒಂದು ಫ್ಯಾಮಿಲಿ ಇದು ಇದ್ದಂಗ್ರಿ ನಾವು.
0: ಹೌದು ಹೌದು ಹೌದು, ಕೇಳುಗರಿಗೆಲ್ಲ
1: ಎಲ್ಲರಿಗೂ ಅವಕಾಶ ಮಾಡಿಕೊಡ್ಬೇಕ್ರಿ. ನೀವು ಹೆಂಗೆ ಹಂಗೆ ನಾವು ಆಕಾಶವಾಣಿ ರೀ.
0: ಕೇಳಿದ್ರಲ್ಲ ಕೇಳುಗ್ರೆ, ನೋಡಿ ನಮ್ಮ ಈಗ ಕರೆ ಮಾಡಿದಂತಹ ಅನಂತ ಟಿಕಾರಿ ಅವ್ರು ಹೇಳ್ತಿದ್ದಾರೆ, ದಿನ ನಾನು ಕರೆ ಮಾಡ್ತೀನಿ ಆದರೆ ನನಗೆ ಸಿಗೋದಿಲ್ಲ, ಕೆಲವರು ದಿನ ನಿಮ್ಮ ಜೊತೆಗೆ ಸಂಪರ್ಕಕ್ಕೆ ಬರ್ತಾರೆ ಅಂತ. ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ದಯವಿಟ್ಟು ನೀವು ತಿಂಗಳಿಗೆ ಒಂದ್ಸಲ ಎರಡು ಸಲ ಮಾತಾಡಿ, ಬೇರೆಯವರು ಕೂಡ ಅವಕಾಶ ಮಾಡಿಕೊಡಿ. ನಿಮ್ಮದೇ ಕರೆಯನ್ನು ಸ್ವೀಕರಿಸಬೇಕು, ನಿಮ್ಮ ಹಾಡನ್ನೇ ಪ್ರಸಾರ ಮಾಡಬೇಕಂದ್ರೆ ಸ್ವಲ್ಪ ಬೇರೆಯವರಿಗೆ ಇದರಿಂದ ಸ್ವಲ್ಪ ಬೇಸರ ಆಗುತ್ತೆ. ಯಾಕೆ ಅವ್ರಿಗೆ ಮಾನ್ಯತೆ ಕೊಡ್ತಾರೆ, ಅವ್ರ ಜೊತೆಗೆ ಮಾತಾಡ್ತಾರೆ, ಅವರ ಕೋರಿಕೆಯಂತೆ ಹಾಡು ಪ್ರಸಾರ ಮಾಡ್ತಾರೆ ಅಂತ. ಹಾಗಾಗಿ ದಯವಿಟ್ಟು ನೀವು ತಿಂಗಳಲ್ಲಿ ಒಂದ್ಸಲ ಎರಡು ಸಲ ಪ್ರಯತ್ನ ಮಾಡಿ, ನೀವು ಜೊತೆ ಮಾತಾಡಬೇಡಿ ಅಂತ ಹೇಳೋದಿಲ್ಲ. ದಿನ ಕರೆ ಮಾಡೋರು ಆದಷ್ಟು ಕೂಡ ನೀವು ಸ್ವಲ್ಪ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ. ಈ ಸಂದರ್ಭದಲ್ಲಿ ನೀವು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ರೆ, ಯಾವ ಹಾಡನ್ನ ಈಗ ತಾವು ಕೇಳಕ್ಕೆ ಇಷ್ಟಪಡ್ತೀರಿ ಈ ಕಾರ್ಯಕ್ರಮದಲ್ಲಿ?
1: ನನಗೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಯಾವ ಕವಿಯೂ ಬರೆಯಲಾರೆ.
0: ಇವತ್ತು ಏನು ವರಲಕ್ಷ್ಮಿ ಹಬ್ಬ ಇದೆ ಅಂತ ಸಂದರ್ಭದಲ್ಲಿ, ಆಯ್ತು ಸರ್, ನಿಮ್ಮ ಕೋರಿಕೆಯಂತೆ ಈ ಗೀತೆಯನ್ನು ಈಗ ಪ್ರಸಾರ ಮಾಡ್ತಿದ್ದೀವಿ. ಎಲ್ಲ ಕೇಳುಗರಿಗೆ ನೀವು ಈ ಹಾಡನ್ನ ನಿಮ್ಮ ಕಡೆಯಿಂದ ಈಗ ಕೇಳಿ.

0: ಕೇಳುಗ್ರೆ, ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನು ಕೇಳಿದ್ವಲ್ಲ, ಅನಂತ ಟಿಕಾರಿಯವರು. ಅನಂತ ಅವರೇ,
1: ಹೇಳ್ರಿ ಸರ್,
0: ಹಾಡು ಕೇಳಿದ್ರಲ್ಲ, ಏನ್ ಅನಿಸ್ತು ನಿಮ್ಗೆ? ಖುಷಿ ಆಯ್ತಾ?
1: ತುಂಬಾ ಖುಷಿ ಆಯ್ತು ಸರ್, ಬಹಳ ದಿವಸದಿಂದ ಕರೆ ಸಿಕ್ಕಿದ್ದಿಲ್ಲ, ಕೇಳಿ ಬಹಳ ಸಂತೋಷ ಆಯ್ತು.
0: ನೋಡಿ, ವರಲಕ್ಷ್ಮಿ ಹಬ್ಬದ ದಿನ ಶುಭ ಸಂದರ್ಭದಲ್ಲಿ ನೀವು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದೀರಾ. ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಕೇಳುಗರಿಗೂ ಒಂದು ಉತ್ತಮ ಹಾಡನ್ನ ಒಂದು ಹಬ್ಬದ ವಿಶೇಷವಾಗಿ ಕೇಳಿಸಿದ್ದೀರಾ.
1: ತುಂಬಾ ಖುಷಿ ಆಗ್ತಿದೆ ಸರ್, ಹಿಂಗೆ ನನ್ನಾಗೆ ಮತ್ತೊಬ್ಬರಿಗೆ ಕರೆ ಸಿಗಬೇಕು, ಹೊಸ ಹೊಸ ಮಂದಿ ಹಂಗೆ ಆಕಾಶವಾಣಿ ಬೆಳಿಬೇಕು, ನಮ್ಮ ಕರ್ನಾಟಕ ಭಾರತ ದೇಶದಲ್ಲೇ ಒಂದ್ ನಂಬರ್ ಆಗಬೇಕು ಅನ್ನೋ ನನ್ನ ಅನಿಸಿಕೆ.
0: ಖಂಡಿತ ಖಂಡಿತ ಸರ್, ಎಲ್ಲ ನಿಮ್ಮಂತವರು
1: ಎಲ್ಲರ ಸಹಕಾರ ಇದ್ರೆ ಎಲ್ಲರ ಸಹಕಾರ ಕೊಡಬೇಕ್ರಿ, ಅದಕ್ಕೆ ಮುಂದೆ ಬೆಳೆಸಬೇಕನ್ನೋದು ನಂದು ಆಶೆ.
0: ಮತ್ತೆ ನಿಮ್ಮ ಸಲಹೆ ಸೂಚನೆಗಳು ಸರ್ ನಮ್ಮ ವಿವಿಧ ಭಾರತಿಗೆ.
1: ಸಂದೇಶ ಕಳಿಸುವ ಅದ್ರೊಳಗೂ ನೀವು ಚೆಕ್ ಮಾಡ್ಬೇಕ್ರಿ ಸರ್, ಅಂದ್ರೆ ಮೊದಲು ಕಳಿಸಿದ ಹಿಂಗೆ ಏನ್ರ ನೀವು ಒಂದು ಯಾರ ರೆಕಾರ್ಡ್ ಅದು ಹಾಕಿರ್ತಾರಲ್ರಿ, ಅದು ಬಿಟ್ಟು ಹೊಸ ಹೊಸ ಮಂದಿಗೆ ನೀವು ಜರ.
0: ನೀವು ಹೇಳೋ ಪ್ರಕಾರ ನಮ್ಗೆ ಹೊಸ ಲಿಸ್ನರ್ಸ್ ನ ಸೇರ್ಪಡೆ ಮಾಡ್ಕೋಬೇಕು, ಕೇಳುಗರು ನಮ್ಮ ಜೊತೆಗೆ ಬರಬೇಕು, ಸಂಪರ್ಕಕ್ಕೆ ಬರಬೇಕು. ಈಗ ಹಳಬರ ಜೊತೆ ನಾವು ದಿನ ಮಾತಾಡೋದು, ಅವ್ರದೇ ಸಂದೇಶ ಓದೋದು,

0: ಅದು ಸರಿನೇ ಇರಬಹುದು, ಆದರೂ ಕೂಡ ಹೊಸ ಕೇಳುಗರಿಗೆ ನಾವು ಹೆಚ್ಚಿನ ಒಂದು ಮಾನ್ಯತೆ ಕೊಡಬೇಕು. ನಿಮ್ಮ ಪ್ರಕಾರ ನಾವು ಹೊಸಬರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತೀವಿ. ನಿಮ್ಮ ಸಂದೇಶಗಳನ್ನು ಖಂಡಿತ ನಾವು ಕಾರ್ಯಕ್ರಮಗಳಲ್ಲಿ ಓದ್ತೀವಿ. ನಿಮ್ಮ ಸಂದೇಶಕ್ಕೆ ಅನುಗುಣವಾಗಿ ನಾವು ಹಾಡುಗಳನ್ನು ಪ್ರಸಾರ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಮತ್ತು ಕರಿಗೊಂದು ಹಾಡು ಕಾರ್ಯಕ್ರಮ ಕೂಡ ಈಗ ಹೊಸಬರು ಯಾರು ಹಳಬರು ಯಾರು ಅಂತೇಳಿ ನಾವು ಕರೆ ಮಾಡಿದಾಗ ಸ್ಪೀಕರ್ಸ್ದಾಗಲೇ ಗೊತ್ತಾಗುತ್ತೆ ಇವರು ಹರಬರ ಹೊಸಬರ ಯಾರು ಏನು ಅಂತೇಳಿ. ಅಲ್ಲಿ ತನಕ ನಮ್ಗೆ ಗೊತ್ತಾಗೋದಿಲ್ಲ. ಪಟ್ಟಂತೇಳಿ ಕರೆ ಮಾಡಿಬಿಡ್ತಾರೆ, ನಾವು ತಗೊಂತೀವಿ. ಒಂದು ಮನವಿ, ದಯವಿಟ್ಟು ನೀವು ತಿಂಗಳಲ್ಲಿ ಒಂದು ಸಲ ನೀವು ಕರೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ದಿನ ಕರೆ ಮಾಡಿ ಬೇರೆಯವರಿಗೂ ಒಂದು ನಿರಾಸೆಯನ್ನು ಕೊಡಬೇಡಿ ಅಂತೇಳಿ ನಾನು ನಿಮ್ಮ ಪರವಾಗಿ ನಮ್ಮ ಆಕಾಶವಾಣಿಯ ವಿವಿಧ ಭಾರತಿ ಪರವಾಗಿ ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ನಮ್ಮ ಜೊತೆಗೆ ಇಷ್ಟೊತ್ತು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದೀರಿ, ಕರೆ ಮಾಡಿದ್ದಕ್ಕೆ ನಮ್ಮ ವಿವಿಧ ಭಾರತಿ ಪರವಾಗಿ ಧನ್ಯವಾದಗಳು. ಹಬ್ಬದ ಶುಭಾಶಯಗಳು
1: ತಮ್ಮ ಎಲ್ಲರಿಗೂ ಮತ್ತು ಆಕಾಶವಾಣಿ ಕೇಳುವವರಿಗೂ ಎಲ್ಲರಿಗೂ ಶುಭಾಶಯಗಳು ಸರ್.
0: ಧನ್ಯವಾದ ಕರೆ ಮಾಡಿದ್ದಕ್ಕೆ. ನಮಸ್ಕಾರ.
1: ನಮಸ್ಕಾರ ಸರ್.
2: ಆತ್ಮೀಯ ಕೇಳುಗರೇ, ಇಂದು ಇಮೇಲ್ ಹಾಗೂ ಪತ್ರಗಳು ಲಭ್ಯವಿರದ ಕಾರಣ ಫೋನ್ ಮೂಲಕ ಶ್ರೋತೃಗಳೊಂದಿಗೆ ನಮ್ಮ ಇಂದಿನ ಸ್ಪಂದನ ಕಾರ್ಯಕ್ರಮ ಮೂಡಿಬಂತು. ಈಗ ಒಂದು ಗೀತೆಯನ್ನು ಕೇಳೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2026 ಸೇರಿದಂತೆ ಮೂರು ವಿಧೇಯಕಗಳಿಗೆ ವಿಧಾನಸಭೆಯಲ್ಲಿ ಅಂಗೀಕಾರ. ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷ ಸದಸ್ಯರಿಂದ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಗದ್ದಲ ಮುಂದುವರಿಕೆ. ಮೈಸೂರಿನಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ, ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು ಅಧ್ಯಕ್ಷತೆ. ವಿಶ್ವಾಸಾರ್ಹತೆಯೇ ಆರ್ಥಿಕ ಶಿಸ್ತಿನ ಮೂಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂದು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ, ನಾಡಿನ ಸಮಸ್ತ ಜನತೆಗೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. 2026 ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026ಕ್ಕೆ ವಿಧಾನಸಭೆಯಲ್ಲಿಂದು ಧ್ವನಿಮತದ ಮೂಲಕ ಅಂಗೀಕಾರ ದೊರೆತಿದೆ. ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026ನ್ನು ಇಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಭೈರೇಗೌಡ ಸದನದಲ್ಲಿ ಮಂಡಿಸಿದರು. ಬಳಿಕ ಮಾತನಾಡಿದ ಅವರು, ಬೆಂಗಳೂರು ಮಹಾನಗರ ದಿನೇ ದಿನೇ ಬೆಳೆಯುತ್ತಿದ್ದು ವಸತಿಗಾಗಿ ಅಪಾರ್ಟ್ಮೆಂಟ್ಗಳನ್ನು ಅವಲಂಬಿಸುವವರ ಸಂಖ್ಯೆ ಹೆಚ್ಚುತ್ತಿದೆ. ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸುವುದು ಮತ್ತು ಅಸೋಸಿಯೇಷನ್ ರಚಿಸಲು ಈ ಕಾಯ್ದೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಇದಲ್ಲದೆ ಅಪಾರ್ಟ್ಮೆಂಟ್ ಕಟ್ಟಡ ಹಳೆಯದಾಗಿ ಮರು ನಿರ್ಮಾಣ ಮಾಡಲು 75% ನಿವಾಸಿಗಳು ಒಪ್ಪಿಗೆ ನೀಡಿದರೆ ಸಾಕು. ಒಪ್ಪಿಗೆ ನೀಡದವರ ಮನೆಗಳಿಗೆ ಮೌಲ್ಯ ನಿಗದಿಪಡಿಸಿ ಅವುಗಳನ್ನು ಮಾರಾಟ ಮಾಡಲು ವಿಧೇಯಕ ಅವಕಾಶ ನೀಡುತ್ತದೆ ಎಂದು ಸಚಿವರು ಮಾಹಿತಿ ನೀಡಿದರು. ಬಳಿಕ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರ ಪರವಾಗಿ ಸಚಿವ ಕೃಷ್ಣ ಭೈರೇಗೌಡ 2026ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿ ಧ್ವನಿಮತದಿಂದ ಅಂಗೀಕಾರ ಪಡೆದರು. ರಾಜ್ಯಾದ್ಯಂತ ಅನಧಿಕೃತ ಬಡಾವಣೆಗಳು ತಲೆ ಎತ್ತಿದ್ದು, ಈ ಬಡಾವಣೆಗಳಿಗೆ ಕಾನೂನುಬದ್ಧ ಮಾನ್ಯತೆ ನೀಡಿ ಅಲ್ಲಿನ ಕುಟುಂಬಗಳಿಗೆ ಮಾಲೀಕತ್ವದ ಭರವಸೆಯೊಂದಿಗೆ ಭೂ ಗ್ಯಾರಂಟಿ ನೀಡಲು ಈ ವಿಧೇಯಕ ಮಂಡಿಸಲಾಗಿದೆ. ಭವಿಷ್ಯದಲ್ಲಿ ಈ ರೀತಿಯ ಅನಧಿಕೃತ ಬಡಾವಣೆಗಳು ತಲೆ ಎತ್ತದಂತೆ ಮಾಡುವುದು ಇದರ ಉದ್ದೇಶವಾಗಿದೆ ಎಂದರು. ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026ನ್ನು ಮಂಡಿಸಿದರು. ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ನಿರ್ಮಾಣವಾದ ಬಡಾವಣೆಗಳ ರಸ್ತೆ ಮತ್ತು ಚರಂಡಿಗಳನ್ನು ಸರ್ಕಾರ ತನ್ನ ವಶಕ್ಕೆ ಪಡೆದು ಅಭಿವೃದ್ಧಿಪಡಿಸಲು ಈ ವಿಧೇಯಕ ಅವಕಾಶ ನೀಡುತ್ತದೆ ಎಂದರು. ಬಳಿಕ ಈ ವಿಧೇಯಕಕ್ಕೆ ಧ್ವನಿಮತದ ಮೂಲಕ ಸದನ ಒಪ್ಪಿಗೆ ನೀಡಿತು. ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷ ಸದಸ್ಯರು ಘೋಷಣೆಗಳನ್ನು ನಡೆಸುತ್ತಿದ್ದ ನಡುವೆಯೇ ವಿಧೇಯಕಗಳ ಅಂಗೀಕಾರ ನೀಡಲಾಯಿತು. ಬಳಿಕ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು. ವಿಧಾನ ಪರಿಷತ್ನಲ್ಲಿ ಇಂದು ಕೂಡ ಪ್ರತಿಪಕ್ಷ ಸದಸ್ಯರಿಂದ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಗದ್ದಲ ಮುಂದುವರೆದಿದೆ. ಇಂದಿನ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷಗಳು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲು ಮುಂದಾದಾಗ ರಾಜ್ಯದ ಹಿತದೃಷ್ಟಿಯಿಂದ ಜ್ವಲಂತ ವಿಷಯಗಳ ಕುರಿತು ಚರ್ಚೆ ನಡೆಸಲು ಪ್ರತಿಪಕ್ಷಗಳು ಪ್ರತಿಭಟನೆ ಹಿಂತೆಗೆದುಕೊಂಡು ಪ್ರಶ್ನೋತ್ತರ ಮತ್ತು ಶೂನ್ಯ ವೇಳೆ ಕಲಾಪ ಸೇರಿದಂತೆ ಇನ್ನಿತರೆ ಕಾರ್ಯಕಲಾಪಗಳು ನಡೆಯಲು ಅವಕಾಶ ನೀಡಬೇಕು ಎಂದು ಸಭಾಪತಿ ಸಲೀಂ ಅಹಮದ್ ಮನವಿ ಮಾಡಿದರು. ಕಳೆದ 5 ದಿನಗಳಿಂದ ಪ್ರತಿಭಟನೆಯಿಂದಾಗಿ ಸುಗಮ ಕಲಾಪಗಳು ನಡೆಸಲು ಸಾಧ್ಯವಾಗುತ್ತಿಲ್ಲ. ರಾಜ್ಯದಲ್ಲಿ ಬರ ಸೇರಿದಂತೆ ಹಲವು ಸಮಸ್ಯೆಗಳಿದ್ದು ಅವುಗಳ ಕುರಿತು ಚರ್ಚೆ ನಡೆಸುವ ಅಗತ್ಯವಿದೆ ಎಂದು ಸಭಾಪತಿಗಳು ತಿಳಿಸಿದರು. ಬಳಿಕವೂ ಪ್ರತಿಪಕ್ಷಗಳ ಪ್ರತಿಭಟನೆ ಮುಂದುವರಿಯಿತು. ಇದರ ನಡುವೆ ಸಭಾಪತಿ ಸಲೀಂ ಅಹಮದ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಮೈಸೂರಿನಲ್ಲಿಂದು ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ ನಡೆಯುತ್ತಿದೆ. ಕೇಂದ್ರ ವಿಮಾನಯಾನ ಸಚಿವ ಕಿಂಜರಪು ರಾಮಮೋಹನ್ ನಾಯ್ಡು ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಇಂದಿನ ಸಭೆಯಲ್ಲಿ ವಿಮಾನಯಾನ ರಾಜ್ಯ ಖಾತೆ ಸಚಿವ ಮುರಳೀಧರ್ ಮೊಹೋಲ್, ದೇಶದ ವಿವಿಧ ರಾಜ್ಯಗಳ ಸಲಹಾ ಸಮಿತಿಯ ಸಂಸತ್ ಸದಸ್ಯರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಅನೂಪ್ ಸಂಜಯ್ ಧೋತ್ರೆ, ಚಾವ್ಡಾ ವಿನೋದ್ ಲಖನ್ಶಿ, ದುಷ್ಯಂತ್ ಸಿಂಗ್, ಗೋಪಾಲ್ಜಿ ಠಾಕೂರ್ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.
0: ವಿಶ್ವಾಸಾರ್ಹತೆಯ ಆರ್ಥಿಕ ಶಿಸ್ತಿನ ಮೂಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಸಂವಾದ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಆರ್ಥಿಕ ಶಿಸ್ತು ಮತ್ತು ತೆರಿಗೆ ಕ್ಷೇತ್ರದಲ್ಲಿ ಸುಧಾರಣೆ ತರಲು ವಿಶ್ವಾಸಾರ್ಹತೆ ಅಗತ್ಯ. ಸಾರ್ವಜನಿಕರು ಹಾಗೂ ಸರ್ಕಾರದ ನಡುವೆ ಚಾರ್ಟರ್ಡ್ ಅಕೌಂಟೆಂಟ್ಗಳು ನಂಬಿಕೆಯ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಾರೆ ಎಂದರು. ಹಣ ಮತ್ತು ಆರ್ಥಿಕ ಸಂಪನ್ಮೂಲಗಳು ಸಮಾಜದಲ್ಲಿ ಚಲಾವಣೆಯಲ್ಲಿದ್ದಾಗ ಮಾತ್ರ ದೇಶದ ಸಂಪತ್ತು ಹೆಚ್ಚಲು ಮತ್ತು ಜನರಿಗೆ ಅನುಕೂಲವಾಗಲು ಸಾಧ್ಯ ಎಂದರು. ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ 2026 ಕ್ರೀಡಾಕೂಟದಲ್ಲಿ ಮಹಿಳೆಯರ ಪ್ಯಾರಾ ಶಾಟ್ಪುಟ್ ವಿಭಾಗದಲ್ಲಿ ಕಂಚಿನ ಪದಕ ವಿಜೇತರಾದ ಕೆಎಸ್ ಶಿಲ್ಪಾ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದ ತಮ್ಮ ಕಚೇರಿಯಲ್ಲಿ ಶುಕ್ರವಾರ ಅಭಿನಂದನೆ ಸಲ್ಲಿಸಿ ಕೊಡುಗೆಯಾಗಿ 20 ಲಕ್ಷ ರೂಪಾಯಿಗಳ ಚೆಕ್ ವಿತರಿಸಿದರು. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಶಾಸಕ ರವಿಶಂಕರ್, ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ, ವಿಧಾನ ಪರಿಷತ್ ಸದಸ್ಯ ಗೋವಿಂದರಾಜು ಇನ್ನಿತರರು ಉಪಸ್ಥಿತರಿದ್ದರು. ರಾಜ್ಯದ ಹಲವೆಡೆ ವಿಶೇಷವಾಗಿ ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ, ಕೋಲಾರದಲ್ಲಿಂದು ವರಮಹಾಲಕ್ಷ್ಮಿ ವ್ರತವನ್ನು ಸಡಗರ ಸಂಭ್ರಮ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ನಾಡಿನ ಸಮಸ್ತ ಜನತೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಅನೇಕ ಗಣ್ಯರು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮುಖ್ಯಮಂತ್ರಿ, ಸ್ತ್ರೀ ಶಕ್ತಿಯನ್ನು ಮಹಾಲಕ್ಷ್ಮಿಯ ಸ್ವರೂಪವೆಂದು ಗೌರವಿಸುವುದು ನಮ್ಮ ನೆಲದ ಸಂಸ್ಕೃತಿಯಾಗಿದ್ದು, ತಾಯಿ ವರ ಮಹಾಲಕ್ಷ್ಮಿ ಕೃಪೆಯಿಂದ ನಾಡಿನ ಜನತೆಗೆ ಸುಖ ಶಾಂತಿ ಹಾಗೂ ಸಮೃದ್ಧಿ ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸಿದ್ದಾರೆ. ತಮ್ಮ ಸಂದೇಶದಲ್ಲಿ ಉಪಮುಖ್ಯಮಂತ್ರಿ, ಸರ್ವರಿಗೂ ಆಯುರ್ ಆರೋಗ್ಯ ಸಮೃದ್ಧಿಯನ್ನು ವರಮಹಾಲಕ್ಷ್ಮಿ ಕರುಣಿಸಲಿ, ರಾಜ್ಯದಲ್ಲಿ ಬರ ಪರಿಸ್ಥಿತಿ ಆತಂಕ ಮೂಡಿಸಿರುವ ಸಂದರ್ಭದಲ್ಲಿ ಸಮಸ್ತ ಜನತೆಗೆ ಶಾಂತಿ ಮತ್ತು ನೆಮ್ಮದಿಯ ದಾರಿ ತೋರಲಿ ಎಂದು ಪ್ರಾರ್ಥಿಸಿದ್ದಾರೆ. ಕೋಲಾರದಲ್ಲೂ ವರಮಹಾಲಕ್ಷ್ಮಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದ್ದು, ಮನೆ ಹಾಗೂ ದೇವಾಲಯಗಳಲ್ಲಿ ಬೆಳಿಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಜರುಗುತ್ತಿವೆ. ತಳಿರು ತೋರಣ, ಬಾಳೆಕಂಬ, ಹೂ ಹಣ್ಣುಗಳ ಅಲಂಕಾರಗಳಿಂದ ಸಿಂಗರಿಸಿ ವರಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸಲಾಗುತ್ತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಹೂವು ಹಣ್ಣು ಅಗತ್ಯ ವಸ್ತುಗಳ ದುಬಾರಿ ಬೆಲೆಗಳ ಏರಿಕೆ ನಡುವೆಯೂ ಹಬ್ಬದ ಸಂಭ್ರಮ ಕಾಣುತ್ತಿದೆ. ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ. ದಾವಣಗೆರೆ ಜಿಲ್ಲಾದ್ಯಂತವೂ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ವಿವಿಧ ಸಾಂಪ್ರದಾಯಿಕ ಆಭರಣಗಳಿಂದ ಶೃಂಗರಿಸಿ ವಿಶೇಷ ಪೂಜೆ ಹಾಗೂ ನೈವೇದ್ಯವನ್ನು ಅರ್ಪಿಸಲಾಯಿತು. ನಗರದ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಗ್ರಾಮ ದೇವತೆ ದುರ್ಗಮ್ಮ, ಲಿಂಗೇಶ್ವರ ದೇವಾಲಯ, ಹಳೇಪೇಟೆ ಕನ್ನಿಕಾ ಪರಮೇಶ್ವರಿ ಹಾಗೂ ತುಳಜಾ ಭವಾನಿ ದೇವಾಲಯಗಳು ಸೇರಿದಂತೆ ಪ್ರಮುಖ ದೇವಸ್ಥಾನಗಳಲ್ಲಿ ವಿಶೇಷ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಕಾವೇರಿ ವನ್ಯಜೀವಿ ಧಾಮ ವ್ಯಾಪ್ತಿಯ ಹೊಳೆ ಮುರಿದಟ್ಟಿ ಕಳ್ಳಬೇಟೆ ತಡೆ ಶಿಬಿರ ಮತ್ತು ವಸತಿ ಗೃಹದ ಮೇಲೆ ದುಷ್ಕರ್ಮಿಗಳು ಜಿಲೆಟಿನ್ ಬಳಸಿ ನಡೆಸಿದ್ದ ಸ್ಫೋಟದ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳದ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಹಲವು ಸಾಕ್ಷ್ಯಗಳನ್ನು ಸಂಗ್ರಹಿಸಿದೆ. ಶೂಟೌಟ್ ನಡೆದ ದಿನದಿಂದ 19 ಒಟ್ಟು 8 ಕಳ್ಳಬೇಟೆ ತಡೆ ಶಿಬಿರದ ಮೇಲೆ ದುಷ್ಕರ್ಮಿಗಳು ದಾಳಿ ಮಾಡಿದ್ದು, ಈ ಸಂಬಂಧ ಅರಣ್ಯ ಇಲಾಖೆ ಮತ್ತು ಸರ್ಕಾರಿ ಆಸ್ತಿಪಾಸ್ತಿಗೆ ಅಪಾರ ನಷ್ಟ ಸಂಭವಿಸಿರುವ ಬಗ್ಗೆ ಹಿರಿಯ ಅಧಿಕಾರಿಗಳು ಸೇರಿದಂತೆ 8 ಸಿಬ್ಬಂದಿ ತಂಡವು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿತು. ಇನ್ನೂ ಶೂಟೌಟ್ ನಡೆದ ಬಳಿಕ ಮೃತರಿಂದ ವಶಕ್ಕೆ ಪಡೆದಿದ್ದ 30 ವನ್ಯಜೀವಿ ಮಾಂಸದಲ್ಲಿ ನಾಡ ಬಂದೂಕುಗಳಿಂದ ಗುಂಡು ಹಾರಿಸಿ ಕೊಂದಿರುವ ಕುರುಹು ಇದ್ದು, ಅರಣ್ಯ ಇಲಾಖೆ ಈ ಎಲ್ಲ ಫೋಟೋಗಳನ್ನು ಬಿಡುಗಡೆ ಮಾಡಿದೆ. ಕಳ್ಳಬೇಟೆಗೆಂದೇ 4 ಬಂದು ನಾಡಬಂದೂಕಿನಿಂದ ಕಳ್ಳಬೇಟೆಯಾಡಿರುವ ಆರೋಪಕ್ಕೆ ಅರಣ್ಯ ಇಲಾಖೆ ಸಾಕ್ಷಿ ನೀಡಿದೆ. ಪೊಲೀಸ್ ತನಿಖೆಯು ಚುರುಕುಗೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2026 ಸೇರಿದಂತೆ 3 ವಿಧೇಯಕಗಳಿಗೆ ವಿಧಾನಸಭೆಯಲ್ಲಿ ಅಂಗೀಕಾರ. ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷ ಸದಸ್ಯರಿಂದ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಗದ್ದಲ ಮುಂದುವರಿಕೆ. ಮೈಸೂರಿನಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ, ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು ಅಧ್ಯಕ್ಷತೆ. ವಿಶ್ವಾಸಾರ್ಹತೆಯೇ ಆರ್ಥಿಕ ಶಿಸ್ತಿನ ಮೂಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂದು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ, ನಾಡಿನ ಸಮಸ್ತ ಜನತೆಗೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40 ಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 2:48. ಈಗ ಚಿತ್ರತಾನ ಕಾರ್ಯಕ್ರಮ, ಒಂದೇ ಚಿತ್ರದ ಹಾಡುಗಳನ್ನು ಕೇಳುವಂತಹ ಸಮಯ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಚಿತ್ರ

ಗೀತಗಳಿಗೆ ರಾಜೇಶ್ ಕೃಷ್ಣನ್, ರಾಜು ಅನಂತಸ್ವಾಮಿ, ಸುದೀಪ್, ಶಮಿತಾ ಮಲ್ನಾಡ್, ಸೋನು ಕಕ್ಕರ್ ಅವರು ಧ್ವನಿಯಾಗಿದ್ದಾರೆ. ಈಗ ಕೇಳಿ ರಂಗ SSLC ಚಿತ್ರದ ಗೀತೆಗಳನ್ನು.

ಆತ್ಮೀಯ ಕೇಳುಗರೆ, ಸಮಯ ಆಗಿದೆ 3 ಗಂಟೆ. ಇದುವರೆಗೂ ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಹಾಡುಗಳನ್ನು ಕೇಳಿದ್ರೆ, ಇನ್ನು 3 ಗಂಟೆಯಿಂದ 4 ಗಂಟೆವರೆಗೆ ಹಿಂದಿ ಕಾರ್ಯಕ್ರಮದಲ್ಲಿ ಸಖಿ ಸಹೇಲಿ ಮತ್ತು ಇತರೆ ಕಾರ್ಯಕ್ರಮಗಳನ್ನು ಕೇಳುವಿರಿ. ಆ ನಂತರ 4 ಗಂಟೆಯಿಂದ 5 ಗಂಟೆಯವರೆಗೆ ಕೇಳುವಿರಿ ಪರಿಮಳ ಮುಕ್ತ ಮಾತು.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 4:15 ಇನ್ನು ಮುಂದೆ ಕೇಳುವಿರಿ ಪರಿಮಳ ಮುಕ್ತ ಮಾತು. ಆತ್ಮೀಯ ಕೇಳುಗರೆ, ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಸಂಭಾಷಣೆಯ ಮೂಲಕವಾಗಿ ಅದನ್ನೇ ಮೂಲವಾಗಿಸಿಕೊಂಡು ಹಿಟ್ಟಾದಂತಹ ಕನ್ನಡದ ಚಿತ್ರಗಳ ಕುರಿತಾಗಿ ಇಂದಿನ ಮುಕ್ತ ಮಾತು. ಬಹುಶಃ ಸಂಭಾಷಣೆ ಅಂದ ತಕ್ಷಣ ನಮ್ಮ ತಲೆಗೆ ಬರೋದು ಸಂಭಾಷಣೆಗಳನ್ನು ಅತ್ಯದ್ಭುತವಾಗಿ ಬಳಸಿಕೊಂಡಂತಹ ಮೊದಲ ವ್ಯಕ್ತಿ ಅಥವಾ ಪ್ರಮುಖ ವ್ಯಕ್ತಿ ಅಂತ ನಮಗೆ ಕಾಣಿಸೋದು ಪುಟ್ಟಣ್ಣ ಕಣಗಾಲ್ ಅವರು. ಹೌದು, ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ನಾಗರಹಾವು ಚಿತ್ರ ಪ್ರಮುಖವಾಗಿ ಈ ಸಾಲಿನಲ್ಲಿ ನಿಲ್ಲುತ್ತೆ ಅಂತಲೇ ಹೇಳ್ಬೋದು. ನಾಗರಹಾವು ಚಿತ್ರ ಏನಿದೆ, ಈ ಒಂದು ಚಿತ್ರ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಒಂದು ಹೊಸ ಕ್ರಾಂತಿಯನ್ನು ಸೃಷ್ಟಿಸಿತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಸಿನಿಮಾದಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಪೋರ್ಟ್ರೇ ಮಾಡಿದಂತಹ ರಾಮಾಚಾರಿ ಎನ್ನುವಂತಹ ಕೋಪಿಷ್ಠ ಹಾಗೂ ಸ್ವಾಭಿಮಾನಿ ಯುವಕನ ಪಾತ್ರ ಏನಿತ್ತು ಅದು ಕನ್ನಡಿಗರ ಮನಸ್ಸಿನಲ್ಲಿ ಇವತ್ತಿಗೂ ಶಾಶ್ವತವಾಗಿ ಅಚ್ಚೊತ್ತು ಬಿಟ್ಟಿದೆ ಅಂತಲೇ ಹೇಳ್ಬೋದು. ಚಿತ್ರದಲ್ಚಿ ಉದಯಶಂಕರ್ ಅವರು ಬರೆದಂತಹ ರೋಮಾಂಚನಕಾರಿ ಸಂಭಾಷಣೆಗಳು ರಾಮಾಚಾರಿ ಪಾತ್ರದ ಆಕ್ರೋಶ ಅಸಹಾಯಕತೆ ಹಾಗೆ ಅದರ ತತ್ವಗಳು ಎಂದವೆ ಅತ್ಯಂತ ಪರಿಣಾಮಕಾರಿಯಾಗಿ ಪ್ರತಿಧ್ವನಿಸಿದವು. ಚಾಮುಂಡಿ ತಾಯಿ ಅಣೆಗೂ ಹೇಳ್ತೀನಿ ಎಂಬಂತಹ ಒಂದೇ ಒಂದು ಸಂಭಾಷಣೆ ಅಂದಿನ ಕಾಲದ ಯುವಜನತೆಯಲ್ಲಿ ಬೃಹತ್ ತರಂಗಗಳನ್ನು ಅಂದರೆ ಬೃಹತ್ ಅಲೆಯನ್ನೇ ಎಬ್ಬಿಸಿತ್ತು ಅಂದರೆ ತಪ್ಪಾಗೋದಿಲ್ಲ. ನಟನೆಯ ಜೊತೆಗೆ ಪವರ್ಫುಲ್ ಮಾತುಗಳು, ಡೈಲಾಗ್ಗಳು ಈ ಚಿತ್ರವನ್ನು ಬ್ಲಾಕ್ ಬಾಸ್ಟರ್ ಹಿಟ್ ಮಾಡೋದಕ್ಕೆ ಪ್ರಮುಖ ಕಾರಣವಾಯಿತು. ಈಗ ಕೇಳಿ ನಾಗರಹಾವು ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಈ ಒಂದು ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೆಯೇ ಸಂಗೀತ ಇದೆ.

0: ಆತ್ಮೀಯ ಕೇಳುಗರೆ, ನಾವು ಸಂಭಾಷಣೆಯ ಮೂಲಕವಾಗಿ ಹಿಟ್ಟಾದಂತಹ ಚಿತ್ರಗಳ ಕುರಿತಾಗಿ ಮಾತಾಡ್ತಾ ಇದ್ವಿ. ನಾಗರಹಾವು ಚಿತ್ರಕ್ಕೂ ಮುಂಚೆಯೇ ಅಂದರೆ 1997 ಬಿಡುಗಡೆಯಾದಂತಹ ಬಬ್ರುವಾಹನ ಚಿತ್ರವೂ ಸಹ ತನ್ನ ಸಂಭಾಷಣೆಯ ಮೂಲಕವಾಗಿಯೇ ಜನರ ಮನಸ್ಸನ್ನು ಗೆದ್ದಿತ್ತು. ಹೌದು, ಕನ್ನಡ ಭಾಷೆಯ ಸ್ಪಷ್ಟತೆ, ಗಂಭೀರತೆ ಮತ್ತು ಸೌಂದರ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲುವಂತಹ ಸಾರ್ವಕಾಲಿಕ ಶ್ರೇಷ್ಠ ಪೌರಾಣಿಕ ಚಿತ್ರ ಅಂದರೆ ಅದು ಬಬ್ರುವಾಹನ. ಈ ಸಿನಿಮಾದಲ್ಲಿ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಅರ್ಜುನ ಮತ್ತು ಬಬ್ರುವಾಹನ ಎನ್ನುವಂತಹ ದ್ವಿಪಾತ್ರಗಳಲ್ಲಿ ನಟಿಸಿದರು. ಈ ಒಂದು ದ್ವಿಪಾತ್ರಗಳಲ್ಲಿ ನೀಡಿರುವಂತಹ ಅಭಿನಯ ಹಾಗೆ ಸಂಭಾಷಣೆ ಉಚ್ಚಾರಣೆ ಅಪಾರ ಜನಪ್ರಿಯತೆಯನ್ನು ಗಳಿಸಿತ್ತು. ಹುಣಸೂರು ಕೃಷ್ಣಮೂರ್ತಿ ಅವರು ರಚಿಸಿದಂತಹ ಪ್ರಾಸಬದ್ಧ ಹಾಗೆ ಗಾಂಭೀರ್ಯದಿಂದ ಕೂಡಿದಂತಹ ಪೌರಾಣಿಕ ಡೈಲಾಗ್ಗಳು ರಂಗಭೂಮಿಯ ಕಲಾತ್ಮಕತೆಯನ್ನು ಬೆಳ್ಳಿತೆರೆಗೆ ತಂದವು. ಯಾರಲ್ಲಿ ಗುರುಗಳನ್ನು ಎದುರಿಸಿ ನಿಲ್ಲುವ ಧೈರ್ಯ ಈ ಬಬ್ರುವಾಹನಗಿದೆ ಅಂದರೆ ಆ ಒಂದು ಸೆಂಟೆನ್ಸ್ ಹೇಳ್ಕೊಂಡು ಹೋಗ್ತಾರಲ್ಲ ಅಣ್ಣವರು, ನನಗದನ್ನು ಹೇಳೋಕೆ ಆಗ್ತಿಲ್ಲ ಸರಿಯಾಗಿ. ಆದರೆ ಅಣ್ಣವರ ಮಾತಿನಲ್ಲಿ ನೀವು ಆ ಒಂದು ಸೆಂಟೆನ್ಸ್ಗಳನ್ನು ಕೇಳಬೇಕು. ಎಷ್ಟು ಅದ್ಭುತವಾಗಿ ಒಂದು ರಣರಂಗದಲ್ಲಿ ತಂದೆ ಮಗನ ಸಂಭಾಷಣೆ ಇದೆಯಲ್ಲ, ಅದು ನಿಜಕ್ಕೂ ಅತ್ಯದ್ಭುತವಾಗಿ ಮೂಡಿ ಬಂದಿತ್ತು ಈ ಒಂದು ಬಬ್ರುವಾಹನ ಚಿತ್ರದಲ್ಲಿ. ಈ ಒಂದು ಬಬ್ರುವಾಹನ ಹಾಗೆ ಈ ಒಂದು ಸುದೀರ್ಘ ಸಂಭಾಷಣೆ ಇದೆ. ಒಂದು ಹತ್ತತ್ರ 3 ನಿಮಿಷಕ್ಕಿಂತಲೂ ಹೆಚ್ಚಿನ ಸಂಭಾಷಣೆ ಈ ಒಂದು ಇದರಲ್ಲಿದೆ. ಆ ಸಂಭಾಷಣೆ ಇವತ್ತಿಗೂ ಸಹ ದೊಡ್ಡ ಹಿಟ್ ಅಂತಲೇ ಹೇಳ್ಬೋದು. ಈಗ ಆ ಸಂಭಾಷಣೆಯನ್ನು ಒಮ್ಮೆ ಕೇಳ್ಕೊಂಬರೋಣ, ಬನ್ನಿ.
1: ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ.

0: ಸಹಾಯ ಶೂರ ನಾ ಅಕ್ಷೀಣ ಬಲನೋ ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ ಆಗ್ರಹದೊಳೆದುರಾಗೋ ಅರಿಗಳೂ ನಿಗ್ರಹಿಸೋ ವ್ಯಾಘ್ರನಿವನೋ ಉಗ್ರ ಪ್ರತಾಪಿ
1: ಉಗ್ರಪ್ರತಾಪಿ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿ

ನಾಟ್ಯ ಕಲಿಸಿದ ನಪುಂಸಕ ನೀನು, ಚಕ್ರವ್ಯೂಹದೆ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು. ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ.

0: ನಿರ್ಧರಿಸುವುದು ರಣರಂಗ, ಹೂಡು ಬಾಣಗಳ ಮಾಡುವೆ ಮಾನಭಂಗ. ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ, ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ, ಅಂತಕನಿಗೆ ಅಂತಕನು ಈ ಬಬ್ರುವಾಹನ.
1: ಎಷ್ಟು ಅದ್ಭುತವಾದ ಸಂಭಾಷಣೆ ಇತ್ತಲ್ವಾ ಅಣ್ಣ ಅವರು ಮತ್ತೆ ಹಾಗೆಯೇ ಇನ್ನೊಬ್ಬರು ಪಿ ವಿ ಶ್ರೀನಿವಾಸ್ ಅವರ ಇಬ್ಬರು ಸೇರಿ ಏನು ಪ್ರಸಂಗ ಇದು, ಇಬ್ಬರ ನಡುವಿನ ಮಾತಿನ ಪ್ರಸಂಗ ತುಂಬ ಅದ್ಭುತವಾಗಿ ಮೂಡಿ ಬಂದಿತ್ತು ಈ ಒಂದು ಸಿನಿಮಾ, ಹಾಗೆಯೇ ಈ ಒಂದು ಪ್ರಸಂಗ ಸಹ. ಇದೇ ರೀತಿಯಾಗಿ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ನಿರ್ದೇಶಿಸಿದಂತಹ ಅಂತಹ ಸಿನಿಮಾ ಕೂಡ ಕನ್ನಡ ಚಿತ್ರರಂಗದಲ್ಲಿ ಪೊಲಿಟಿಕಲ್ ಆಕ್ಷನ್ ಥ್ರಿಲ್ಲರ್ ಜಾನರ್ಗೆ ಹೊಸ ಭಾಷ್ಯನ ಬರೀತು. ರೆಬಲ್ ಸ್ಟಾರ್ ಅಂಬರೀಷ್ ಅವರ ವೃತ್ತಿ ಜೀವನಕ್ಕೆ ಬಿಗ್ ಬ್ರೇಕ್ ನೀಡಿದಂತಹ ಈ ಚಿತ್ರದಲ್ಲಿ ಸಮಾಜದ ಭ್ರಷ್ಟಾಚಾರದ ವಿರುದ್ಧ ಸಿಡಿದೇಳುವಂತಹ ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್ ಪಾತ್ರ ಪ್ರೇಕ್ಷಕರನ್ನು ಕಟ್ಟಾಕ್ಬಿಟ್ಟಿತ್ತು. ಕಾನ್ಸ್ಟೇಬಲ್ ಕನಕಪ್ಪ, ಜೈಲರ್ ಜಗನ್ನಾಥ್ ಎನ್ನುವಂತಹ ಡೈಲಾಗ್ಗಳ ಜೊತೆಗೆ ಅಂಬರೀಷ್ ಅವರ ಗಂಭೀರ ಹಾಗೂ ಗಡಸು ಧ್ವನಿಯಲ್ಲಿ ಹೊರಬಂದಂತಹ ಪ್ರತಿ ಸಂಭಾಷಣೆ ಸಹ ಚಿತ್ರಮಂದಿರಗಳಲ್ಲಿ ಸೀಟಿ ಹೊಡೆಯುವಂತೆ ಮಾಡಿತ್ತು. ಈ ಚಿತ್ರದ ಯಶಸ್ಸಿನಲ್ಲಿ ಅದರ ಕಟು ಸತ್ಯದ ನೇರ ಮಾತುಗಳು ಅತ್ಯಂತ ಮುಖ್ಯ ಪಾತ್ರ ವಹಿಸಿದ್ವು ಅಂತ ಅನೇಕ ಜನ ಹೇಳ್ತಾರೆ. ಈಗ ಕೇಳಿ ಅಂತ ಚಿತ್ರದ ಗೀತೆಯನ್ನು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಇಲಿಯನ ಸ್ನೇಹಕ್ಕೆ ಒಲವಿನ ಕಾಣಿಕೆ ಅವಸರದಿಂದ ತಂದೆಯ ನೀ ತಂದೆಯ ಮಡಿಲಿನ ಮಗುವಿನ ನಗುವಿನ ಅಳುವಿನ ದನಿಯನ್ನು ಕೇಳೋ ಬಯಕೆಯ ಆ ಬಯಕೆಯ ನನ್ನ

ಗುಡುಗುಡು ಓಡದೆ ಭಾರವ ಎತ್ತದೆ ಮೆಟ್ಟಲ ಇಳಿದು ಹತ್ತದೆ ನೀ ಹತ್ತದೆ ಅಪ್ಪನ ನೋಡದೆ ಮರೆಯಲ್ಲಿ ಕುಳಿತಿಹ ಕಂದನ ಹೀಗೆ ಕುಣಿಸದೆ ನೀ ಕುಣಿಸದೆ

ಆತ್ಮೀಯ ಕೇಳುಗರೆ, ಸಂಭಾಷಣೆಯ ಮೂಲಕವೇ ಹಿಟ್ಟಾದ ಕನ್ನಡ ಚಿತ್ರಗಳ ಕುರಿತಾಗಿ ನಾನು ಮಾತಾಡ್ತಾ ಇದ್ದೀನಿ. ಈಗ ತಾನೇ ಅಂತಹ ಚಿತ್ರದ ಕುರಿತಾಗಿ ಹೇಳಿದೆ. ಇನ್ನು ಈ ಸಾಲಿಗೆ ಸೇರುವಂತಹ ಇನ್ನೊಂದು ಚಿತ್ರ ಯಾವುದಪ್ಪ ಅಂದರೆ ಉಪೇಂದ್ರ ನಿರ್ದೇಶನದ ಹಾಗೂ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ನಟನೆಯ ಓಂ ಸಿನಿಮಾ. ಕನ್ನಡ ಚಿತ್ರರಂಗದ ಕಲ್ಟ್ ಕ್ಲಾಸಿಕ್ ಚಿತ್ರಗಳಲ್ಲಿ ಇದು ಒಂದು ಅಂದರೆ ತಪ್ಪಾಗೋದಿಲ್ಲ. ರೌಡಿಸಂ ಹಾಗೆ ಪ್ರೀತಿ ನಡುವಿನ ಸಂಘರ್ಷವನ್ನು ಹತ್ತಿರದಿಂದ ತೋರಿಸಿದಂತಹ ಸಿನಿಮಾ ಇದು. ಪ್ರತಿಯೊಂದು ಸಂಭಾಷಣೆ ಸಹ ಅತ್ಯಂತ ವಾಸ್ತವಿಕ ಹಾಗೆಯೇ ತೀವ್ರತೆಯಿಂದ ಕೂಡಿದವು. ಈ ಚಿತ್ರದ ಸಂಭಾಷಣೆಯನ್ನು ಎಸ್ ಮುರಳಿ ಮೋಹನ್ ಬರೆದಿದ್ದರು. ಸತ್ಯಂ ಶಿವಂ ಸುಂದರಂ ತತ್ವದ ಸುತ್ತ ಹೆಣದ ಮಾತುಗಳು ಮತ್ತು ಸತ್ಯ ಎಂಬ ಪಾತ್ರದ ಆಕ್ರೋಶಭರಿತ ಡೈಲಾಗ್ಗಳು ಯುವಜನರನ್ನು ಬಹುವಾಗಿ ಆಕರ್ಷಿಸಿದವು. ನಿಜವಾಗಲೂ ನಿಜ ಜೀವನದ ರೌಡಿಗಳನ್ನು ಕರೆಸಿ ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡಲಾಗಿತ್ತು. ಬಹುತೇಕ ಆಡು ಭಾಷೆಯಲ್ಲಿಯೇ ಸಿನಿಮಾ ಶೂಟ್ ಆಗಿದೆ. ಇದನ್ನು ನಿಜವಾಗಲೂ ಅದನ್ನು ಹೇಗೆ ಚಿತ್ರೀಕರಿಸಿದ್ರು ಉಪೇಂದ್ರ ಅನ್ನೋದನ್ನು ಈಗಿನ ಕಾಲಕ್ಕಂತೂ ಸಾಧ್ಯವೇ ಇಲ್ಲ. ಅಂದರೆ ಆಗಿನ ಕಾಲದಲ್ಲಿಯೇ ದೊಡ್ಡ ಮಟ್ಟದ ರೌಡಿಗಳನ್ನು ಇಟ್ಟುಕೊಂಡು ಒಂದು ಸಿನಿಮಾ ತೆಗೆಯೋದು ಅಂದರೆ ತುಂಬ ಕಷ್ಟಕರ ಸಂಗತಿ. ಯಾಕಪ್ಪ ಅಂದರೆ ಒಬ್ಬ ಏನು ರೌಡಿಯನ್ನು ಕಂಡರೆ ಇನ್ನೊಬ್ಬ ರೌಡಿಗೆ ಆಗಲ್ಲ. ಅಂಥ ಸಂದರ್ಭದಲ್ಲಿ ಬಹುತೇಕ ರಿಯಲ್ ರೌಡಿಗಳನ್ನೇ ಕರೆಸಿ ಒಂದು ಸಿನಿಮಾ ತೆಗೆಯೋದು ಅಂದರೆ ಅದು ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ಬೋದು. ಅವ್ರನ್ನೆಲ್ಲ ಹೇಗೆ ಸುಮ್ಮನೆ ಇರಿಸ್ತಿದ್ರು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದಂಥ ಸಂದರ್ಭದಲ್ಲಿ ಆ ಒಂದು ಸ್ಥಳಕ್ಕೆ ಬಂದಂಥ ಅಂದರೆ ಶೂಟಿಂಗ್ ಟೈಮ್ಗೆ ಬಂದಂಥ ಸಂದರ್ಭದಲ್ಲಿ ಯಾರೊಬ್ಬ ರೌಡಿಯೂ ಸಹ ಕಣ್ಣೆತ್ತು ಸಹ ನೋಡ್ತಿರ್ಲಿಲ್ವಂತೆ. ಅಂದರೆ ಅಣ್ಣವರ ಬಗ್ಗೆ ಅವರಿಗೆ ಅಷ್ಟು ಅಪಾರ ಪ್ರೀತಿ ಇತ್ತು. ಆ ಕಾರಣಕ್ಕೆ ಆ ಸಮಯದಲ್ಲಿ ಯಾವುದೇ ರೀತಿಯ ಜಗಳಗಳಾಗಲಿಲ್ಲ ಅಂತ ಅನೇಕ ಆ ಒಂದು ಸಿನಿಮಾದಲ್ಲಿ ನಟಿಸಿದಂಥವರು ಹಾಗೆ ಆ ಒಂದು ಸಿನಿಮಾದಲ್ಲಿ ಭಾಗವಹಿಸಿದಂತಹ ಜನ ಹೇಳೋದನ್ನು ಕೇಳಿದ್ದೇವೆ. ಈಗ ಕೇಳೋಣ ಉಪೇಂದ್ರ ನಿರ್ದೇಶನದ ಹಾಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ನಟನೆಯ ಓಂ ಚಿತ್ರದ ಗೀತೆಯನ್ನು ಮನು ಅವರ ಧ್ವನಿಯಲ್ಲಿ ಒಂದು ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೆ ಸಂಗೀತವಿದೆ.

ಆತ್ಮೀಯ ಕೇಳುಗರೆ, ಈಗ ಅದ್ಭುತವಾದಂತಹ ಗೀತೆಯನ್ನು ಕೇಳಿಸ್ಕೊಂಬಂದ್ರಿ. ಓಂ ಚಿತ್ರದ್ದು. ಇದೇ ಸಾಲಿನಲ್ಲಿ ಉಪೇಂದ್ರ ಅವರು ಮುಂದುವರೆದು ಇನ್ನೊಂದು ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ, ನಿರ್ದೇಶನ ಮಾಡ್ತಾರೆ. ಹಾಗೆ ನಿರ್ಮಾಣ ಬೇರೆಯವ್ರು ಮಾಡ್ತಾರೆ, ಆದರೆ ನಿರ್ದೇಶನ ಮಾಡಿದ ಮಾತ್ರ ಉಪೇಂದ್ರ ಅವರು. ಯಾವುದಪ್ಪ ಅಂದರೆ ಉಪೇಂದ್ರ ಚಿತ್ರವನ್ನೇ. ಹೌದು, ಈ ಚಿತ್ರ

ಚಿತ್ರರಂಗದ ಚಿತ್ರರಂಗ ಕಂಡಂತಹ ಅತ್ಯಂತ ವಿಶಿಷ್ಟ ಹಾಗೆ ಪ್ರಯೋಗಾತ್ಮಕ ಸಿನಿಮಾ ಅಂದರೆ ತಪ್ಪಾಗೋದಿಲ್ಲ. ಮಾನವನ ಅಹಂಕಾರ, ಸ್ವಾರ್ಥ ಹಾಗೆ ಕಾಮನೆಗಳ ಕುರಿತಾಗಿ ಉಪೇಂದ್ರ ಅವರು ಬರೆದಂತಹ ಒಂದು ಅತ್ಯದ್ಭುತ ಹರಿತವಾದ ಡೈಲಾಗ್ಗಳ ಒಂದು ಅದ್ಭುತ ಚಿತ್ರಣ ಅಂದರೆ ಉಪೇಂದ್ರ ಸಿನಿಮಾ. ಹೌದು, ನಾನು ಅನ್ನೋದು ಅಹಂಕಾರ, ನೀನು ಅನ್ನೋದು ಮಮಕಾರ ಎನ್ನುವಂತಹ ಮಾತು ಇವತ್ತಿಗೂ ಪ್ರಸಿದ್ಧ. ಈ ಸಿನಿಮಾದ ಪ್ರತಿಯೊಂದು ಸಂಭಾಷಣೆ ಕೂಡ ಪ್ರೇಕ್ಷಕರಿಗೆ ಕೇವಲ ಮನರಂಜನೆ ನೀಡಲಿಲ್ಲ, ಬದಲಾಗಿ ಅದನ್ನು ಡೀಪ್ ಥಿಂಕಿಂಗ್ ಅಂತ ಕರಿತೀವಿ, ಅಂದರೆ ಆಳವಾಗಿ ಆಲೋಚಿಸೋ ಹಾಗೆ ಮಾಡ್ತು. ಇನ್ನು ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಬರೆದಂತಹ ಈ ಒಂದು ನೇರ ನಿಷ್ಠುರವಾದಂತಹ ಮಾತುಗಳು ಈ ಸಿನಿಮಾದ ಸಾರ್ವಕಾಲಿಕ ಹಿಟ್ಗೆ ಒಂದು ಮುನ್ನುಡಿಯನ್ನು ಬರೆದಿದ್ವು ಅಂದರೆ ತಪ್ಪಾಗೋದಿಲ್ಲ. ಈಗ ಕೇಳಿ ಉಪೇಂದ್ರ ಸಿನಿಮಾದ ಗೀತೆಯನ್ನು. ಮನು ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಒಂದು ಗೀತೆಗೆ ಉಪೇಂದ್ರ ಅವರ ಸಾಹಿತ್ಯ ಹಾಗೆ ಗುರುಕಿರಣ್ ಅವರ ಸಂಗೀತ ಇದೆ.

ಆತ್ಮೀಯ ಕೇಳುಗರೆ, ಸಂಭಾಷಣೆಯ ಮೂಲಕವೇ ಹಿಟ್ಟಾದ ಕನ್ನಡ ಚಿತ್ರಗಳ ಕುರಿತಾಗಿ ಪರಿಮಳ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಇನ್ನು ನಿರ್ದೇಶಕ ಪ್ರೇಮ್ ಹಾಗೆ ಶಿವರಾಜ್ಕುಮಾರ್ ಕಾಂಬಿನೇಷನ್ನಲ್ಲಿ ಬಂದಂತಹ ಜೋಗಿ ಚಿತ್ರ ಏನಿದೆ, ಈ ಚಿತ್ರ ಬೆಳ್ಳಿತೆರೆಯಲ್ಲಿ ಹೊಸ ದಾಖಲೆಯನ್ನು ಬರೀತು. ರೋಡಿಸಂ ಹಿನ್ನೆಲೆಯಲ್ಲಿ ತಾಯಿ ಮಗನ ಬಾಂಧವ್ಯವನ್ನು ಹೆಣೆದಂತಹ ಈ ಸಿನಿಮಾ ಸಂಭಾಷಣೆ ಪ್ರೇಕ್ಷಕರ ಕಣ್ಣಲ್ಲಿ ನೀರು ತರಿಸಿದ್ವು. ಮಾಸ್ ಎಲಿಮೆಂಟ್ಸ್ ಜೊತೆಗೆ ತಾಯಿಯ ಮಮತೆಯನ್ನು ಬಿಂಬಿಸುವಂತಹ ಡೈಲಾಗ್ಗಳು ಅತ್ಯಂತ ಭಾವುಕವಾಗಿ ವ್ಯಕ್ತಪಡಿಸಲಾಗಿತ್ತು. ತಾಳಿ ಕಟ್ಟೋಕ್ಕೂ ಮುಂಚೆ ಹೆಂಡತಿ ಅಂದ್ಕೊಂಡ್ರೆ ತಾಯಿ ಕಂಡ್ರೋ ಎನ್ನುವಂತಹ ಮಾತುಗಳು ಮಾಸ್ ಹಾಗೆಯೇ ಕ್ಲಾಸ್ ಇಬ್ಬರೂ ಪ್ರೇಕ್ಷಕರನ್ನು ಚಿತ್ರಮಂದಿರಗಳ ಹತ್ರ ಸೆಳೀತು. ಭಾವನಾತ್ಮಕ ಸಂಭಾಷಣೆಗಳ ಬಲದಿಂದಲೇ ಈ ಚಿತ್ರ ಗಲ್ಲಾಪೆಟ್ಟಿಗೆಯಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿತ್ತು. ಈಗ ಕೇಳಿ ಜೋಗಿ ಚಿತ್ರದ ಗೀತೆಯನ್ನು. ಸುನೀತಾ ಗುರುಕಿರಣ್ ಹಾಗೆ ಸಂಗಡಿಗರ ಧ್ವನಿಯಲ್ಲಿ ಒಂದು ಗೀತೆಗೆ ಗುರುಕಿರಣ್ ಅವರೇ ಸಾಹಿತ್ಯ ಹಾಗೂ ಸಂಗೀತ ಬರೆದಿದ್ದಾರೆ.

ಎಲ್ಲೋ ಜೋಗಪ್ಪ ನಿನ್ನ ಅರಮನೆ. ಹೌದು, ಶಿವರಾಜ್ಕುಮಾರ್ ಅವರ ಅಭಿನಯದಲ್ಲಿ ಮೂಡಿಬಂದಂತಹ ಜೋಗಿ ಚಿತ್ರದ ಗೀತೆಗಳನ್ನು ಈಗ ಕೇಳಿದ್ರಿ. ಇನ್ನು ಈ ಒಂದು ಸಂಭಾಷಣೆಯ ಮೂಲಕ ಹಿಟ್ಟಾದ ಇನ್ನೊಂದು ಸಿನಿಮಾದ ಸಾಲಿಗೆ ಸೇರೋದು ಮುಂಗಾರು ಮಳೆ. ಹೌದು, ಯೋಗರಾಜ್ ಭಟ್ ನಿರ್ದೇಶನದ ಮುಂಗಾರು ಮಳೆ ಚಿತ್ರ ಕನ್ನಡ ಚಿತ್ರರಂಗದ ಪ್ರೇಮ ಕಥೆಗಳಿಗೆ ಸಂಪೂರ್ಣ ಹೊಸ ಆಯಾಮವನ್ನು ಕೊಡ್ತು. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ವಿಶಿಷ್ಟ ಟೈಮಿಂಗ್, ಹಾಗೆ ಕವಿತೆಯಂತಿರುವ ಸಂಭಾಷಣೆಗಳು, ಹಾಗೆಯೇ ಪ್ರೀತಿಯ ವಿಫಲತೆಯನ್ನು ಬಿಂಬಿಸುವಂತಹ ಮಾತುಗಳು ಪ್ರತಿಯೊಬ್ಬ ಯುವಕನ ಮನಸ್ಸನ್ನು ತಟ್ಟಿದ್ವು. ಪ್ರೀತಿ ಅನ್ನೋದು ಒಂಥರ ದೇವಸ್ಥಾನ ಇದ್ದಂಗೆ. ಇನ್ನೊಂದು ಡೈಲಾಗ್ ಏನಪ್ಪ ಅಂದರೆ, ಪ್ರೀತಿ ಅನ್ನೋದು 420 ಕಣ್ರಿ ಅನ್ನುವಂಥ ಇನ್ನೊಂದು ಡೈಲಾಗು, ಹೀಗೆ ಇನ್ನುವಂಥ ಈ ಥರ ವಿಶಿಷ್ಟ ಡೈಲಾಗ್ಗಳೇನಿದ್ದಾವೆ ಯುವಜನತೆಯ ನಾಲಿಗೆ ಮೇಲೆ ಹರಿದಾಡ್ಬಿಟ್ಟು ಆ ಟೈಮ್ನಲ್ಲಿ ಅಂತಲೇ ಹೇಳ್ಬೋದು. ಈಗಲೂ ಆ ರೀತಿಯ ಸಂಭಾಷಣೆಗಳು ಕೇಳ್ಬೋದು ನಿಮ್ಮ ಸ್ನೇಹಿತರ ಬಳಿ. ಹಾಗೆ ಅಷ್ಟೇ ಹಾಸ್ಯ ಮತ್ತು ವಿರಹದ ಸಮ್ಮಿಶ್ರಣವಾಗಿ ಈ ಒಂದು ಸಂಭಾಷಣೆ ಮೂಡಿಬಂದಿತ್ತು. ಇನ್ನು ಗಣೇಶ್ ಅವರನ್ನು ಒಂದು ರಾತ್ರಿಯಲ್ಲಿ ಈ ಸಿನಿಮಾ ಸೂಪರ್ ಸ್ಟಾರ್ ಅನ್ನಾಗಿ ಮಾಡಿಬಿಟ್ಟಿತ್ತು. ಈ ಒಂದು ಸಿನಿಮಾ ಹಾಗೆಯೇ ಶತದಿನೋತ್ಸವವನ್ನು ಸಹ ಆಚರಿಸಿಕೊಂಡಿತ್ತು. ಅಂದರೆ ಅಷ್ಟು ಅದ್ಭುತವಾದ ಸಂಭಾಷಣೆ ಈ ಒಂದು ಚಿತ್ರದಲ್ಲಿ ಮೂಡಿಬಂದಿತ್ತು. ಈಗ ಕೇಳಿ ಮುಂಗಾರು ಮಳೆ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿ ಅವರ ಸಂಗೀತ ಇರುವಂತಹ ಗೀತೆ.

ಆತ್ಮೀಯ ಕೇಳುಗರೆ, ಸಂಭಾಷಣೆ ಆಧಾರಿತವಾಗಿ ಹಿಟ್ಟಾದಂತಹ ಕನ್ನಡ ಚಿತ್ರಗಳ ಕುರಿತಾಗಿ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಸಂತೋಷ್ ಆನಂದರಾಮ್ ನಿರ್ದೇಶನದ, ಹಾಗೆಯೇ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರ ಏನಿದೆ, ಈ ಒಂದು ಚಿತ್ರ ಯುವಜನತೆಯನ್ನು ಅಪಾರವಾಗಿ ಆಕರ್ಷಿಸಿದಂತಹ ಯಶಸ್ವಿ ಚಿತ್ರ. ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿ ಯಶ್ ಅವರ ಮಾಸ್ ಆಟಿಟ್ಯೂಡ್, ಹಾಗೆಯೇ ಅವರು ಹೇಳುವಂತಹ ಪವರ್ಫುಲ್ ಡೈಲಾಗ್ಗಳು ಪ್ರೇಕ್ಷಕರಲ್ಲಿ ರೋಮಾಂಚನ ಉಂಟು ಮಾಡಿದ್ವು. ನಮ್ಮಂಥವರು ಜಾಗ ಖಾಲಿ ಮಾಡೋಕ್ಕೆ ಹೋದರೆ ನಿಮ್ಮಂಥವರು ಇರೋ ಜಾಗನೇ ಖಾಲಿಯಾಗುತ್ತೆ ಅನ್ನುವಂತಹ ಕೆಲವು ಪಂಚ ಸಂಭಾಷಣೆಗಳು ಯುವಕರನ್ನು ಕಿಚ್ಚು ಹೊತ್ತಿಸಿದ್ವು. ಸ್ವಾಭಿಮಾನ ಹಾಗೆಯೇ ಪ್ರೀತಿ ಮಹತ್ವ ಸಾರುವಂತಹ ಹರಿತವಾದ ಸಂಭಾಷಣೆ ಈ ಒಂದು ಚಿತ್ರವನ್ನು ದೊಡ್ಡ ಮಟ್ಟದಲ್ಲಿ ಹಿಟ್ ಮಾಡಲಿಕ್ಕೆ ಸಹಾಯ ಮಾಡಿದ್ವು ಅಂದರೆ ತಪ್ಪಾಗೋದಿಲ್ಲ. ಈಗ ಕೇಳಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ. ಈ ಒಂದು ಗೀತೆಗೆ ಗೋಸ್ವೀರ್ ಅವರ ಸಾಹಿತ್ಯ ಹಾಗೆ ವಿ ಹರಿಕೃಷ್ಣ ಅವರ ಸಂಗೀತ ಇದೆ.

ಆತ್ಮೀಯ ಕೇಳುಗರೆ, ನಾವು ಸಂಭಾಷಣೆಯ ಮೂಲಕವೇ ಹಿಟ್ಟಾದ ಕನ್ನಡದ ಚಿತ್ರಗಳ ಕುರಿತಾಗಿ ಮಾತಾಡ್ತಾ ಇದ್ವಿ. ಇದೇ ಸಾಲಿಗೆ ಸೇರುವಂತಹ ಇನ್ನೊಂದು ಚಿತ್ರ ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರ. ದೇಶಭಕ್ತಿ ಮತ್ತು ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆಯಲ್ಲಿ ಮೂಡಿಬಂದಂತಹ ಅದ್ಭುತ ಚಲನಚಿತ್ರ ಇದು. ಈ ಸಿನಿಮಾದಲ್ಲಿ ಕೇಶವ ಆದಿತ್ಯ ಅವರು ಬರೆದಂತಹ ಗಂಭೀರ ಹಾಗೂ ಆವೇಶಭರಿತ ದೇಶಭಕ್ತಿಯ ಸಂಭಾಷಣೆಗಳು ಪ್ರೇಕ್ಷಕರಲ್ಲಿ ರೋಮಾಂಚನ ಮತ್ತು ದೇಶಪ್ರೇಮವನ್ನು ಜಾಗೃತಗೊಳಿಸಿದ್ವು. ಬ್ರಿಟಿಷರ ವಿರುದ್ಧ ರಾಯಣ್ಣ ಸಿಡಿದೇಳುವಾಗ ಹೇಳುವಂತಹ ಹರಿತವಾದ ಮಾತುಗಳು ಮತ್ತು ಗಲ್ಲಿಗೇರುವ ಮುನ್ನ ಆಡುವ ಭಾವನಾತ್ಮಕ ಸಂಭಾಷಣೆಗಳು ಪ್ರತಿಯೊಬ್ಬ ಕನ್ನಡಿಗನ ಹೃದಯವನ್ನು ಮುಟ್ಟಿದ್ವು. ದರ್ಶನ್ ಅವರ ಗಂಭೀರ ಶರೀರ ಹಾಗೂ ಪ್ರಬಲ ಸಂಭಾಷಣೆಗಳೇ ಈ ಸಿನಿಮಾದ ಅತಿದೊಡ್ಡ ಶಕ್ತಿಯಾಗಿದ್ವು. ಈಗ ಕೇಳೋಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಗೀತೆಯನ್ನು ಶಂಕರ್ ಮಹದೇವನ್, ರಾಜೇಶ್ ಕೃಷ್ಣನ್ ಹಾಗೆ ಹೇಮಂತ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಮೂಡಿ ಬಂದಂತಹ ಈ ಗೀತೆಗೆ ಕೇಶವಾದಿತ್ಯ ಅವರ ಸಾಹಿತ್ಯ ಹಾಗೆ ಯಶೋವರ್ಧನ್ ಅವರ ಸಂಗೀತವಿದೆ.

ಹಿರಿಯರು ನೆನೆದು ಬಣ್ಣ ಸೇಡು, ಮೋಸ ವಂಚನೆ ನಾಡದ್ರೋಹಿ ಜಾಡು, ಹಿಡಿದು ಬಡಿದರು ನೆನೆದು ಬಣ್ಣ ಸೇಡು.

ಆತ್ಮೀಯ ಕೇಳುಗರೆ, ಇದುವರೆಗೂ ಪರಿಮಳ ಕಾರ್ಯಕ್ರಮದಲ್ಲಿ ಸಂಭಾಷಣೆಯ ಮೂಲಕವೇ ಹಿಟ್ಟಾದ ಕನ್ನಡ ಚಿತ್ರಗಳ ಕುರಿತಾದ ಮಾಹಿತಿಯನ್ನ ತಿಳಿದುಕೊಂಡ್ವಿ. ಈ ಕುರಿತಾಗಿ ಅಂದ್ರೆ ಈ ಕಾರ್ಯಕ್ರಮದ ಕುರಿತಾಗಿ ನಮ್ಮ ಕೇಳುಗರು ಸಂದೇಶವನ್ನ ಕಳಿಸಿದ್ದಾರೆ. ಆ ಸಂದೇಶಗಳನ್ನ ನೋಡೋಣ. ಡಾಕ್ಟರ್ ಅನಂತ ಕುಮಾರ್ ಅರಸು ಅವರು ಕಡಬ ಗುಬ್ಬಿಯಿಂದ ತಮ್ಮ ಸಂದೇಶ ಕಳಿಸಿದ್ದಾರೆ. ಇವತ್ತಿನ ಪರಿಮಳ ಕಾರ್ಯಕ್ರಮದ ಚಿತ್ರ ಸಂಭಾಷಣೆಯಲ್ಲಿ ಯಶಸ್ವಿಯಾದಂತಹ ಕನ್ನಡ ಚಿತ್ರಗಳ ಕುರಿತಾದ ವಿವರಣೆ, ಹಾಗೆ ಚಿತ್ರಗಳ ಗೀತೆಗಳು ಬಹಳ ಸೊಗಸಾಗಿ ಮೂಡಿ ಬರ್ತಿವೆ, ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ, ಅದರಲ್ಲೂ ವಿಶೇಷವಾಗಿ ಬಬ್ರುವಾಹನ ಚಿತ್ರದ ಸಂಭಾಷಣೆಗಳನ್ನ ಚಿಕ್ಕವರಾಗಿದ್ದಾಗ ಬಾಯ್ಪಾಠ ಮಾಡ್ತಿದ್ವಿ ಅಂತ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಮಾಹಿತಿ ಹಾಗೆ ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದ್ದಾವೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ನಾಗರತ್ನ ಅವರ ಸಂದೇಶ ಬಂದಿದೆ, ಅವರು ಸಹ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಮಸ್ತ್ ಮಸ್ತ್ ಹುಡುಗಿ ಹಾಡು ತುಂಬ ಇಷ್ಟ ಆಯಿತು ನನಗೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಆತ್ಮೀಯ ಕೇಳುಗರೆ, ಇದುವರೆಗೂ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಮುಂದಿನ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಲಿದ್ದಾರೆ ಮಧುಮಾಲತಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯ ಸೇವಾ ತೀರ್ಥದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ 20 ಪ್ರಮುಖ ಬಾಹ್ಯಾಕಾಶ ನವೋದ್ಯಮಗಳ ಸಿಇಒ ಹಾಗೂ ಸಂಸ್ಥಾಪಕರೊಂದಿಗೆ ಸಂವಾದ ನಡೆಸಿದರು. ಈ ವೇಳೆ ಅವರು ದೇಶ ಜಾಗತಿಕ ಬಾಹ್ಯಾಕಾಶ ತಂತ್ರಜ್ಞಾನದ ಪ್ರಮುಖ ಕೇಂದ್ರವನ್ನಾಗಿ ರೂಪಿಸಲು ನವೋದ್ಯಮಗಳು ಸಹಯೋಗದೊಂದಿಗೆ ಕಾರ್ಯನಿರ್ವಹಿಸಲು ಕರೆ ನೀಡಿದರು. ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಶಸ್ತ್ರ ಸೀಮಾ ಬಲ ಪಡೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿದರು. ಇದೇ ವೇಳೆ ಅವರು ವಿವಿಧ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ನಾಗರಿಕ ವಿಮಾನಯಾನ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸಲು ಕೇಂದ್ರ ಸರ್ಕಾರ ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿ ವೆಚ್ಚ ಮಾಡಲು ನಿರ್ಧರಿಸಿದೆ ಎಂದು ಕೇಂದ್ರ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ನಡೆದ ನಾಗರಿಕ ವಿಮಾನಯಾನ ಸಲಹಾ ಸಮಿತಿ ಸಭೆಯ ನಂತರ ಅವರು ಮಾತನಾಡಿದರು. 2026 ಸಾಲಿನ ಕರ್ನಾಟಕ ನಗರಪಾಲಿಕೆಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026 ವಿಧಾನಸಭೆಯಲ್ಲಿಂದು ಧ್ವನಿಮತದ ಮೂಲಕ ಅಂಗೀಕಾರ ದೊರೆತಿದೆ. ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಲಾಗಿದೆ. ಜಾರ್ಖಂಡ್ ಸಿಬ್ಬಂದಿ ಆಯೋಗ ನಡೆಸಿದ ಸಂಯೋಜಿತ ಪದವಿ ಹಂತದ ಜೆಎಸ್ಎಸ್ಸಿ ಸಿಜಿಎಲ್ ಪರೀಕ್ಷೆ ಮತ್ತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸಿಡಿಪಿಒ ನೇಮಕಾತಿಗಳನ್ನು ರದ್ದುಗೊಳಿಸಿ ಜಾರ್ಖಂಡ್ ಸರ್ಕಾರ ಹೊರಡಿಸಿದ್ದ ಆದೇಶಕ್ಕೆ ಜಾರ್ಖಂಡ್ ಹೈಕೋರ್ಟ್ ಇಂದು ತಡೆ ನೀಡಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆದ ಕಾಮನ್ವೆಲ್ತ್ 2026 ಕ್ರೀಡಾಕೂಟದಲ್ಲಿ ಮಹಿಳೆಯರ ಪ್ಯಾರಾ ಶಾಟ್ಪುಟ್ ವಿಭಾಗದಲ್ಲಿ ಕಂಚಿನ ಪದಕ ವಿಜೇತರಾದ ಕೆಎಸ್ ಶಿಲ್ಪಾ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದ ತಮ್ಮ ಕಚೇರಿಯಲ್ಲಿ ಅಭಿನಂದನೆ ಸಲ್ಲಿಸಿ

ಉಡುಗೆಯಾಗಿ 20 ಲಕ್ಷ ರೂಪಾಯಿಗಳ ಚೆಕ್ ವಿತರಿಸಿದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 3 ಅಂಕಗಳ ಏರಿಕೆ ಕಂಡು 77,541ರಲ್ಲಿ ವಹಿವಾಟು ಅಂತ್ಯಗೊಳಿಸಿದರೆ ನಿಫ್ಟಿ 20 ಅಂಕ ಜಿಗಿತ ಕಂಡು 24,252ರಲ್ಲಿ ದಿನದ ವಹಿವಾಟು ಕೊನೆಗೊಳಿಸಿದೆ. ಸ್ಲೋವಾಕಿಯಾದ ಬ್ರಾಟಿಸ್ಲಾವಾದಲ್ಲಿ ನಡೆಯುತ್ತಿರುವ 20 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಕಾಜಲ್ ಧೋಚಕ್ ಮಹಿಳಾ 76 ಕೆಜಿ ವಿಭಾಗದಲ್ಲಿ ಸ್ವರ್ಣ ಪದಕ ಜಯಿಸಿದ್ದಾರೆ. 72 ಕೆಜಿ ವಿಭಾಗದಲ್ಲಿ ಭಾರತದ ತನು ಶರ್ಮಾ, 62 ಕೆಜಿ ವಿಭಾಗದಲ್ಲಿ ಸವಿತಾ ಬೆಳ್ಳಿ ಪದಕ ಗೆದ್ದಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 6 ಗಂಟೆಗೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 5:03. ಇಂದು ಮತ್ತು ನಾಳೆ ನಮ್ಮ ಎಫ್ಎಂನಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಕಾರ್ಯಕ್ರಮದ ಕಿರುಪರಿಚಯದ ನಂತರ 5:05 ಸೇಫ್ ಟ್ರೈ ಕಾರ್ಯಕ್ರಮದಲ್ಲಿ ಓಲ್ಡ್ ಈಸ್ ಗೋಲ್ಡ್. 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಆರು ಗಂಟೆ 2 ನಿಮಿಷಕ್ಕೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಳಿಯಪ್ಪ. ಪರಿಕಲ್ಪನೆ ಪ್ರಸ್ತುತಿ ನೂತನ್ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ವೋ ಹಾಗೂ ಬಿಎ ಧನ್ರಾಜ್. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. ನಂತರ ಗಾನ ಭಜನ ಕಾರ್ಯಕ್ರಮ ಮುಂದುವರಿಯಲಿದೆ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್. ನಿರ್ಮಾಣ ಎಂ ಶಿವರಾಮ್. 8:02 ಯುವಧ್ವನಿ. 9:15 ಹಿಂದಿ ಹಾಡುಗಳನ್ನು ನೀವು ಕೇಳಬಹುದು. 10:02 ಪ್ರೇಮ ನಿನಾದ. 6:05 ನಾದೋಪಾಸನೆ, ಭಕ್ತಿಯ ಮಹೋನ್ನತಿಯಲ್ಲಿ ಮೆರೆಯುವಂತಹ ಭಕ್ತಿಗೀತೆಗಳನ್ನು ನೀವು ಕೇಳಬಹುದು. 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು ಪ್ರಸಾರವಾಗಲಿವೆ. ಏಳು ಗಂಟೆ 45 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. ವಿಷಯ ಫೈಬ್ರಾಯ್ಡ್ ಗರ್ಭಾಶಯದ ಗೆಡ್ಡೆಗೆ ಹೋಮಿಯೋಪತಿಯಲ್ಲಿ ಪರಿಣಾಮಕಾರಿ ಚಿಕಿತ್ಸೆ. ಭಾಗವಹಿಸುತ್ತಾರೆ ಡಾಕ್ಟರ್ ಪುಷ್ಪ ಸಂಗೊಳಗಿ, ಮುಖ್ಯ ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯ ಬೆಂಗಳೂರು. ನಂತರ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯಲಿದೆ. 9:00 ಇಂದಿನ ವಿಶೇಷ ಕಾರ್ಯಕ್ರಮ. 10:02 ಓಲ್ಡ್ ಈಸ್ ಗೋಲ್ಡ್, ಹಳೆಯ ಹಾಡುಗಳು ಪ್ರಸಾರವಾಗಲಿವೆ. 11:02 ಹೊಸ

0: ಹಾಡು 11:30 ಕಲಾಭಾರತಿ ಕಾರ್ಯಕ್ರಮ, 12:05 ಕರೆಗೊಂದು ಹಾಡು ಕಾರ್ಯಕ್ರಮ, ನಾಳೆ ಮಧ್ಯಾಹ್ನ 1:20 ಸಂದೇಶ ನಮಗೆ, ಸಂಗೀತ ನಿಮಗೆ, 2:15 ವೀಕೆಂಡ್ ಸ್ಪೆಷಲ್ ಸಾಂಗ್ಸ್, 2:40 ಚಿತ್ರತಾನ, 3:00 ಹಿಂದಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ನಾಳೆ ಸಂಜೆ 4:00 ಪರಿಮಳ, 5:05 ಸೇಫ್ ಟ್ರೈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 6:02 ಗಾನ ಭಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, ನಂತರ ಗಾನ ಭಜಾನ ಕಾರ್ಯಕ್ರಮ ಮುಂದುವರಿಯಲಿದೆ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಾಳೆ ರಾತ್ರಿ 8:02 ಜಗಜ್ಯೋತಿ ಬಸವೇಶ್ವರ ಚಲನಚಿತ್ರ ಧ್ವನಿ ವಾಹಿನಿ ಪ್ರಸಾರವಾಗಲಿದೆ. 9:15 ಹಿಂದಿ ಹಾಡುಗಳನ್ನು ಕೇಳಬಹುದು. 10:02 ಪ್ರೇಮ ನಿನಾದ. ಇದುವರೆಗೆ ಈ ಸಂಜೆ ಮತ್ತು ನಾಳೆ ನಮ್ಮ ಎಫ್ಎಂನಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಂಡಿರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಆತ್ಮೀಯ ಕೇಳುಗರಿಗೆಲ್ಲ ಮಧು ಮಾಲ್ತಿ ಮಾಡುವ ನಮಸ್ಕಾರಗಳು. ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಸಂಜೆಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ನಿಮ್ಮ ಮಧು ಮಾಲತಿಯ ಮನದ ಆಳದಿಂದ ಮೊದಲಿಗೆ ಸೇಪ್ರಯೋಗ ಕಾರ್ಯಕ್ರಮದಲ್ಲಿ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳನ್ನು ಕೇಳ್ತಾ ಬರೋಣ. ಕೇಳ್ತಾರೆ ನಿಮ್ಮ ನೆಚ್ಚಿನ ವಿವಿಧ ಭಾರತಿ.

0: ಪಿವಿ ಶ್ರೀನಿವಾಸ್, ಪಿ ಸುಶೀಲಾ ಮತ್ತು ಸಂಗಡಿಗರ ದನಿಯಲ್ಲಿ ಸಾಕ್ಷಾತ್ಕಾರ ಚಿತ್ರದ ಹಾಡನ್ನ ಕೇಳಿದ್ರಿ. ಕಣಗಲ್ ಪ್ರಭಾಕರ್ ಶಾಸ್ತ್ರಿಯವರ ರಚನೆಯ ಗೀತೆ, ಎಂ ರಂಗರಾವ್ ಅವರ ಸಂಗೀತ.
1: ನಮಸ್ಕಾರ, ನಾನು ಲಕ್ಷ್ಮೀ ಗೋಪಾಲ್ ಸ್ವಾಮಿ ಮಾತಾಡ್ತಾ ಇರೋದು. ಚಿಕ್ಕ ವಯಸ್ಸಿಂದನೂ ನಾನು ರೇಡಿಯೋ ಕೇಳ್ಕೊತಾ ಬರ್ತಾ ಇದ್ದೀನಿ. ನಮ್ಮ ಅಮ್ಮ ಡಾಕ್ಟರ್ ಉಮಾ ಗೋಪಾಲ್ ಸ್ವಾಮಿ ರೇಡಿಯೋ ಆರ್ಟಿಸ್ಟ್ ಆಗಿದ್ರು. ಸೊ ನಮ್ಗದೆಲ್ಲ ಒಳ್ಳೊಳ್ಳೆ ನೆನಪುಗಳು. ವಿವಿಧ ಭಾರತಿ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಎನ್ರಿಚಿಂಗ್ ಅಂತ ಹೇಳ್ಬೋದು. ನಾನು ಯಾವಾಗ್ಲೂ ವಿವಿಧ ಭಾರತಿ ಕೇಳ್ತೀನಿ, ನೀವು ಕೇಳಿ ಆನಂದಿಸಿ.

ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಹಾಸುಹೊಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

ಶ್ರುತಿ ಚಿತ್ರದ ಹಾಡು, ಗೀತೆಯನ್ನು ಹಾಡಿದ್ದಾರೆ ಕೆಜೆ ಜಯಸುದಾಸ್ ಮತ್ತು ಮಂಜುಳ ಗುರುರಾಜ್. ಎಂ ವ್ಯಾಸರಾವ್ ಅವರ ರಚನೆಯ ಗೀತೆ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ.

ವಾವ್, ಒಂದು ಅದ್ಭುತವಾದಂತಹ ಹಾಡನ್ನ ಕೇಳಿದ್ವಿ. ಎಸ್ ವಿ ಬಾಲಸುಬ್ರಹ್ಮಣ್ಯ ಅವರ ಕಂಠಸಿರಿಯಲ್ಲಿ ಮುತ್ತಿನಹಾರ ಚಿತ್ರದ ಹಾಡನ್ನ ಕೇಳಿದ್ರಿ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ ಇದಾಗಿತ್ತು. ಸಮಯ 5:30 ಓಡಿಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಹಾಡುಗಳನ್ನ ಕೇಳ್ತಾ ಇದೀವಿ. ಮುಂದಿನ ಹಾಡು ಮೃತ್ಯುಂಜಯ ಚಿತ್ರದ ಈ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಹಾಡಿದ್ದಾರೆ. ಚೂದೇಶಂಕರ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.

ಕೆಜೆ ಜೇಸುದಾಸ್ ಅವರ ಕಂಠಸಿರಿಯಲ್ಲಿ ಕೆಂಪು ಗುಲಾಬಿ ಚಿತ್ರದ ಹಾಡನ್ನ ಕೇಳಿದ್ರಿ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ ಇದಾಗಿತ್ತು. ಮುಂದಿನ ಹಾಡು ಮೋಡದ ಮರೆಯಲ್ಲಿ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಹಾಡಿದ್ದಾರೆ. ಚೌದೇಶಂಕರ್ ಅವರ ರಚನೆಯ ಗೀತೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 ಎಫ್ಎಂ ಸಮಯ 5:47 ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಅಭಿಮನ್ಯು ಚಿತ್ರದ ಈ ಗೀತೆಯನ್ನು ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಹಾಡಿದ್ದಾರೆ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ.

0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ದನಿಯಲ್ಲಿ ಜೇಂಕಾರ ಚಿತ್ರದ ಹಾಡನ್ನ ಕೇಳಿದ್ರಿ. ಚುದೇಶಂಕರ್ ಅವರ ಸಾಹಿತ್ಯದ ಗೀತೆಗೆ ಸಂಗೀತ ನೀಡಿದವರು ಹಂಸಲೇಖ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಾಡಿಯ ಹಾಡುಗಳನ್ನು ಕೇಳಿದ್ರಿ. ನಾವೆಲ್ಲ ಕಾರ್ಯಕ್ರಮಗಳನ್ನು ಮೆಚ್ಚಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತೆಲ್ಲ ಸಾಕಷ್ಟು ನಮ್ಮ ಸ್ನೇಹಿತರು ನಮಗೆ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಅನಿತಾ ಅನಂತರಾಜು ಗೊರ್ಲಡಕು ಹಿರಿಯೂರು ತಾಲೂಕು ಚಿತ್ರದುರ್ಗದಿಂದ ನಿಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇವೆ ಅಂತ ಹೇಳ್ತಿದ್ದಾರೆ. ಹಾಗೆ ಮಾದಪ್ಪ ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೆ ಮತ್ತು ಮನೆಯವರು ಅವರು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹನುಮಂತಪ್ಪ ಹುಳಗಮಾನವರು ಅಕ್ಷಯ ಪಾರ್ಕ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿಯವರು ಕೂಡ ಹಾಡುಗಳು ತುಂಬಾ ಸೊಗಸಾಗಿದ್ದಾವೆ ಅಂತ ಹೇಳ್ತಿದ್ದಾರೆ. ಹಾಗೆ ಇಂಡಿ ತಾಲೂಕು ಹಿಂಗಣಿಯಿಂದ ಚಿದಾನಂದ್ ಪತ್ತಾರ ಇವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಗುಳೇದ ಗುಡ್ಡದಿಂದ ವಿರೂಪಾಕ್ಷ ಹಾಡುಗಳು ತುಂಬಾ ಸೊಗಸಾಗಿವೆ ಅಂತಲೂ ಇವರು ಕೂಡ ಕಳಿಸ್ಕೊಟ್ಟಿದ್ದಾರೆ. ಸಂಜಯ್ ಅವರು ಕೂಡ ಕಾರ್ಯಕ್ರಮವನ್ನು ಕಳಿಸ್ಕೊಟ್ಟಿದ್ದಾರೆ, ಕಾರ್ಯಕ್ರಮದ ಬಗ್ಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಅರುಣ್ ಮೈತ್ರಿ ಜೆ ಸಿ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಇವರ ಸಂದೇಶವು ಕೂಡ ಬಂದಿದೆ. ಜೆ ಎಸ್ ಚಂದನ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇಳ್ಕಲ್ನಿಂದ ಶ್ಯಾಮ್ ಮೂರ್ತಿ ಇವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತೀರ್ಥೇಶ್ ಅವರ ಸಂದೇಶ ಬಂದಿದೆ. ಸಮಯ 6 ಗಂಟೆಯಾಗಲಿದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಮತ್ತು ಬ್ರೆಜಿಲ್ ನಡುವೆ ದೂರಸಂಪರ್ಕ ಹಾಗೂ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಬ್ರಿಕ್ಸ್ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಸಭೆಯ ಸಂದರ್ಭದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಭಾರತ ಮತ್ತು ಮಾರಿಷಸ್ ದೇಶಗಳು ಸಾಂಪ್ರದಾಯಿಕ ಪೆಟ್ರೋಲಿಯಂ ಉತ್ಪನ್ನಗಳ ಸಹಕಾರವನ್ನು ಮೀರಿ ಸ್ವಚ್ಛ ಹಾಗೂ ಸುಸ್ಥಿರ ಇಂಧನ ಕ್ಷೇತ್ರಕ್ಕೆ ಇಂಧನ ಪಾಲುದಾರಿಕೆಯನ್ನು ವಿಸ್ತರಿಸಲು ಮುಂದಾಗಿವೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ಶ್ರಾವಣ ಮಾಸದ ಮೊದಲ ಹಬ್ಬ ವರಮಹಾಲಕ್ಷ್ಮಿ ಹಬ್ಬವನ್ನು ಇಂದು ನಾಡಿನಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಹೂ ಹಣ್ಣುಗಳ ದುಬಾರಿ ಬೆಲೆಯ ನಡುವೆಯೂ ಹೆಂಗಳೆಯರು ಹಬ್ಬವನ್ನು ಸಂಭ್ರಮಿಸುತ್ತಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಮನೆಯಲ್ಲಿ ವರಮಹಾಲಕ್ಷ್ಮಿಯನ್ನು ಕೂರಿಸಿ ವಿಶೇಷ ಅಲಂಕಾರ ಮಾಡಿ ಸಿಹಿ ಖಾದ್ಯದ ನೈವೇದ್ಯ ಅರ್ಪಿಸಿ ಭಕ್ತಿ ಸಮರ್ಪಿಸಿದರು. ಯುವಜನತೆ ಸ್ವ ಉದ್ಯೋಗ ಕಂಡುಕೊಳ್ಳುವತ್ತ ಆದ್ಯತೆ ನೀಡಬೇಕು ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಮಂಗಳೂರಿನಲ್ಲಿಂದು ಆಯೋಜಿಸಿದ್ದ ಎಂಎಸ್ಎಂಇ ಮತ್ತು ಸ್ಟಾರ್ಟ್ಅಪ್ ಕಾನ್ಕ್ಲೇವ್ ಉದ್ಘಾಟಿಸಿ ಅವರು ಮಾತನಾಡಿದರು. ಮಹರ್ಷಿ ಶ್ರೀ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ 187 ಕೋಟಿ ರೂಪಾಯಿಗಳ ಹಗರಣದಲ್ಲಿ ಆರೋಪ ಎದುರಿಸುತ್ತಿರುವ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಚಿತ್ರದುರ್ಗ ಬಿಜೆಪಿ ಜಿಲ್ಲಾ ಘಟಕ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತದ ಮೂಲಕ ರಾಜ್ಯಪಾಲರಿಗೆ ಇಂದು ಮನವಿ ಸಲ್ಲಿಸಿದೆ. ದಕ್ಷಿಣ ಭಾರತದ ಖ್ಯಾತ ಹಿರಿಯ ನಟಿ ಸಾಹುಕಾರ್ ಜಾನಕಿ ಇಂದು ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಅವರಿಗೆ 94 ವರ್ಷ ವಯಸ್ಸಾಗಿತ್ತು. ಅವರು ಕನ್ನಡ, ತೆಲುಗು, ತಮಿಳು ಹಾಗೂ ಮಲಯಾಳಂ ಸೇರಿದಂತೆ ಹಲವು ಭಾಷೆಗಳಲ್ಲಿ ಸುಮಾರು 400 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. 2022ರಲ್ಲಿ ಅವರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದರು. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.71 ರೂಪಾಯಿಯಷ್ಟಾಗಿದೆ. ಭಾರತದ ತ್ರೀಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ನವದೆಹಲಿಯಲ್ಲಿ ನಡೆದ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನ ಮಹಿಳಾ ಡಬಲ್ಸ್ ಸೆಮಿಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ಭಾರತೀಯ ಜೋಡಿ 4ನೇ ಶ್ರೇಯಾಂಕದ ಚೀನಾದ ಜಿಯಾ ಇ ಫ್ಯಾನ್ ಮತ್ತು ಜಾಂಗ್ ಶೂ ಝಿಯಾನ್ ಅವರನ್ನು 16-21, 21-15, 21-13 ಸೆಟ್ಗಳಿಂದ ಪರಾಭವಗೊಳಿಸಿದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ

0: ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸಮಯ 6:03.
1: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನೀಗ
6: ಆಕಾಶವಾಣಿ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ.
7: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ. ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರು.
8: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಈ ಸರಣಿಯಲ್ಲೇ ಬಹಳ ವಿಶೇಷವಾದದ್ದು ಅಂತ ಹೇಳಬಹುದು. ಇವತ್ತು ನಮ್ಮೊಂದಿಗೆ ಜನರಲ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಂಎಂ ಬೆಳ್ಳಿಯಪ್ಪ ಅವರು ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಾ ಬೇರೆ ಬೇರೆ ಹುದ್ದೆಗಳು, ಅಂದರೆ ಕರ್ನಲ್, ನಂತರ ಬ್ರಿಗೇಡಿಯರ್, ನಂತರ ಅವರು ಜನರಲ್ ಆಗುವವರೆಗೂ ಭಾರತದ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಭಾರತ ಸ್ವಾತಂತ್ರ್ಯ ನಂತರ ಕಂಡ ಎಲ್ಲ ಯುದ್ಧಗಳಲ್ಲಿ ಮುಂಚೂಣಿಯಲ್ಲಿ ಭಾಗವಹಿಸಿದ್ದಾರೆ. ಅದು ಅವರ ಹೆಗ್ಗಳಿಕೆ ಹಾಗೂ ಅವರು ಇವತ್ತು ನಮ್ಮೊಂದಿಗೆ ಭಾಗವಹಿಸ್ತಾ ಇರೋದು ನಮ್ಮ ಹೆಮ್ಮೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಜೈ ಹಿಂದ್.
9: ಜೈ ಹಿಂದ್.
8: ಮುಖ್ಯವಾಗಿ ನಮಗೆ ತುಂಬಾ ಇನ್ನೊಂದು ಸಂತೋಷ ಆಗ್ತಿರೋದು ಅಂದ್ರೆ ನೀವು ನಮ್ಮ ಕೊಡಗಿನವರು. ಕೊಡಗು ವಿಶೇಷವಾಗಿ ಸೈನಿಕರ ನಾಡು ಅಂತಲೇ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದೆ. ಕೊಡಗಿನಲ್ಲಿ 128 ಜನರಲ್ಗಳು ಆಗಿದ್ದಾರೆ. ಅದು ನಮ್ಮ ಕರ್ನಾಟಕದ ದೊಡ್ಡ ಹೆಮ್ಮೆ. ಆ 128 ಜನರಲ್ಗಳಲ್ಲಿ ನೀವು ಒಬ್ಬರಾಗಿದ್ದೀರಾ. ಅದಕ್ಕೆ ನಿಮಗೆ ಮೊದಲನೇದಾಗಿ ತುಂಬಾ ಅಭಿನಂದನೆಗಳನ್ನ ನಾನು ಎಲ್ಲ ಕರ್ನಾಟಕದವರ ಪರವಾಗಿ ಹೇಳ್ತೀನಿ.
9: ನಮ್ಮ ತಂದೆ ತಾಯಿಗಳ ಆಶೀರ್ವಾದದಿಂದ ಆಗಿದ್ದು.
8: ಈಗ ನಾನು ಹೇಳಿದ ಹಾಗೆ ಕೊಡಗು ವೀರರ ನಾಡು. ಕೊಡಗಿನಲ್ಲಿ ಅಂತರ್ಗತವಾಗಿ ಇರುವಂತಹ ವೀರತ್ವ ಏನಿದೆಯಲ್ಲ, ಅದೇ ನಿಮಗೆ ಸೈನ್ಯಕ್ಕೆ ಸೇರೋದಕ್ಕೆ ಸ್ಫೂರ್ತಿ ಆಯ್ತಾ? ಹೇಗೆ?
9: ಹೌದು, ಯಾಕೆಂತ ಹೇಳಿದ್ರೆ ಕೊಡಗಿನಲ್ಲಿ ಮೊದಲು ಎರಡೇ ಎರಡು ಸೊಳಬ ಪ್ರೊಫೆಷನ್ ಇದ್ದಿದ್ದು.

0: ಒಂದು ಕಲ್ಟಿವೇಷನ್ ಆಫ್ ಕಾಫಿ ಅಂಡ್ ಪ್ಯಾಡಿ ಆರ್ ಮಿಲಿಟರಿ ಸರ್ವಿಸ್. ಈ ತರವಾಗಿ ಯಾರು ಕಾಫಿ ಪ್ರಾಣಿ ಹೋಗ್ತಾರೋ, ಇನ್ನೊಬ್ಬರು ಯಾರಾದ್ರೂ ಸೈನ್ಯಕ್ಕೆ ಸೇರ್ತಾರೆ, ಆ ತರ ನಾನು ಸೈನ್ಯಕ್ಕೆ ಸೇರಿ ಈ ತರವಾಗಿ ನಾನು ಮುಂದೆ ಬಂದಿದ್ದು.
1: ಅಂದ್ರೆ 1941 ನೀವು ಹುಟ್ಟಿದ್ದು?
0: ಹೌದು.
1: ಅಲ್ಲಿಂದ ಸೈನ್ಯಕ್ಕೆ ಸೇರಿದ್ದು 1961. ಆ 20 ವರ್ಷ ಬಹುಶಃ ನಿಮ್ಮ ಜೀವನದಲ್ಲಿ ಸೈನ್ಯದ ಹತ್ರ ಕರ್ಕೊಂಡು ಹೋಗೋಕೆ ತುಂಬಾ ಕೆಲಸ ಮಾಡಿರ್ಬೇಕು. ಹೇಗೆ ಸೈನ್ಯಕ್ಕೆ ಸೇರೋದು? ನೀವು ಯಾರು? ನಿಮ್ಮ ತಂದೆ ತಾಯಿ?
0: ನಮ್ಮ ತಂದೆ ತಾಯಿ ಮತ್ತೆ ನಾನು ಎನ್ ಸಿ ಸಿ ಅಲ್ಲಿ ಬಹಳ ಇಷ್ಟ ಇತ್ತು. ಎನ್ ಸಿ ಸಿ ಅಲ್ಲಿ ಒಳ್ಳೆ ಪದವಿ ತಗೊಂಡು ಎನ್ ಸಿ ಸಿ ಯ ಸಿ ಸರ್ಟಿಫಿಕೇಟ್ ಮಾಡಿದೆ. ಜನರಲ್ ಕಾರ್ಯಪ್ಪನವರು ನಮ್ಮ ಮನೆಯ ಮುಂದುಗಡೆ ಅವರ ತಾಯಿಯ ಸಿಸ್ಟರ್ ಇರ್ತಿದ್ರು, ಅವರು ಅಲ್ಲಿಗೆ ಬರ್ತಾ ಇದ್ರು. ಆ ತಾಯಿಯ ಸಿಸ್ಟರ್ ಕಿರುಮಕ್ಕಳು, ನಾನು ಒಂದೇ ಒಂದು ವಯಸ್ಸು, ನಾವು ಅಲ್ಲಿ ಆಟ ಆಡ್ತಿದ್ದು. ಅವರು ಬಂದು ನಮಗೆ ಶಭಾ ಶಭಾ ಅಂತ ಮಾತು ನಮ್ಮ ಜೊತೆ ಮಾತು ಜನರಲ್ ಕಾರ್ಯಪ್ಪ ಅವರು ಅವ್ರು ಮಾತಾಡ್ತಾ ಇದ್ರು. ಅವರು ನಮ್ಗೆ ಹೇಳ್ತಾರೆ ನೀವು ಮಿಲಿಟರಿಗೆ ಸೇರ್ಬೇಕು ಅಂತ ಎಲ್ಲ ಹೇಳ್ದಕ್ಕೆ ಅದೊಂದು ಉದ್ದೇಶ ಮಾಡಬೇಕು ಅಂತ ಅವ್ರು ಕಾಲೇಜಿಗೆ ಬಂದು ಮಾತಾಡ್ತಾ ಇದ್ದರು. ಕಾಲೇಜಿಗೆ ದೇಶ ಸೇವೆ ಎಲ್ಲ ವಿಷಯದಲ್ಲಿ ಮಾತಾಡುವಾಗ, ಅವ್ರು ಮಿಲಿಟರಿಯಲ್ಲಿ ಹೇಗೆ ದೇಶ ಸೇವೆ ಮಾಡ್ತಾರೆ ಅದು ಮಾತಾಡುವಾಗ ನಮ್ಗೇನು ಕೂಡ ನಾನು ದೇಶ ಸೇವೆಗೋಸ್ಕರ ಮಿಲಿಟರಿಗೆ ಸೇರ್ಬೇಕು ಅಂತ ನನಗೆ ಒಂದು ಮನಸ್ಸಿಗೆ ಆಗಿತ್ತು. ಅದೇ ತರಕಾರ ಮಾಡಿದ್ರು. ನಾನು ಮಿಲಿಟರಿ ಸೇರಿದ ಮೇಲೆ ನಮಗೆ ನಿಮ್ಗೊಂದು ಮಾತು ಹೇಳಬೇಕು, ನಾವು ಐ ಎಂ ಎಲ್ಲಿ ಪಾಸ್ ಔಟ್ ಆಗುವಾಗ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದು ಜನರಲ್ ಚೆಟ್ವುಡ್. ಅವರು ಅಲ್ಲಿ ಒಂದು ದೊಡ್ಡ ಬೋರ್ಡ್ ಅಲ್ಲಿ ಬರೆದಿದ್ದಾರೆ, ದ ಸೇಫ್ಟಿ ಹಾನರ್ ಅಂಡ್ ವೆಲ್ಫೇರ್ ಆಫ್ ಯುವರ್ ಕಂಟ್ರಿ ಕಮ್ಸ್ ಫಸ್ಟ್ ಆಲ್ವೇಸ್ ಅಂಡ್ ಎವ್ರಿ ಟೈಮ್, ದ ಸೇಫ್ಟಿ ಹಾನರ್ ವೆಲ್ಫೇರ್ ಅಂಡ್ ಕಂಫರ್ಟ್ ಆಫ್ ದ ಮೆನ್ ಅಂಡರ್ ಯುವರ್ ಕಮಾಂಡ್ ಕಮ್ಸ್ ನೆಕ್ಸ್ಟ್ ಆಲ್ವೇಸ್ ಅಂಡ್ ಎವ್ರಿ ಟೈಮ್, ಯುವರ್ ಓನ್ ಸೇಫ್ಟಿ, ಯುವರ್ ಓನ್ ವೆಲ್ಫೇರ್, ಯುವರ್ ಓನ್ ಕಂಫರ್ಟ್ ಕಮ್ಸ್ ಲಾಸ್ಟ್ ಆಲ್ವೇಸ್ ಅಂಡ್ ಎವ್ರಿ ಟೈಮ್. ಈ ಮಾತು ಗೋಲ್ಡನ್ ಲೆಟರ್ ಬರೆದು ನಮ್ಮ ಹೃದಯದಲ್ಲಿ ಅದು ಇಂಪ್ರೆಷನ್ ಆಗಿದೆ. ಈಗಲೂ ಕೂಡ ನನಗೆ ಅದೇ ಇಂಪ್ರೆಷನ್ ಅಲ್ಲಿ ನಾನು ದೇಶ ಸೇವೆ ಮಾಡಲಿಕ್ಕೆ, ಈವನ್ ನಮ್ಮ ಬೀದಿ ಗುಡಿಸ್ತಾರಲ್ಲ ಅವರು ದೇಶ ಸೇವೆ ಮಾಡ್ತಾರೆ, ಅವರ ಕಂಫರ್ಟ್ ವೆಲ್ಫೇರ್ ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಮ ಓನ್ ಕಂಫರ್ಟ್ ವೆಲ್ಫೇರ್ ನಮ್ದು ಲಾಸ್ಟ್. ಈ ನಮ್ದು ಒಂದು ಉದ್ದೇಶ ನಮ್ಗೆ ಯಾವಾಗ್ಲೂ ಇರ್ತದೆ.
1: ನೀವು ಬಹಳ ಸಂತೋಷ ಅಂದ್ರೆ ನೀವು ಕಾರ್ಯಪ್ಪ ಅವರನ್ನ ನೋಡಿಕೊಂಡು ಬೆಳೆದ್ರಿ, ಅದು ದೊಡ್ಡ ಸ್ಫೂರ್ತಿ ಖಂಡಿತ ಆಗೇ ಆಗುತ್ತೆ. ಏಕೆಂದ್ರೆ ಅವರು ಫೀಲ್ಡ್ ಮಾರ್ಷಲ್ ಅನ್ನುವಂತ ಒಂದು ದೊಡ್ಡ ಪದವಿಯನ್ನ ಪಡೆದಂತವರು, ಕೊನೆಯವರೆಗೂ ಅವರ ನಂತರವೂ ಆ ಫೀಲ್ಡ್ ಮಾರ್ಷಲ್ ಅನ್ನೋ ಪದವಿ ಅವರಿಗೆ ಉಳಿಯುತ್ತೆ. ಹಾಗೆ ಕೇವಲ ಇಬ್ಬರಿಗಂತ ಪದವಿ ನಮ್ಮ
0: ಹೇಳ್ಬೇಕು, ಅವ್ರ ಮಗ ಏರ್ ಮಾರ್ಷಲ್ ನಂದ, ನಾನು ಅವರು ಒಟ್ಟಿಗೆ ಸ್ಟಾಫ್ ಕಾಲೇಜ್ ಮಾಡಿದ್ರು. ಅವ್ರು ನಮ್ ಬಹಳ ಸ್ನೇಹಿತರು, ನಮ್ಮ ಜೊತೆ ಬಹಳ ಬರ್ತಾ ಇದ್ರು. ಅವರು ನಾನು ಯಾವ ಜನರಲ್ ಆಗಿದೆ ಅವ್ರ ಪಕ್ಕದಲ್ಲೇ ಏರ್ ವೈಸ್ ಮಾರ್ಷಲ್ ಆಗಿದ್ರು, ಬರ್ತಾ ಇದ್ರು, ಭೇಟಿ ಆಗ್ತಾ ಇದ್ರು. ಅವ್ರ ಜೊತೆ ನಮಗೆ ಬಹಳ ಸಂತೋಷ.
1: 20 ವರ್ಷದವರಾಗಿದ್ದಾಗ ನೀವು ಅಂದ್ರೆ 1961 ಸೈನ್ಯವನ್ನ ಸೇರಿದ್ರಿ.
0: ಕರೆಕ್ಟ್.
1: ನಿಮ್ಗೆ ತರಬೇತಿಯ ನಂತರ ಒಂದ್ ಕಡೆಗೆ ಪೋಸ್ಟಿಂಗ್ ಅಂತ ಆಗುತ್ತೆ.
0: ಹೌದು.
1: ಆ ತರಬೇತಿಯನ್ನ ನೆನ್ಪ್ ಮಾಡ್ಕೊಳ್ಳಿ, ಯಾಕೆಂದ್ರೆ ಆ ಕಾಲದಲ್ಲಿ ಈಗಿನ ತರದ ತರಬೇತಿ ಇರಲಿಲ್ಲ. ತರಬೇತಿ ಭಾರತೀಯ ಸೈನ್ಯದ ತರಬೇತಿ ಯಾವತ್ತೂ ಬಹಳ ಪ್ರಸಿದ್ಧವಾದದ್ದು.
0: ನಾನು ಹೇಳ್ತೀನಿ ಆ ತರಬೇತಿ ಏನೆಂದ್ರೆ, ನೀವು ನಿಮ್ಮ ಹೆಲ್ತ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಯುವರ್ ಹೆಲ್ತ್ ಹ್ಯಾಸ್ ಟು ಬಿ ಸ್ಟ್ರಾಂಗ್. ಅದಕ್ಕೋಸ್ಕರ ಪಿ ಟಿ ಆಬ್ಸ್ಟಿಕಲ್ ಕೋರ್ಸ್ ಜನರ ಎಲ್ಲ ಮಾಡಬೇಕು, ಫಸ್ಟ್ ಫಸ್ಟ್ ಬರಬೇಕು. ಆ ತರ ನಾವು ಮಾಡ್ತಾ ಇದ್ದೇವೆ. ಆ ತರ ಮಾಡಿ ಮಾಡಿ ಮುಂದೆ ಮುಂದೆ ಡ್ರಿಲ್, ನಿಮ್ಮ ವೆಪನ್ ಟ್ರೈನಿಂಗ್, ನಿಮ್ಮ ಆಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಎಲ್ಲದರಲ್ಲೂ ಪ್ರಗತಿ ಮಾಡಬೇಕು. ಆ ತರ ಮಾಡಿ ನೀವು ಕಂಪ್ಲೀಟ್ ಆದ್ಮೇಲೆ ನೀವು ಪಾಸ್ ಔಟ್ ಆಗ್ತೀರಾ. ನಾನು 6th ಲೈಟ್ ಇನ್ಫೆಂಟ್ರಿಯಲ್ಲಿ ಹೋಗಿದ್ದು, ಅದು ಸರ್ದಾರ್ಜಿ ಅವ್ರ ಬಟಾಲಿಯನ್. ಅಲ್ಲಿ ನನಗೆ ಫಸ್ಟ್ ಸಿ ಓ ಬಹಳ ಒಳ್ಳೆಯವರು, ಅವನು ಹೇಳಿದ್ದಾರೆ ನಾನು ಪಾಸ್ ಔಟ್ ಆಗಾಗ ನಾನು 2nd ಇನ್ ಆರ್ಡರ್ ಆಫ್ ಮೆರಿಟ್ ಪಾಸ್ ಔಟ್ ಆಗಿದ್ದ ಐ ಎಮ್ ಇಂದ. ಅವ್ರ ನೀವು ಬಹಳ ಹೈಯೆಸ್ಟ್ ಪೊಸಿಷನ್ ಅಲ್ಲಿ ಬಂದಿದ್ದೀರಾ, ಯು ಹ್ಯಾವ್ ಟು ಮೇಂಟೈನ್ ದಟ್ ಅಂಡ್ ಯು ಕ್ಯಾನ್ ಓನ್ಲಿ ಮೇಂಟೈನ್ ವಿತ್ ಯುವರ್ ಅಸೋಸಿಯೇಷನ್ ವಿತ್ ದ ಜವಾನ್. ಜವಾನ್ ಜೊತೆ ಇರಬೇಕು, ನಿಮಗೆ ಪಂಜಾಬಿ ಬರೋದಿಲ್ಲ, ಈಗ ಪಂಜಾಬಿ ಕಲಿಸಬೇಕು ನೀವು. ನಾನು ಅವರು ನಮ್ಮ ಗುರುದ್ವಾರದ ಜ್ಞಾನಿ ಅವ್ರಿಗೆ ಹೇಳಿ ಇವರಿಗೆ ನೀನು ಪಂಜಾಬಿ ಕಲಿಸ್ತು, ನಾನು ಅವನ ಜೊತೆ ಸಾಯಂಕಾಲ ಯಾವಾಗ್ಲೇ ಹೋಗಿ ಅವನ ಜೊತೆ ಮಾತಾಡಿ ಅವ್ರು ಬರೀಲಿಕ್ಕೆ ಕಲಿಸಿದೆ. ಅದಾದ್ಮೇಲೆ 2 ತಿಂಗಳಾದ್ಮೇಲೆ ಆ ಸಮಯದಲ್ಲಿ ಆರ್ಮಿಯಲ್ಲಿ ರೆಜಿಮೆಂಟಲ್ ಲ್ಯಾಂಗ್ವೇಜ್ ಟೆಸ್ಟ್ ಪಾಸ್ ಮಾಡಿದ್ರು.

0: ಬೇಕಂತ ಒಂದು ಇದಿತ್ತು. ನಾನು ಪಾಸ್ ಆದ್ಮೇಲೆ ನನಗೆ 300 ರೂಪಾಯಿ ಬಹುಮಾನ ಸಿಕ್ಕಿತ್ತು ಪಾಸ್. ಅದರ ಮೇಲೆ ನನ್ನ ಆರ್ಮಿ ಲಿಸ್ಟ್ ಇದೆ, ಹೋಲ್ ಆರ್ಮಿ ಲಿಸ್ಟ್ ಇದ್ದರೆ ಹೆಸರು ಮುಂದ್ಗಡೆ PB ಅಂತ ಬರೆದಿದ್ರು, ಅದು ಈಗಲೂ ಇದ್ದಿದೆ. ಅವರಿಗೆ ಇನ್ನೊಂದು ಸಂತೋಷ ಅಂದ್ರೆ ನಾವು ಪಂಜಾಬಿ ಕಲಿತು ಅವ್ರ ಜೊತೆ ಯುದ್ಧ ಮಾಡಿದ್ದೇನಲ್ಲ, ಅದಕ್ಕೋಸ್ಕರ ಅವರಿಗೆ ನಮ್ಮ ಮೇಲೆ ಬಹಳ ಒಂದು ತರ ರೆಸ್ಪೆಕ್ಟ್. ಅವಳಿಗೆ ಇನ್ನೊಂದು ಸಂತೋಷ ಅಂತ ಹೇಳಿದ್ರೆ ನಮ್ಮ ಮಗ ಕೂಡ ಅದೇ ಬೆಟಾಲಿಯನ್ಗೆ ಹೋಗಿ ಕಮಿಷನ್ ಆಗಿ CO ಆಗಿ ಹೋಗಿದ್ದು, ಅದಕ್ಕೆ ಅವರಿಗೆ ಬಹಳ ಸಂತೋಷ. ನೀವು ನಿಮ್ಮ ಮಗನು ಕೂಡ ನಮ್ಮ ಬೆಟಾಲಿಯನ್ಗೆ ಕಳಿಸಿದಿರಲ್ಲ, ಅವನು CO ಆಗಿ ಬಹಳ ಒಳ್ಳೆ CO ಹಾಗೆ ಮಾಡಿದ ನಮ್ಗೆ ಬಹಳ ಸಂತೋಷ ಅಂತ ಅವ್ರಿಗೆ.
1: ಹೇಗಿತ್ತು ಅವಾಗ ನೀವು 61ರಲ್ಲಿ ಪಂಜಾಬ್ ನಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ, ಹೇಗಿತ್ತು ಅವಾಗ ಗಡಿ ಭಾಗಗಳಲ್ಲಿ?
0: ಏನ್ ತೊಂದರೆ ಇರಲಿಲ್ಲ, ನಾವು ಪಂಜಾಬಲ್ಲಿ ಇರೋವನ್ನ ಬೆಟಾಲಿಯನ್ ನ ಹೋಲ್ ನಾರ್ಥನ್ ಬೆಟಾಲಿಯನ್ ಹೋಲ್ ಡಿವಿಷನ್ ನ ಅಲ್ಲಿ ನಿಫಾಕ್ಕೆ ಸಿಕ್ಕಿಂಗ್ ಕಳಿಸಿದ್ರು,
1: ಅರುಣಾಚಲ ಪ್ರದೇಶ
0: ಅರುಣಾಚಲ ಪ್ರದೇಶಕ್ಕೆ ಸಿಕ್ಕಿಂಗ್ ಕಳಿಸಿದ್ರು. ನಮ್ಮ ಭಾಗ ಇದು ನಾವು ಅರುಣಾಚಲ ಪ್ರದೇಶಕ್ಕೆ ಹೋಗಿದ್ದು. ಆದ್ರೆ ನಮ್ಗೆ ಆ ಚೈನೀಸ್ ಜೊತೆ ಯುದ್ಧ ಮಾಡಕ್ ನಮ್ಮ ವೆಪನ್ಸ್ ಇರಲಿಲ್ಲ, ನಮ್ಮ ಇದಿರ್ಲಿಲ್ಲ, ಅದಕ್ಕೋಸ್ಕರ ನಾವು ವಿಡ್ರಾ ಮಾಡಿ ಬರಬೇಕಾಗಿತ್ತು. ಅದಕ್ಕೆ ನನಗೆ ಅದರ ವಿಷಯ ಬಹಳ ಬಹಳ ವ್ಯಸನ, ಯಾಕೆಂದ್ರೆ ನಾನು IMA ಇಂದ ಹೊರಡುವಾಗ ಯುದ್ಧ ಮಾಡಿ ಗೆಲ್ಲಬೇಕು ಅಂತ ನನಗೆ ಒಂದಿತ್ತು. ಅದು ಈ ತರ ಆಗಿದ್ದು ನನಗೆ ಒಂದು ಬೇಸರ ಅಂತ ಹೇಳ್ಬಹುದು. ಆಮೇಲೆ ಟ್ರೈನಿಂಗ್ ಮಾಡಿ ಹೊಸ ಎಕ್ವಿಪ್ಮೆಂಟ್ ತಂದು ನಾವು 1965 ಅಲ್ಲಿ ಯುದ್ಧ ಮಾಡುವಾಗ ನಾವು ಗೆದ್ದು ಪಾಕಿಸ್ತಾನ ಅವ್ರನ್ನ ಸೋಲಿಸಿದ ನನಗೆ ಬಹಳ ಹೆಮ್ಮೆ.
1: 65ರ ಯುದ್ಧ ಆಯ್ತಲ್ಲ
0: ಬಹಳ, ಯಾಕೆಂತ ಹೇಳಿದ್ರೆ ನಾವು ಯುದ್ಧ ಮಾಡುವಾಗ ನಮ್ಮ ಬೆಟಾಲಿಯನ್ ಏನಾಯ್ತು ಅಂದ್ರೆ ನಮ್ಮ ಕೋರ್ ಆ ಕೋರ್ ಕಮಾಂಡರ್ ನಮ್ಮ ಬೆಟಾಲಿಯನ್ ಲೀಡಿಂಗ್ ಬೆಟಾಲಿಯನ್ ಅಂತ ಆಯ್ಸಿದ್ರು. ನಾವು ಲೀಡಿಂಗ್ ಬೆಟಾಲಿಯನ್ ಆದ ಕಾರಣ ನಾವ್ಗೆ ಟಾಸ್ಕ್ ಕೊಟ್ಟರು, ಜಮ್ಮು ಸೆಲ್ಕಟ್ ರೋಡ್ ಅಲ್ಲಿ ಈ ತರ ಒಂದು ಕಂಪನಿ ಇದೆ ಅದು ತೊಂದರೆ ಮಾಡ್ತದೆ, ಅದನ್ನ ನೀವು ಗೆಲ್ಲಬೇಕು ಅಂತ.
1: ನೀವು ಕಮಾಂಡರ್?
0: ನಾವಾಗ ಮೇಜರ್, ಸಣ್ಣ ಕಂಪನಿ ಕಮಾಂಡರ್ ನಾನು. ಆಗ ನಾವು ಅಲ್ಲಿ ಹೋಗಿ ಅವ್ರನ್ನ ಸೋಲಿಸಿ ಗೆದ್ಬಿಟ್ಟು ನಾವು ಕಂಪನಿಯನ್ನು ಕ್ಯಾಪ್ಚರ್ ಮಾಡಿದ್ದು, ಅದಕ್ಕೆ ನಮ್ಗೆ ಅದೊಂದು ನನಗೆ ಹೆಮ್ಮೆ. ನಾನು ಆಗ ಅಡ್ಜುಟೆಂಟ್ ಆಗಿದ್ದೆ. ಫೈರಿಂಗ್ ಸಕ್ಸಸ್ ಸಿಗ್ನಲ್ ಕಳಿಸ್ತೇವೆ, ರೆಡ್ ಓವರ್ ಗ್ರೀನ್ ಓವರ್ ರೆಡ್, ಅದು ನಾನು ಫೈರ್ ಮಾಡಿದ್ದು. ನನಗೆ ಒಂದು ಬಹಳ ಹೆಮ್ಮೆ, ದೇಶಕ್ಕೇಕೆ ನಾ ಈಗ ಮಾಡಿದ್ದೀನಲ್ಲ ಅಂತ ನನಗೊಂದು ಹೆಮ್ಮೆ ಅದು. ಅದನ್ನ ನೋಡಿ ಬಹಳ ಸಂತೋಷ. ಆಮೇಲೆ ಅಲ್ಲಿಂದ ನಾವು ವಾಪಸ್ ಬಂದು ನಾವು ಯುನೈಟೆಡ್ ನೇಷನ್ಸ್ ಎಮರ್ಜೆನ್ಸಿ ಫೋರ್ಸ್ ಗೆ ಸೆಲೆಕ್ಟ್ ಆಗಿ ನಮ್ಮ ಬೆಟಾಲಿಯನ್ ಹೋಲ್ಡ್ ನಾವು ಗಾಜಾಕ್ಕೆ ಹೋಗಿ ಅಲ್ಲಿ ಇದ್ದು ಆ ಯುದ್ಧದಲ್ಲಿ
1: ಎಷ್ಟು ಸಮಯ ಇದ್ರಿ?
0: 1 ವರ್ಷ ನಾವು ಅಲ್ಲಿ ಇದ್ದು ಆ ಯುದ್ಧ ನೋಡಿ ಅವರ ನೋಡಿ ವಾಪಸ್ ಬಂದಿದ್ದು.
1: ಅಲ್ಲಿ ನಿಮ್ಮ ಕೆಲಸ ಏನಿತ್ತು?
0: ನಾವು ಅಡ್ಜುಟೆಂಟ್ ಆಫ್ ದ ಬೆಟಾಲಿಯನ್. ಆದ್ರೆ ಏನಾಯ್ತು, ಆ ಸಮಯದಲ್ಲಿ ನಾವೊಂದು 5-6 ಯಂಗ್ ಆಫೀಸರ್ ಇದ್ದಿದ್ದು. ಆಗ ಆ ಯುದ್ಧ ಆದ ಸಮಯದಲ್ಲಿ ನಮ್ಮ CO ಅವರು ಹೆಡ್ ಕ್ವಾರ್ಟರ್ಗೆ ಹೋಗಿ ಅವರಿಗೆ ಹೇಳಿದ್ರು ಇದು ಟರ್ಮಿನೇಟ್ ಆಯ್ತು, ನೀವೀಗ ವಾಪಸ್ ಬರ. ಅವ್ರು ನನಗೆ ಟೆಲಿಫೋನ್ ಮಾಡಿದ್ರು, ಬೆಲಿಯಪ್ಪ ಯು ಗೋ ಟು ದೀಸ್ 2 ಫಾರ್ವರ್ಡ್ ಲೈನ್ಸ್ ಅಂಡ್ ಟೆಲ್ ದೋಸ್ ಬಾಯ್ಸ್ ಟು ಪ್ಯಾಕಪ್. ಅವ್ರಿಗೆ ಪ್ಯಾಕಪ್ ಮಾಡಿ ಅವ್ರನ್ನ ವಾಪಸ್ ಬೆಟಾಲಿಯನ್ ಹೆಡ್ ಕ್ವಾರ್ಟರ್ಗೆ ಕರ್ಕೊಂಡು ಬನ್ನಿ. ನಾನು 4-5 ಗಾಡಿ ಒಂದು ಜೀಪ್ ತಗೊಂಡು ಎಕ್ಸ್ಟ್ರೀಮ್ ರೈಟ್ ಕಂಪನಿ, ಅದಕ್ಕೆ ನಾವು ಆ ಸಮಯದಲ್ಲಿ ಆ ಕಂಪನಿಗಳಿಗೆ ನೇಮ್ ಕೊಟ್ಟಿದ್ವಿ, ಕಲ್ಕತ್ತಾ ಪೋಸ್ಟ್, ಚಂಡೀಗಢ ಪೋಸ್ಟ್, ಗಾಜಾದಲ್ಲಿ ಅಂಡ್ ಹಾಗೆ ಹೆಸರು ಕೊಟ್ಟಿದ್ದೆವು. ನಾವು ಚಂಡೀಗಢಿಗೆ ಪೋಸ್ಟ್ ಹೋಗಿ ಅವರಲ್ಲಿ ಸೆಕೆಂಡ್ ಲೆಫ್ಟಿನೆಂಟ್ಗೆ, ನೋಡಪ್ಪ ನಾ ಗಾಡಿ ತಂದಿದ್ದೇನೆ, ನೀನು ಪ್ಯಾಕ್ ಮಾಡಿ 20 ಕಿಲೋಮೀಟರ್ ಬ್ಯಾಕ್ ನಮ್ಮ ಬೆಟಾಲಿಯನ್ ಅಲ್ಲಿಗೆ ಹೋಗಿ ಎಲ್ಲರೂ, ನಾನು ಕ್ಯಾಲ್ಕಟಾ ಪೋಸ್ಟ್ಗೆ ಅವರಿಗೆ ರೆಡಿ ಆಗ್ಲಿಕ್ಕೆ ಹೇಳ್ತೇನೆ, ನೀವು ಹೋದ್ಮೇಲೆ ಆ ಗಾಡಿನ ಕ್ಯಾಲ್ಕಟಾ ಪೋಸ್ಟ್ಗೆ ಕಳಿಸಿದ್ರು. ನಾವು ಕ್ಯಾಲ್ಕಟಾ ಪೋಸ್ಟ್ ಹೋದಲ್ಲಿ ಅಲ್ಲಿ ರೆಡಿ ಆಗ್ತಾ ಇರುವಾಗ ಇಸ್ರೇಲ್ದು ಒಂದು ಸ್ಕ್ವಾಡ್ರನ್ ನಮ್ಮ ಮೇಲೆ ಫೈರ್ ಮಾಡ್ತಾ ಇದ್ರು. ನಾವು ಫೈರ್ ಮಾಡ್ತಾ ಇಲ್ಲ, ನಾವು ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಫೋರ್ಸ್, ಯಾಕೆ ಈಗ ಫೈರ್ ಮಾಡೋದು? ನಮ್ಮ 2
1: ಜನರು
0: ಫ್ಲಾಗ್, ಯುನೈಟೆಡ್ ನೇಷನ್ ಫ್ಲಾಗ್ ಇಸ್ ಫ್ಲೈಯಿಂಗ್. ಸ್ವಲ್ಪ ಸಮಯ ನಿಂತ ನಂತರ ನಾನು ಟೆನ್ಷನ್ ಹೋಗಿ ಆ ಟ್ಯಾಂಕ್ ಅಲ್ಲಿ ಒಂದು ಫ್ಲಾಗ್ ಹಾಕ್ತಾ ಇದ್ದು, ಅದು ಗೊತ್ತು ನನ್ನ ಸ್ಕ್ವಾಡ್ರನ್ ಲೀಡರ್ ಫ್ಲಾಂಕ್ ಅಂತ. ನಾವು ಹತ್ರ ಹೋಗಿ ಅವನು ಕರೆದೆ, ಐ ಶುಡ್ ಕಾಲ್ ದ ಸ್ಕ್ವಾಡ್ರನ್ ಲೀಡರ್ ಕರಿ ಅಂತ. ಸ್ಕ್ವಾಡ್ರನ್ ಲೀಡರ್ ಕರೆದ್ರು, ನಾ ಹೇಳಿದೆ ನೀ ಏನ್ ಮಾಡ್ತೀಯ? ನಾವು ಇಲ್ಲಿಂದ ಬೆಟಾಲಿಯನ್ ಹೆಡ್ ಕ್ವಾರ್ಟರ್ ಅದು ಡ್ಯಾರೆಲ್ ಬಾಲಾ ಅಂತ 20 ಕಿಲೋಮೀಟರ್ ದೂರ ಅಲ್ಲಿಗೆ ಹೋಗ್ತಾ ಇದ್ದೇವೆ. ನಮ್ಗೆ ಐ ಡೋಂಟ್ ವಾಂಟ್ ಏನೂ ಅಡಚಣೆ ಬಾರದು, ನಾವು ಅಲ್ಲಿಗೆ ಪೀಸ್ ಕೀಪಿಂಗ್ ಫೋರ್ಸ್ ಹೋಗ್ತಾ ಇದ್ದೇವೆ, ನಮಗೆ ಅಶ್ಯೂರೆನ್ಸ್ ಕೊಡಿ, ನಾವು ಅಲ್ಲಿಗೆ ವಿದೌಟ್ ಎನಿ ಪ್ರಾಬ್ಲಮ್ಸ್. ಈ ಪೋಕ್ ಟು ಸಮ್ ಆಫ್ ಹಿಸ್ CEOs ಅಂಡ್ ಅದರ್ ಈ ಸೈಡ್ ಓಕೆ ಮೇಜರ್ ಯು ಕ್ಯಾನ್ ಟೇಕ್ ಯರ್ ಬಾಯ್ಸ್ ಅಂಡ್ ಗೋ, ಅವ್ರು ಅಶ್ಯೂರೆನ್ಸ್ ಕೊಟ್ರು. ಇದೆಲ್ಲ ನಂದು ಒಂದು ವಾರ್ ಟೈಮಲ್ಲಿ ಇದೆಲ್ಲ ನನಗೊಂದು ಪರಿಚಯ, ನನಗೊಂದು ಲೆಸನ್ಸ್ ಸಿಕ್ಕೋದು.
1: ಹೌದು, ಅಂದ್ರೆ ಗಾಜಾದಂತಹ ಇವತ್ತಿಗೂ ಕೂಡ ಬಹಳ

0: ಪ್ರಕ್ಷುಬ್ಧವಾಗಿ ಯುದ್ಧ ನಡೀತಾನೆ ಇರುತ್ತೆ ಅಲ್ಲಿ, ಯಾವತ್ತೂ ಯುದ್ಧ ಅಂತ ನಿದ್ದೆ ಇಲ್ಲ. ಅಂಥದ್ರಲ್ಲಿ ನೀವು ಹೋಗಿ ಸ್ಕ್ವಾಡ್ರನ್ ಲೀಡರ್ಗೆ ಏನ್ ಮಾಡ್ತಿದ್ಯಾ ನೀನು ಅಂತ ಕೇಳೋದನ್ನ ನಾವಿವತ್ತು ಊಹಿಸ್ಕೊಳ್ಳೋದು ಆಗಲ್ಲ.
1: ನಮ್ ಜವಾನ್ ಸರ್ ಹೋಗ್ಬೇಡಿ ಹೋಗ್ಬೇಡಿ, ನಾನು ಹೋಗ್ತೇನೆ ಅವನಿಗೆ ಹೇಳ್ತೇನೆ ಅಲ್ಲಿ ಹೋಗಿ ಹೇಳಿದ್ದು ಅದು ಒಂದು ನನಗೆ.
0: ಹೌದು, ಅಂದ್ರೆ ಎಷ್ಟು ಧೈರ್ಯ ನೋಡಿ ನಿಮ್ಮ, ಬಹಳ ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ಯುದ್ಧ ನಡೀತಿರುವಾಗ ಅಥವಾ ಅಲ್ಲಿಂದ ಟ್ಯಾಂಕ್ ನಿಂದ ನಿಮ್ಗೆ ಬೊಂಬಾರ್ಡಿಂಗ್ ಆಗ್ತಿರುವಾಗ ನೀವು ಅದನ್ನ ಎದುರಿಸಿ ಹೋಗ್ತೀರಾ ಅಂತಂದ್ರೆ, ಅವ್ರ ಟೆರಿಟರಿಗೆ ಹೋಗೋದೇ ಅವ್ರು ಯಾವಾಗ್ಲೂ ಶೂಟ್ ಮಾಡಬಹುದು.
1: ಮತ್ತೆ ಆದ್ಮೇಲೆ ಬಂದು ನಾನು ಇನ್ಫೆಂಟ್ರಿ ಸ್ಕೂಲ್ ಅಲ್ಲಿ ಇನ್ಸ್ಟ್ರಕ್ಟರ್ ಆಗಿ ನಾನು ಎಲ್ಲ ಕೋರ್ಸ್ ಮಾಡಿದಲ್ಲಿ ನಾನು ಫಸ್ಟ್ ಕ್ಲಾಸ್ ಫಸ್ಟ್ ಬಂದಿದ್ದು. ಅದಕ್ಕೋಸ್ಕರ ಇನ್ಸ್ಟ್ರಕ್ಟರ್ ಆಗಿ ನಮ್ಗೆ ರೆಕಮೆಂಡ್ ಮಾಡಿ ಇನ್ಫೆಂಟ್ರಿ ಸ್ಕೂಲ್ ಅಲ್ಲಿ ವೆಪನ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ ಆಗಿ ಹೋಗಿದ್ದು. ಅಲ್ಲಿ 2 ವರ್ಷ ನಾ ಇದ್ದು ನಾ ಟ್ರೈನಿಂಗ್ ಮಾಡಿ ಜವಾನ್ಸ್ಗೆ ಆಫೀಸರ್ಸ್ಗೆ ಸಂತೋಷ ಕೊಟ್ಟು ನಾನು ಅಲ್ಲಿಂದ ಮಿಜೋ ಹಿಲ್ಸ್ಗೆ ಹೋದೆ. ಆ ಸಮಯದಲ್ಲಿ ಮಿಜೋ ಹಿಲ್ಸ್ ಅಲ್ಲಿ ಇನ್ಸರ್ಜೆನ್ಸಿ ಸ್ಟಾರ್ಟ್ ಆಗಿತ್ತು. ಅವರು ಬಹಳ ತೊಂದರೆ ಕೊಡ್ತಿದ್ರು. ನಮ್ಮ ಬೆಟಾಲಿಯನ್ ಅಲ್ಲಿ ಹೋಗಿ ಅಲ್ಲಿ ಸುಮಾರು ಇನ್ಸರ್ಜೆನ್ಸಿನ ಕ್ಯಾಪ್ಚರ್ ಮಾಡಿ ಆಯ್ತು. ಅದಾದ್ಮೇಲೆ ನಾವು ಅಲ್ಲಿಂದ ನೀಫಾಕ್ಕೆ ಬಂದು ನೀಫಾದಲ್ಲಿ ನಾನು 1.5 ವರ್ಷ ಇದ್ದು ನಾನು ಸ್ಟಾಫ್ ಕಾಲೇಜ್ಗೆ ಸೆಲೆಕ್ಟ್ ಆಗಿ ವೆಲಿಂಗ್ಟನ್ಗೆ ಬಂದೆ. ಸ್ಟಾಫ್ ಕಾಲೇಜಲ್ಲಿ 1 ವರ್ಷ ಇದ್ಮೇಲೆ ಸ್ಟಾಫ್ ಆಫೀಸರ್ ಆಗಿ ನಮಗೆ ಜಾಮ್ನಗರ್ ಗುಜರಾತಲ್ಲಿ ಪೋಸ್ಟಿಂಗ್ ಆಯಿತು. ಅಲ್ಲಿಂದ ನಾನು ಬಂದುಬಿಟ್ಟು ನಮ್ಮ ಬೆಂಗಳೂರಲ್ಲಿ CMPT ಸೆಂಟ್ರಲ್ಲಿ ಸ್ವಲ್ಪ ಸಮಯ ಇದ್ದು ನಾನು ವಾಪಸ್ ನಮ್ಮ ಬೆಟಾಲಿಯನ್ಗೆ ಹೋದೆ ಕಾರ್ಗಿಲ್. ಕಾರ್ಗಿಲ್ಲಲ್ಲಿ ನಾನು ಬೆಟಾಲಿಯನ್ನ ಕಮಾಂಡ್ ಮಾಡಿದೆ. ಅಲ್ಲಿ ಬಹಳ ಸಂತೋಷದಿಂದ ಕಮಾಂಡ್ ಮಾಡಿ ನಮ್ಮ ಸೀನಿಯರ್ಸು ಬ್ರಿಗೇಡಿಯರ್ ಜನರಲ್ ನಮ್ಮ ಕಮಾಂಡ್ನ ಬಹಳ ಪ್ರಶಂಸೆ ಮಾಡಿ ನಾ ಆದ್ಮೇಲೆ ನಾವು ಬ್ರಿಗೇಡಿಯರ್ ಆಗಿ ಪೋಸ್ಟಿಂಗ್ ಆದೆ. ನನಗೆ ಏನು ಸಂತೋಷ ಅಂತ ಹೇಳಿದ್ರೆ ನಾನು ಬ್ರಿಗೇಡಿಯರ್ ಆಗಿ ಅದೇ ಜಾಗಕ್ಕೆ ಹೋದೆ ಯಾವಾಗ ನಾನು 1965 ಅಲ್ಲಿ ಕ್ಯಾಪ್ಚರ್ ಮಾಡಿದ್ದು. ಅದೇ ಬ್ರಿಗೇಡ್ ಅಲ್ಲಿ ನಾನು ಬ್ರಿಗೇಡ್ ಕಮಾಂಡರ್ ಆಗಿ ಹೋಗಿ ನಾನು ಆ ಬ್ರಿಗೇಡ್ ನ ಕಮಾಂಡ್ ಮಾಡಿದ್ದು ನನಗೊಂದು ದೇವ್ರದ್ದು ಕೊಟ್ಟ ಒಂದು ವರದಾನ.
0: ಅಂದ್ರೆ ಒಂಥರ ಫುಲ್ ಸರ್ಕಲ್ ಹಾಗೆ. ಮೊದಲೇ ನೀವಲ್ಲಿ ಆ ಬ್ರಿಗೇಡ್ ನಲ್ಲಿ ಇದ್ರಿ ನೀವು, ಅಷ್ಟೇ ಒಬ್ಬ ಮೇಜರ್ ಆಗಿ ಹೋಗಿದ್ರಿ. ಆದ್ರೆ ಈಗ ಆ ಬ್ರಿಗೇಡ್ ನ ಕಮಾಂಡ್ ಮಾಡೋದು ಅಂದ್ರೆ ನೀವು ಕಮಾಂಡ್ ತಗೊಂಡಿದ್ರಿ, ಈಗ ನೀವೇ ಕಮಾಂಡ್ ಮಾಡೋ ಸ್ಥಿತಿಗೆ ಏರಿದ್ರಿ ಅಂತ.
1: ನಾ ಇನ್ನೊಂದು ಮಾತು ಹೇಳ್ತೀನಿ, ನಾನು ಬ್ರಿಗೇಡಿಯರ್ ಆದ್ಮೇಲೆ ನಾನು ಬಾಂಗ್ಲಾದೇಶಿಗೆ ಮಿಲಿಟರಿ ಅಂಬಾಸಿಡರ್ ಮಿಲಿಟರಿ ಅಟ್ಯಾಚ್ ಆಗಿ ಹೋಗಿದ್ದೇನೆ. ಅಲ್ಲಿಂದ ಬಾಂಗ್ಲಾದೇಶ ಬಂದ ಮೇಲೆ ನಮ್ಮ ಕೋಟಾದಲ್ಲಿ ಜನರಲ್ ಆಗಿದ್ದೇನೆ. ಕೋಟಾದಲ್ಲಿ ನಮ್ಮ ರಾಜಸ್ಥಾನದ ಬಾರ್ಡರ್ ಅಲ್ಲಿ ನಮ್ಗೆ ಬ್ರಿಗೇಡಿಯರ್ ಇದಾಯ್ತು. ಅಲ್ಲಿ ಬಾರ್ಡರ್ಗೆ ಹೋಗ್ತಾ ಇದ್ದೇನೆ ನೋಡ್ಲಿಕ್ಕೆ ಹೇಗೆ ಇದಾರೆ ಹೇಗೆ ಮಾಡ್ತಾ ಇದ್ದಾರೆ ಅಂತೆಲ್ಲ. ಅಲ್ಲಿ ರಾಜಸ್ಥಾನದಲ್ಲಿ ಬಹಳ ಸಂತೋಷದ ಸಮಯ ಸಿಕ್ತು. ನಾವು ಅದಾದ್ಮೇಲೆ ನನ್ನನ್ನು ಇನ್ಫೆಂಟ್ರಿ ಸ್ಕೂಲ್ ಅಲ್ಲಿ ಚೀಫ್ ಇನ್ಸ್ಟ್ರಕ್ಟರ್ ಪೋಸ್ಟಿಂಗ್ ಮಾಡಿದ್ರು. ಮಾಹು ಅಂತೇಳಿ ಮಧ್ಯಪ್ರದೇಶ, ಅದು ಬೇರೆ ಮಿಲಿಟರಿ ಸ್ಟೇಷನ್. ಅಲ್ಲಿ ಇನ್ಫೆಂಟ್ರಿ ಸ್ಕೂಲ್, ಸಿಗ್ನಲ್ ಸ್ಕೂಲ್, ಮಿಲಿಟರಿ ಟ್ರೈನಿಂಗ್ ಏರಿಯಾ. ನಾವು ಅಲ್ಲಿ ಚೀಫ್ ಇನ್ಸ್ಟ್ರಕ್ಟರ್ ಆಗಿದ್ದು ಅಲ್ಲಿಂದ ರಿಟೈರ್ ಆಗಿ ನಾವು ಬೆಂಗಳೂರಿಗೆ ಬಂದಿವಿ 1990. ಆಗ ನನಗೆ ನಮ್ಮ ಸರ್ವಿಸಿಂದಲೇ ಮಾಡಿದ್ದಕ್ಕೆ ನನಗೆ ಬಹಳ ಒಂದು ಥರ ಸಂತೋಷ ಹೆಮ್ಮೆ ನಾನು ಈ ಸರ್ವಿಸ್ ಮಾಡಿದ್ದೀನಲ್ಲ.
0: ನೀವು ಬ್ರಿಗೇಡಿಯರ್ ಆಗಿದ್ದವರು ಜನರಲ್ ಆದ್ರಲ್ಲ, ಎಲ್ಲಿ ಜನರಲ್ ಆಗಿ ಇದ್ದಿದ್ದು ಮತ್ತೆ ಭಾರತದ ಸೇನೆಯಲ್ಲಿ ಜನರಲ್ ಆಗುವಂತಹ ಒಂದು ದೊಡ್ಡ ಅವಕಾಶ ನಿಮ್ಮ ಅವಧಿಯಲ್ಲಿ ಸಿಕ್ತಲ್ಲ?
1: ಯಾಕೆಂತೇಳಿ ನಾನು ಬ್ರಿಗೇಡಿಯರ್ ಆದ್ಮೇಲೆ ನಾನು ಬಾಂಗ್ಲಾದೇಶಕ್ಕೆ ಹೋಗಿ ಅಲ್ಲಿ ಬಂದ ಮೇಲೆ ನನ್ನ ಇಮಿಡಿಯೇಟ್ಲಿ ಆಗಿ ನನಗೆ ರಾಜಸ್ಥಾನದಲ್ಲಿ 18 ಡಿವ್ ಅದರಲ್ಲಿ ನನಗೆ ಜನರಲ್ ಆಗಿ ಪೋಸ್ಟ್ ಮಾಡಿದ್ರು. ಆಕ್ಚುಲಿ ನಾನು ಲೇಟ್ ಆಗಿ ಬಂದೆ. ಯಾಕೆಂತ ಹೇಳಿದ್ರೆ ಬಾಂಗ್ಲಾದೇಶದಲ್ಲಿ ನಾ ಮಾಡಿದ ಕೆಲಸ ಬಾಂಗ್ಲಾದೇಶದ ಗವರ್ಮೆಂಟ್, ಬಾಂಗ್ಲಾದೇಶ ಸೇನಾಧಿಕಾರಿಗಳು ಬಹಳ ಸಂತೋಷ ಪಟ್ಟು ನನಗೆ ಅಲ್ಲೇ ಇರಬೇಕು ಗವರ್ಮೆಂಟ್ ಆಫ್ ಇಂಡಿಯಾಗೆ ಹೇಳಿ ನನಗೆ 1.5 ವರ್ಷ ನಮ್ಮನ್ನ ಅಲ್ಲೇ ಇತ್ತು
0: ಬಾಂಗ್ಲಾದೇಶ.
1: ಅಲ್ಲೇ ಇವ್ರು ಇತ್ತ ಒಳ್ಳೆಯವರು, ನಮ್ಮಲ್ಲಿ ಇವ್ರು ಇರಲೇಬೇಕು. ಯಾಕೆಂತ ಹೇಳಿದ್ರೆ ಅವರ ಟ್ರೈನಿಂಗ್ ಕಿಲಿ ಮೊದಲು ನಾವು ಹೋಗೋ ಮುಂಚೆ ಒಂದು 20-21 ಜನ ಬರ್ತಾ ಇದ್ರು ಟ್ರೈನಿಂಗ್ ಇಂಡಿಯಾಗೆ. ನಾ ಹೋದ್ಮೇಲೆ 118 ಆಫೀಸರ್ ಜೇಸಿಯೋಸ್ ಬಂದು ಟ್ರೈನಿಂಗ್ ಮಾಡಿದ್ರು.
0: ನೀವು ಬಹಳ ಅಪರೂಪವಾದ ಸೇವೆಯನ್ನ ಭಾರತೀಯ ಸೇನೆಗೆ, ಮೇಜರ್ ಆಗಿ ಸೇರ್ಕೊಂಡವರು ಬೇರೆ ಬೇರೆ ಹುದ್ದೆಗಳನ್ನ ಏರ್ತಾ ನಂತರ ಭಾರತದ ಹೊರಗೆ ಬಾಂಗ್ಲಾದೇಶ ಆಗಿರಬಹುದು ಅಥವಾ ಶ್ರೀಲಂಕಾ ಆಗಿರಬಹುದು, ಗಾಜಾ ಅಂತ ಹೇಳಿದ್ರಿ, ಹೀಗೆ ತುಂಬಾ ಕಡೆಗಳಲ್ಲಿ ಸೇವೆ ಮಾಡುವಂತ ಭಾರತವನ್ನ ಪ್ರತಿನಿಧಿಸುವಂತ ಅವಕಾಶ ನಿಮಗೆ ಸಿಕ್ತು. ಒಬ್ಬ ಜೀವ ಅವಧಿಯಲ್ಲಿ ಒಬ್ಬ ಸೈನಿಕನಿಗೆ ಎಷ್ಟು ಅವಕಾಶಗಳು ಸಿಗಬಹುದು ಅದೆಲ್ಲ ಅವಕಾಶಗಳು ನಿಮಗೆ ಸಿಕ್ತು ಅಂತ.

0: ನಿಮ್ಮ ಅನುಭವವನ್ನು ಕೇಳಿದಾಗ ಅನಿಸುತ್ತೆ.
1: ಆದ್ರೆ ನಮ್ದು ಹೇಳ್ಬೇಕು, ಅದು ನಮ್ಮ ದೇವರ ನನ್ನ ಮೇಲೆ ಹಣೆ ಬರದಲ್ಲಿ ಬರೆದ ಕಾರಣ ಬಂದಿದ್ದು. ನಮ್ಮ ತಂದೆ ತಾಯಿಯನ್ನು ಹೇಳಿದಾಗೆ, ತಂದೆ ತಾಯಿ ಗುತ್ತಪ್ಪ ಕಾವೇರಿ ಅವರ ಆಶೀರ್ವಾದದಿಂದ ಆಗಿದ್ದು, ಆದ್ರೆ ಎಲ್ಲೆಲ್ಲಿ ಹೋಗಿದ್ದು ಅಲ್ಲಿ ನಾನು ಕೆಲಸ ಸರಿಯಾಗಿ ಮಾಡಿ ಬಂದಿದೆ.
0: ನೀವೀಗ ಈ ತರ ಬೇರೆ ಬೇರೆ ಸೇವೆಗಳಲ್ಲಿ ಬೇರೆ ಬೇರೆ ಕಡೆಗಳಿಗೆ ಹೋಗುವಾಗ ಸಹಜವಾಗಿ ಭಾರತೀಯ ರಕ್ಷಣಾ ವ್ಯವಸ್ಥೆಯಲ್ಲಿ ಯಾವುದೇ ಆಗಿರಬಹುದು, ಅವರಿಗೆ ಪದಕಗಳನ್ನ, ಪಾರಿತೋಷಕಗಳನ್ನ, ಬಹುಮಾನಗಳನ್ನ ಕೊಡ್ತಾರೆ. ಹಾಗೆ ನಿಮ್ಗೆ ವಿಶಿಷ್ಟ ಸೇವಾ ಮೆಡಲ್ ಮತ್ತೆ ಅತಿ ವಿಶಿಷ್ಟ ಸೇವಾ ಮೆಡಲ್ ಕೂಡ ನಿಮ್ಗೆ ಸಿಕ್ಕಿದೆ, ಅದರ ಬಗ್ಗೆ ಹೇಳಿ.
1: ವಿಶಿಷ್ಟ ಸೇವಾ ಮೆಡಲ್ ನನಗೆ IPKF ಶ್ರೀಲಂಕಾ ಕೊಟ್ಟಿತ್ತು. ಒಂದು ಮಾತು ಹೇಳಬೇಕಾಗಿತ್ತು, ನಾವು ಶ್ರೀಲಂಕಾ ಆಪರೇಷನ್ ನಿಲ್ಲಿಸಿಬಿಟ್ರು, ನಮ್ಮ ಹೋಲ್ ಡಿವಿಷನ್ ಅಲ್ಲಿ ಇತ್ತು, ಅದನ್ನೆಲ್ಲ ವಾಪಸ್ ಕಳಿಸಿದ್ರು. ಒಂದೇ ಒಂದು ಬ್ರಿಗೇಡ್ ಅಲ್ಲಿ ಇದ್ದಿದ್ದು. ಆಗ ನಾವು ಹೋಗುವಾಗ ಪುನಃ ಪ್ರಭಾಕರನ್ ಸ್ಟಾರ್ಟ್ ಮಾಡ್ಬಿಟ್ಟ ಗಲಾಟೆ. ಆಗ ಇಲ್ಲಿ ಅಮ್ಮಿ ಎಟ್ಕೊಂಡು ಹೇಳಿದ್ರು, ಇಲ್ಲ ನಾವು ಪುನಃ ಹೋಗ್ಬೇಕು ಅಂತ ಹೇಳಿದ್ರು. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ನಾವು ವಾಪಸ್ ಬರುವಾಗ ನಮ್ಮ ಅಮ್ಯುನಿಷನ್ ಎಲ್ಲ ತಂದು ಬಿಟ್ಟೆ ವಾಪಸ್. ನಾನು ಮತ್ತೆ ಆಮಿ ಎಟ್ಕೊಂಡು ಹೇಳಿ ಆ ಇರುವ ಸಮಯಕ್ಕೆ ಎಷ್ಟು ಅಮ್ಯುನಿಷನ್ ಬೇಕು ಅಂತ ನಾನು ಡಿಮಾಂಡ್ ಮಾಡಿದೆ. ಇಷ್ಟು ಬೇಕೇ ಬೇಕು. ನನಗೆ ಏರ್ಫೋರ್ಸ್ ಜೊತೆ ಬಹಳ ಸ್ನೇಹಿತರಾಗಿದ್ದರು, ನೇವಿ ಜೊತೆ ಸ್ನೇಹಿತರಾಗಿದ್ದರು. ನಾನು ಅವರ ಜೊತೆ ಮಾತಾಡಿ ಈ ಅಮ್ಯುನಿಷನ್ ಎಲ್ಲ ನಾನು ಏರ್ಫೋರ್ಸ್ ಮತ್ತೆ ನೇವಿ ಸಹಿತ ಕಳಿಸಿದೆ ಶ್ರೀಲಂಕಾಕ್ಕೆ. ಅದನ್ನ ನಮ್ಮ ಜನರಲ್ ಸುಂದರ್ಜಿ, ಅವ್ರ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿದ್ರು, ಅವ್ರ ಜೊತೆ ನಾನು ಬಹಳ ಕೆಲಸ ಮಾಡಿದ್ದೇನೆ. ಅವರು ಬ್ಯಾಂಗ್ಳೂರ್ ಅವರು, ಅದಕ್ಕೋಸ್ಕರ ನನಗೆ VSM ಕೊಟ್ಟಿದ್ದು
0: ವಿಶಿಷ್ಟ ಸೇವಾ ಮೆಡಲ್.
1: ಅದಾದ್ಮೇಲೆ ನಾನು ಜನರಲ್ ಆಗಿರುವಾಗ ನಾನು ಟ್ರೈನಿಂಗ್ ಅಲ್ಲಿ ಬಹಳ ಪರಿವರ್ತನೆ ಮಾಡಿದ್ದೇನೆ. ಅದಕ್ಕೋಸ್ಕರ ನನ್ನನ್ನು ಚೇರ್ಮನ್ ಆಫ್ ದ ಆರ್ಮಿ ಟ್ರೈನಿಂಗ್ ಕಮಿಟಿ ಮಾಡಿದ್ರು. ಆ ಕಮಿಟಿ ಪ್ರಕಾರ ನಾನು ಆಗ ಏನಾಯ್ತು ಅಂತೇಳಿದ್ರೆ, ಆರ್ಮಿ ಅಲ್ಲಿ ಬೇರೆ ಬೇರೆ ಜಾಗದಲ್ಲಿ ಟ್ರೈನಿಂಗ್ ಅಲ್ಲಿ ತುಂಬಾ ಇನ್ಸ್ಟ್ರಕ್ಟರ್ಸ್, ASLEPT, CMP ಸೆಂಟ್ರಲ್ PT, MAGLEPT, ಮತ್ತೆ ಪ್ಯಾರಾಸೆಂಟ್ರಲ್ PT. ನಾ ಹೇಳಿದ್ದೆ ಒಂದೇ ಸೆಂಟ್ರಲ್ಲಿ ಇಷ್ಟು ಜನ ಇರುವಾಗ ಒಂದೇ ಸೆಂಟರ್ದಲ್ಲಿ PT ಟ್ರೈನಿಂಗ್ ಮಾಡಿ, ಒಂದೇ ಸೆಂಟರ್ದಲ್ಲಿ ವೆಪನ್ ಟ್ರೈನಿಂಗ್ ಮಾಡಿ, ಅದಕ್ಕೋಸ್ಕರ ಹೀಗೆ ಮಾಡಿ ನಾನು ರೆಕಮೆಂಡ್ ಮಾಡಿದ ಕಾರಣ ನನ್ನ ಈ ವಿಷಯನ ಕೇಳಿ ನಾ ಬ್ರೀಫಿಂಗ್ ಅನ್ಕೊಂಡು ಇವನು ಬಹಳ ಕರೆಕ್ಟ್ ಆಗಿ ಇವನು ಇದು ಮಾಡಿದ್ದಾನೆ, ನಮ್ಮ ಫೈಟಿಂಗ್ ಸ್ಟ್ರೆಂತ್ ನ ಜಾಸ್ತಿ ಮಾಡ್ಲಿಕ್ಕೆ ಇವನು ಸಹಾಯ ಮಾಡಿದ್ದಾನೆ, ಅದಕ್ಕೋಸ್ಕರ ನನಗೆ VBS.
0: ಜನರಲ್ MM ಬೆಳ್ಳಿಯಪ್ಪ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್ ಸರ್.
1: ಜೈ ಹಿಂದ್.
2: ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಮೇಜರ್ ಜನರಲ್ MM ಬೆಳ್ಳಿಯಪ್ಪ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಂಕಲನ ಧನರಾಜ್ SB. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಮತ್ತು ಸಂಗಡಿಗರ ದನಿಯಲ್ಲಿ ವಂದೇ ಮಾತರಂ ಚಿತ್ರದ ಹಾಡನ್ನ ಕೇಳಿದ್ರಿ. ಹಂಸಲೇಖ ಅವರ ಸಾಹಿತ್ಯ, ದೇವ ಅವರ ಸಂಗೀತ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 6:40. ಇನ್ನು ಮುಂದೆ ಪ್ರದೇಶ ಸಮಾಚಾರ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿದ್ಯಾಭಟ್. ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾಗರಿಕ ವಿಮಾನಯಾನ ಕ್ಷೇತ್ರದ ಬಲವರ್ಧನೆ, ಮೈಸೂರಿನಲ್ಲಿ ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಕರಾವಳಿ ಮಲೆನಾಡು ಪ್ರವಾಸೋದ್ಯಮ ಕರಡು ನೀತಿ ಸೆಪ್ಟೆಂಬರ್ 7ರೊಳಗೆ ಸಿದ್ದ, ಸಚಿವ ಕೆಜೆ ಜಾರ್ಜ್. ಯುವಜನತೆ ಸ್ವ ಉದ್ಯೋಗ ಕಂಡುಕೊಳ್ಳುವತ್ತ ಆದ್ಯತೆ ನೀಡುವಂತೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಕರೆ. ನಾಗರಿಕ ವಿಮಾನಯಾನ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸಲು ಕೇಂದ್ರ ಸರ್ಕಾರ ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿ ವೆಚ್ಚ ಮಾಡಲು ನಿರ್ಧರಿಸಿದೆ ಎಂದು ಕೇಂದ್ರ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ನಡೆದ ನಾಗರಿಕ ವಿಮಾನಯಾನ ಸಲಹಾ ಸಮಿತಿ ಸಭೆಯ ನಂತರ ಮಾತನಾಡಿದ ಸಚಿವರು, ಸಭೆಯಲ್ಲಿ ಕೇಂದ್ರದ ಪ್ರಮುಖ ಉಡಾನ್ ಯೋಜನೆ, ವಿಮಾನ ನಿಲ್ದಾಣ ಮೂಲಸೌಕರ್ಯ, ಸಂಪರ್ಕ ಮತ್ತು ಪೈಲಟ್ ತರಬೇತಿ ಪ್ರಗತಿಯನ್ನು ಪರಾಮರ್ಶಿಸಲಾಯಿತು. ವಿಮಾನ ನಿಲ್ದಾಣದ ಮೂಲಸೌಕರ್ಯ, ಸಂಪರ್ಕ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸುವ ಕುರಿತು ರಾಜ್ಯ ಸರ್ಕಾರದೊಂದಿಗೆ ಚರ್ಚಿಸಲಾಗಿದೆ. ವಿಮಾನ ಉಡಾವಣಾ ತರಬೇತಿ ಸಂಸ್ಥೆ ಎಫ್ಟಿಒಗಳನ್ನು ಬಲಪಡಿಸಲು ಮತ್ತು ಜಾಗತಿಕ ಮಟ್ಟದ ಪೈಲಟ್ಗಳನ್ನು ಸಿದ್ದಗೊಳಿಸಲು ತೆಗೆದುಕೊಂಡ ಕ್ರಮಗಳ ಬಗ್ಗೆಯೂ ಸಮಿತಿಯು ಚರ್ಚಿಸಿದೆ ಎಂದರು. ಕಳೆದ 10 ವರ್ಷಗಳಲ್ಲಿ ಉಡಾನ್ ಯೋಜನೆ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದೆ. ದೇಶಾದ್ಯಂತ ಹಲವು ಹೊಸ ವಿಮಾನ ನಿಲ್ದಾಣಗಳು ಅಭಿವೃದ್ದಿಗೊಂಡಿದ್ದು ಸಂಪರ್ಕ ವ್ಯವಸ್ಥೆ ಸುಧಾರಿಸಿದೆ ಎಂದು ಹೇಳಿದರು. ಮೈಸೂರು ವಿಮಾನ ನಿಲ್ದಾಣದ ಕುರಿತು ಮಾತನಾಡಿದ ಸಚಿವರು, ರನ್ವೇ ಉದ್ದ ಕಡಿಮೆ ಇರುವ ಕಾರಣ ಪ್ರಸ್ತುತ ಇಲ್ಲಿ ಎಟಿಆರ್ ವಿಮಾನಗಳಷ್ಟೇ ಕಾರ್ಯಾಚರಣೆ ನಡೆಸುತ್ತಿವೆ. ಆದರೆ ಮೈಸೂರು ಪ್ರಮುಖ ಪ್ರವಾಸೋದ್ಯಮ, ಸಾಂಸ್ಕೃತಿಕ ಮತ್ತು ಪಾರಂಪರಿಕ ತಾಣವಾಗಿರುವುದರಿಂದ ವಿಮಾನ ನಿಲ್ದಾಣವನ್ನು ವಿಸ್ತರಿಸಿ ನ್ಯಾರೋ ಬಾಡಿ ವಿಮಾನಗಳ ಸಂಚಾರಕ್ಕೆ ಅನುವು ಮಾಡಿಕೊಡುವ ಅಗತ್ಯವಿದೆ ಎಂದು ಹೇಳಿದರು. ವಿಮಾನ ನಿಲ್ದಾಣದ ಅಭಿವೃದ್ದಿ ಮತ್ತು ವಿಸ್ತರಣೆಗೆ ಸಂಬಂಧಿಸಿದಂತೆ ಸ್ಥಳೀಯ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಹಲವು ಮನವಿಗಳನ್ನು ಮಾಡಿದ್ದಾರೆ. ಪ್ರವಾಸೋದ್ಯಮ, ಆಧ್ಯಾತ್ಮಿಕತೆ, ಕಲೆ ಮತ್ತು ಸಂಸ್ಕೃತಿಗಾಗಿ ದೇಶ ವಿದೇಶಗಳಿಂದ ಜನರು ಮೈಸೂರಿಗೆ ಭೇಟಿ ನೀಡಲು ಬಯಸುತ್ತಾರೆ. ಈ ನಗರಕ್ಕೆ ಉತ್ತಮ ವಿಮಾನ ಸಂಪರ್ಕ ಕಲ್ಪಿಸುವುದು ನಮ್ಮ ಆದ್ಯತೆಗಳಲ್ಲಿ ಒಂದಾಗಿದೆ ಎಂದರು. ಬೆಂಗಳೂರಿನಲ್ಲಿ 2ನೇ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವ ವಿಚಾರವಾಗಿ ರಾಜ್ಯ ಸರ್ಕಾರ ನಿರ್ಧರಿಸಬೇಕಿದೆ. ಈ ಬಗ್ಗೆ ರಾಜ್ಯ

0: the length of the runway, we are just having ATR operations.
1: ಸಭೆಯಲ್ಲಿ ವಿಮಾನಯಾನ ರಾಜ್ಯ ಖಾತೆ ಸಚಿವ ಮುರಳೀಧರ್ ಮೋಹೋಳ್, ದೇಶದ ವಿವಿಧ ರಾಜ್ಯಗಳ ಸಲಹಾ ಸಮಿತಿಯ ಸಂಸತ್ ಸದಸ್ಯರೂ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ವಿಧಾನಸಭೆಯ ಇಂದಿನ ಕಲಾಪದಲ್ಲಿ ವಿರೋಧ ಪಕ್ಷಗಳ ಗದ್ದಲದ ನಡುವೆಯೇ 3 ವಿಧೇಯಕಗಳಿಗೆ ಅಂಗೀಕಾರ ನೀಡಲಾಯಿತು. 2026 ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026ಕ್ಕೆ ವಿಧಾನಸಭೆಯಲ್ಲಿಂದು ಧ್ವನಿಮತದ ಮೂಲಕ ಅಂಗೀಕಾರ ದೊರೆತಿದೆ. ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026ನ್ನು ಇಂದು ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ಸದನದಲ್ಲಿ ಮಂಡಿಸಿದರು. ಬಳಿಕ ಮಾತನಾಡಿದ ಅವರು, ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸುವುದು ಮತ್ತು ಅಸೋಸಿಯೇಷನ್ ರಚಿಸಲು ಈ ಕಾಯ್ದೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಬಳಿಕ ನಗರಾಭಿವೃದ್ದಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರ ಪರವಾಗಿ ಸಚಿವ ಕೃಷ್ಣ ಬೈರೇಗೌಡ 2026ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿ ಧ್ವನಿಮತದಿಂದ ಅಂಗೀಕಾರ ಪಡೆದರು. ಅನಧಿಕೃತ ಬಡಾವಣೆಗಳಿಗೆ ಕಾನೂನುಬದ್ದ ಮಾನ್ಯತೆ ನೀಡಿ ಅಲ್ಲಿನ ಕುಟುಂಬಗಳಿಗೆ ಮಾಲೀಕತ್ವದ ಭರವಸೆಯೊಂದಿಗೆ ಭೂ ಗ್ಯಾರಂಟಿ ನೀಡಲು ಈ ವಿಧೇಯಕ ಮಂಡಿಸಲಾಗಿದೆ ಎಂದರು. ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026ನ್ನು ಮಂಡಿಸಿದರು. ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ನಿರ್ಮಾಣವಾದ ಬಡಾವಣೆಗಳ ರಸ್ತೆ ಮತ್ತು ಚರಂಡಿಗಳನ್ನು ಸರ್ಕಾರ ತನ್ನ ವಶಕ್ಕೆ ಪಡೆದು ಅಭಿವೃದ್ದಿಪಡಿಸಲು ಈ ವಿಧೇಯಕ ಅವಕಾಶ ನೀಡುತ್ತಿದೆ ಎಂದರು. ಬಳಿಕ ಈ ವಿಧೇಯಕಕ್ಕೆ ಧ್ವನಿಮತದ ಮೂಲಕ ಸದನ ಒಪ್ಪಿಗೆ ನೀಡಿತು. ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷ ಸದಸ್ಯರು ನಡೆಸುತ್ತಿದ್ದ ಪ್ರತಿಭಟನೆ ನಡುವೆಯೇ ವಿಧೇಯಕಗಳ ಅಂಗೀಕಾರವಾಯಿತು. ಬಳಿಕ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ವಿಧಾನ ಪರಿಷತ್ನಲ್ಲಿ ಇಂದು ಕೂಡ ಪ್ರತಿಪಕ್ಷ ಸದಸ್ಯರಿಂದ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಗದ್ದಲ ಮುಂದುವರಿಯಿತು. ಇಂದಿನ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷಗಳು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲು ಮುಂದಾದಾಗ ರಾಜ್ಯದ ಹಿತದೃಷ್ಟಿಯಿಂದ ಜ್ವಲಂತ ವಿಷಯಗಳ ಕುರಿತು ಚರ್ಚೆ ನಡೆಸಲು ಪ್ರತಿಪಕ್ಷಗಳು ಪ್ರತಿಭಟನೆ ಹಿಂತೆಗೆದುಕೊಂಡು ಪ್ರಶ್ನೋತ್ತರ ಮತ್ತು ಶೂನ್ಯ ವೇಳೆ ಕಲಾಪ ಸೇರಿದಂತೆ ಇನ್ನಿತರೆ ಕಾರ್ಯಕಲಾಪಗಳು ನಡೆಯಲು ಅವಕಾಶ ನೀಡಬೇಕು ಎಂದು ಸಭಾಪತಿ ಸಲೀಂ ಅಹಮದ್ ಮನವಿ ಮಾಡಿದರು. ಗದ್ದಲದ ನಡುವೆ ಸಭಾಪತಿ ಸಲೀಂ ಅಹಮದ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಚಿವ ಯುಟಿ ಖಾದರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ ವೈದ್ಯರ ಹುದ್ದೆಯನ್ನು ಭರ್ತಿ ಮಾಡಲು ತುರ್ತು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಸದಸ್ಯ ನಾಗರಾಜ್ ಯಾದವ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಣ್ಣ ನೀರಾವರಿ ಸಚಿವ ಡಾ ಅಜಯ್ ಸಿಂಗ್, ಮೈಸೂರು ಜಿಲ್ಲೆಯಲ್ಲಿ 50 ಹಾಗೂ ಚಾಮರಾಜನಗರ ಜಿಲ್ಲೆಯಲ್ಲಿ 64 ಹಳೆಯ ಕೆರೆಗಳಿದ್ದು ಕಾಲಕಾಲಕ್ಕೆ ಅವುಗಳ ಹೂಳು ತೆಗೆಯುವುದು ಸೇರಿದಂತೆ ಇತರ ಅಗತ್ಯ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ. ಕಳೆದ 3 ವರ್ಷಗಳಲ್ಲಿ 2 ಜಿಲ್ಲೆಗಳ ಕೆರೆಗಳನ್ನು ಅಭಿವೃದ್ದಿಗೊಳಿಸಲಾಗಿದೆ ಎಂದು ತಿಳಿಸಿದರು. ಪ್ರಶ್ನೋತ್ತರ ಕಲಾಪ ಬಳಿಕ ನಡೆದ ಶೂನ್ಯ ವೇಳೆಯಲ್ಲಿ ಕಾಂಗ್ರೆಸ್ ಸದಸ್ಯ ನಾಗರಾಜ್ ಯಾದವ್ ಪ್ರತ್ಯೇಕ ಕರ್ನಾಟಕ ಯಾದವ ಗೊಲ್ಲ ಅಭಿವೃದ್ದಿ ನಿಗಮ ಸ್ಥಾಪಿಸುವ ಕುರಿತು ಸದನದ ಗಮನ ಸೆಳೆದರು. ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಗದ್ದಲದ ನಡುವೆ ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡ 3 ವಿಧೇಯಕಗಳನ್ನು ಮೇನ್ಮನೆಯಲ್ಲಿ ಅಂಗೀಕರಿಸಲಾಯಿತು. ಬಳಿಕ ಕಲಾಪದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡರು. ಪ್ರತಿಭಟನಾ ನಿರತ ಸದಸ್ಯರಿಗೆ ಘೋಷಣೆಗಳನ್ನು ಕೈಬಿಟ್ಟು ನೋಟಿಸ್ ನೀಡುವ ಮೂಲಕ ಚರ್ಚೆ ನಡೆಸುವಂತೆ ತಿಳಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಜಾಮೀನು ಪಡೆದು ಜೈಲಿನಿಂದ ಬಿಡುಗಡೆಗೊಂಡಿರುವ ಸಚಿವ ನಾಗೇಂದ್ರ ಕೂಡಲೇ ರಾಜೀನಾಮೆ ನೀಡಬೇಕು ಇಲ್ಲವೇ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದರು. ಬಳಿಕ ಬಿಜೆಪಿ ಜೆಡಿಎಸ್ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದ್ದರಿಂದ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ರಾಜ್ಯದ ಕರಾವಳಿ ಹಾಗೂ ಮಲೆನಾಡು ಭಾಗಗಳಲ್ಲಿ

0: ಪ್ರವಾಸೋದ್ಯಮ, ಸ್ಥಳೀಯ ಆರ್ಥಿಕತೆ ಮತ್ತು ಉದ್ಯೋಗಾವಕಾಶಗಳನ್ನು ಉತ್ತೇಜಿಸಲು ಹೊಸ ಪ್ರವಾಸೋದ್ಯಮ ನೀತಿಯನ್ನು ರೂಪಿಸಲಾಗುತ್ತಿದ್ದು ಅದರ ಕರಡನ್ನು ಸೆಪ್ಟೆಂಬರ್ 7 ಸಿದ್ದಪಡಿಸಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಕರಾವಳಿ ಮತ್ತು ಮಲೆನಾಡು ಭಾಗದ ಜನಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು ಶೀಘ್ರದಲ್ಲೇ ಮಂಗಳೂರಿನಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ರೂಪ ನೀಡುವ ಕುರಿತು ಚರ್ಚಿಸಲಾಗುವುದು ಎಂದು ಅವರು ಹೇಳಿದರು. ಸಭೆಯಲ್ಲಿ ಹೂಡಿಕೆಗೆ ಏಕಗವಾಕ್ಷಿ ವ್ಯವಸ್ಥೆ, ಕರಾವಳಿ ನಿಯಂತ್ರಣ ವಲಯ ಸಿಆರ್ಜೆಡ್ ಹಾಗೂ ಅರಣ್ಯ ನಿಯಮಾವಳಿಗಳ ಸರಳೀಕರಣ ಮತ್ತು ಹೋಟೆಲ್ ಉದ್ಯಮ ವಿಸ್ತರಣೆಗೆ ಅನುಕೂಲಕರ ವಾತಾವರಣ ನಿರ್ಮಿಸುವ ಕುರಿತು ಹಲವು ಜನಪ್ರತಿನಿಧಿಗಳು ನೀಡಿದ ಸಲಹೆಗಳನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸಲಾಗಿದೆ. ಯುವಜನತೆ ಸ್ವ ಉದ್ಯೋಗಕ್ಕೆ ಆದ್ಯತೆ ನೀಡಬೇಕು ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಮಂಗಳೂರಿನಲ್ಲಿಂದು ಆಯೋಜಿಸಿದ್ದ ಎಂಎಸ್ಎಂಇ ಮತ್ತು ನವೋದ್ಯಮ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಯುವಜನತೆಗೆ ಸೀಮಿತ ಉದ್ಯೋಗಾವಕಾಶ ಇರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಯುವಜನರು ಸ್ವ ಉದ್ಯೋಗದತ್ತ ಆಸಕ್ತಿ ತೋರಬೇಕು ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂದಿನ 10 28,840 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾಗರಿಕ ವಿಮಾನಯಾನ ಕ್ಷೇತ್ರದ ಬಲವರ್ಧನೆ, ಮೈಸೂರಿನಲ್ಲಿ ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಕರಾವಳಿ ಮಲೆನಾಡು ಪ್ರವಾಸೋದ್ಯಮ ಕರಡು ನೀತಿ ಸೆಪ್ಟೆಂಬರ್ 7 ಸಿದ್ದ, ಸಚಿವ ಕೆಜೆ ಜಾರ್ಜ್. ಹಾಗೂ ಯುವಜನತೆ ಸ್ವ ಉದ್ಯೋಗ ಕಂಡುಕೊಳ್ಳುವತ್ತ ಆದ್ಯತೆ ನೀಡುವಂತೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಕರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ ಸಮಯ 6:55. ಇನ್ನೀಗ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮವ ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಜಾನಪದ ಗಾಯನ, ರಂಗಗೀತೆಗಳು, ತತ್ವಗೀತೆಗಳ ಸಾರವನ್ನು ನೇರವಾಗಿ ಮನಸ್ಸಿಗೆ ತಲುಪಿಸಿಬಿಟ್ಟವರು ಜಾನಪದ ರತ್ನ ಬಾಳಪ್ಪ ಹುಕ್ಕೇರಿ. ಬಾಳಪ್ಪ ಹುಕ್ಕೇರಿ ಅಂದ್ರೆ ಅದೊಂದು ಆನಂದ ಲಹರಿ. ಅವರ ಹಾಡಿನಷ್ಟೇ ಮಾತು ಅದ್ಭುತ.
4: ಸಾಹಿತ್ಯದೊಳಗಾಯ್ತು, ಸಂಗೀತದೊಳಗಾಯ್ತು, ನಾವು ಕುಡ್ಕೊಂಡು ಹೋಗ್ತಕ್ಕಂಥದ್ದು ಬಡದಾರೆ ಬಡಾರ ಸತ್ತು ಹೋದಲ್ಲ ಜೀವನದೊಳಗೆ. ಅದಕ್ಕೆ ನಮ್ಮ ಜನ್ಮ ಸಾಹಿತ್ಯ ಹೇಳ್ತಾರೆ, ಹಾಡನ್ನು ಹರವ್ರಿ ಮಥನ ಮರೀರಿ ಅಂತ. ಹಾಡನ್ನು ಯಾವಾಗಲೂ ಬಂದು ಹರು ಹಾಡ್ಕೊಂತ ಹೋಗ್ರಿ, ಮಥನ ವೈರತ್ತು ಮರ್ಕೊಂತ ಹೋಗ್ರಿ ಅಂತಕೊಂಡ್ರಿ. ಕರಿಯತ್ತರುಗರ ಹಿರಿ ಕಾಲಬಲಗಳ ಮೇರವ ಸರ್ದಾರ ಅರಿತ ನಾಯಕರ ನಿರುತ್ತ ವೀರರ ಮೃತ್ಯು ಮಾಡಿದ ಪ್ರೇಮ ಸಮರ ಸಂಸ್ಕೃತಿ ಇತ್ಯಭವ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ರನ್ನ ರಾಘವ ಹೊನ್ನ ಪಂಪರ ನೀನು ಲಕ್ಷ್ಮೀ ಸನ್ನ ಚರಷಾಕ್ಷರಿ ರನ್ನ ಪೊರದೆಯಮ್ಮ ನನ್ನ ಮನಿ ಕಾಯಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ. ನೋಡ್ರಿ ಜೀವನದೊಳಗ ಹಿಂಗಾಗ್ತದ್ರಿಪ್ಪ, ಮಗ್ಗಲ ಹೊಲ ಕಾರ ಹೊಲ ಉಳಿತದ, ಮಗ್ಗಲ ಹೊಲ ಕಾಯ್ದ್ರೆ ನಮ್ಮ ಹೊಲ ಉಳಿತ, ಇಲ್ಲಕ್ಕೆ ಅವ್ರದ ನಮ್ಮಲ್ಲಿ ಬರ್ತಾವ ನಮ್ದು ನಾಳೆ ಆ ಕಡೆ ಹೋಗ್ತಾವ. ಈಗ ಸಾಯಿ ಮಟ್ಟ ಜೀವನದೊಳಗೆ ಬಡಾಳ ಕುಂತ ಹೋಗುದಲ್ಲ, ಸಾಹಿತ್ಯ ಕುಡಿಸೋದು ಜೀವನ ಬಡಾಳ ಕುಂತ ಅದ್ರ ಫಲ ಇದೆ. ಇವತ್ತಿನ ದಿವಸ ಅದು ಎಷ್ಟು ಚಲೋ ಕನ್ನಡ ಇವತ್ತಿನ ದಿವಸ ಚೆನ್ನ ಮೊಸರು ಅವಲಕ್ಕಿ ನೆನೆಸಿ ತಯಾರು ಮಾಡಿ ಸಿರಿಸಿ ಬಾಳೆಹಣ್ಣು ಸುರಿಸಿ ಸಕ್ಕರೆಗೆ ಕರೆಸಿ ತುಪ್ಪದಲ್ಲಿ ಬೆರೆಸಿದಂತ ಜನ್ಮ ಕನ್ನಡದಲ್ಲಿ ತುಂಬಿಬಿಟ್ಟು ಬ್ರಹ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ಅಲ್ಲಮ್ಮ ಪ್ರಭುದೇವ ಅಲ್ಲಮ್ಮ ಪ್ರಭುದೇವ ಬಲ್ಲಿದ ಬಸವೇಶ ಮಧ್ವ ರಾಮಾನುಜ ಅಕ್ಕ ಮಾದೇವರಮ್ಮ ಅನುಭವ ಮಂಟಪ ಚಿದಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ರಸದ ಮೌಸಂಬಿ ರಸ ಸೂಸು ದ್ರಾಕ್ಷಿ ವಿಶಾಲ ಬಾಳಿಯ ಹೊಸ ಬನಶ್ರೀಯಮ್ಮ ರಸಿಕರಿಗೆ ಮಾವು ತಿರುಚಿದಮ್ಮ ಧಾರವಾಡ ಮಾವು ತಿರುಚಿದಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ಸಣ್ಣ ಶಾವಿಗೆ ಎಣ್ಣೆ ಹೋಳಿಗೆ ಚಿನ್ನ ಸಕ್ಕರೆಯ ನುಣ್ಣಗುಡಿಸಿದಮ್ಮ ಪುಣ್ಯವಂತ ನನ್ನ ಕನ್ನಡಮ್ಮ ಪುಣ್ಯವಂತ ನನ್ನ ಕನ್ನಡಮ್ಮ ಮುಚ್ಚನಂತ ಜೋಳ ಉತ್ತಮ ಗೋಧಿಯ ಭತ್ತ ಅಂಬೆ ಮೋರಿ ಹತ್ತ ಸೋಳಮ್ಮ ನಿತ್ಯ ತುಪ್ಪ ಸುರಿಸಿದಮ್ಮ ಧನ್ಯ ಕನ್ನಮ್ಮ ನನ್ನ ಕನ್ನಮ್ಮ 3 ಕೋಟಿ ಹರಿವಹಳ್ಳನದಿ 3 ಕೋಟಿ ಜನ 3 ಕೋಟಿ ಹರಿವ ಹಳ್ಳನದಿ ಎರಿಯಮ್ಮ ನಿನ ಸಿರಿ ಅಂಜನದಮ್ಮ ದರಿ ಮೇಲೆ ಸರಿಗಾಣಿನಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ಕರ್ನಾಟಕದಂತ ಶ್ರೇಷ್ಠವಂತ ನಾಡ ಜಗತ್ತಿನ ಇತಿಹಾಸಕ್ಕೆ ಸಿರಿ ಸಾಧ್ಯರಿ. ಅನೇಕ ಜಗತ್ತಿನ ಮುಗುರು ತುಂಬಿತವಂತ ಬಿಲ್ಡಿಂಗ್ ಇರ್ಬೋದು, ಇವತ್ತಿನ ಸಮುದ್ರ ಇರ್ಬೋದು, ಮ್ಯಾಲ್ಕ್ ಹೋಗಿ ತಳಕ್ ಬರ್ಬೋದು, ಆದ್ರೆ ಸುಖ ದೇಶ ಫಲಪಡ ದೇಶ ಜಗತ್ತಿನ ಇತಿಹಾಸ ಕರ್ನಾಟಕ ಮಂದಿ ತಿಳ್ಕೊಬೇಕು. ಇವತ್ತಿನ ದಿವಸ ನೀವು ಬ್ಯಾಡ ನೀವು ಬ್ಯಾಡ ನೀವು ಹೋಗಿರುವಂತ ದೇಶ ಅಲ್ಲ, ಅಂತ ಪ್ರಾಂತ ಅಲ್ಲ, ಎಲ್ಲಿಗೆ ಪ್ರಾಂತ ನಡೋದ ನೀವು ಹೋಗ್ರಿ ನೀವು ಹೋಗ್ರಿ ಎಲ್ಲಿ ಹೋಗ್ಬೇಕಾದ್ರೆ ಜನರು ಇವತ್ತಿನ ದೇಶ ಬಿಟ್ಟು ಇವತ್ತಿನ ದಿವಸ ನಮ್ಮ ಕರ್ನಾಟಕ ಜನ ಹಂಗಲ್ಲ, ನೀವು ಬರ್ರಿ ಇವನ ಆರಾಮ ಇವನ ಆರಾಮ ಎಂದಿನ ಸರಿಯ ನಮ್ಮ ಒಂದಿನ ಸಯ್ಯ ಅಣ್ಣ ಬಸವಣ್ಣವ್ರು ಹೇಳಿದಂಗೆ ಇವತ್ತಿನ ದಿವಸ ಎಲ್ಲರೂ ಕರ್ಕೊಂಡು ಊಟ ಮಾಡುವಂಥ ದೇಶ ಕರ್ನಾಟಕ ದೇಶ ಬದುಕುವಂಥ ದೇಶ ಕರ್ನಾಟಕ ದೇಶ ಇವತ್ತಿನ ತಿಳ್ಕೊಬೇಕು ನೀವು.
3: ಕೇಳಿದ್ರಲ್ಲ ಜನಪದ ರತ್ನ ಬಾಳಪ್ಪ ಹುಕ್ಕೇರಿ ಅವರ ಮಾತುಗಳು ಇವತ್ತಿನ ರತ್ನ ಭಂಡಾರದಲ್ಲಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
5: ಸರ್ವೋದಯವಾಗಲಿ ಸರ್ವರಲಿ.
0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
6: ಏನಿದೆ ಮೇಲೆ ಕಾವ್ಯ ಸೃಷ್ಟಿ ಯಾರ್ದು?
7: ನಂದೇ ಸರ್, ಯುಗಾದಿ ಹಬ್ಬದ ದಿನ ಒಂದೊತ್ತಲ್ಲಿ ಪೇಪರ್ ಸಿಗಲಿಲ್ಲ ಸರ್, ಕತ್ತಲಲ್ಲಿ ಗೆಜ್ಬಿಟ್ಟೆ ಸರ್.
6: ಬೆಲ್ಲದಂತೆ ಕರಗಲಿ ಹೃದಯ, ನಿತ್ಯದ ಬೇವಿನ ಬೇಗೆಗೆ ಭೇಷ್ ಶಾಬಾಷ್. ನೋಡಿ, ಕಾವ್ಯ ಸ್ಫುರಣ ಆಗುದಕ್ಕೆ ಕಾಲಮಿತಿ ದಿನಮಾನ ಅಂತಿರೋದಿಲ್ಲ. ಕಾವ್ಯ ಸೃಷ್ಟಿಯೇ ಹಾಗೆ ಸಂದರ್ಭೋಚಿತವಾಗಿ ಸಂದರ್ಭಾನುಸಾರ ಆಗುವಂಥದ್ದು. ಈ ವಯಸ್ಸಿಗೆ ಎಂಥ ವಾಗ್ಧೋರಣೆ, ಮೆಚ್ಚತಕ್ಕದ್ದೇ.
8: ನಾನು ಕನ್ನಡ ಕಲಾಬಂಧು ಸುಚೇಂದ್ರ ಪ್ರಸಾದ. ಅಸಂಖ್ಯರ ಹಾಗೆ ನಾನು ವಿವಿಧ ಭಾರತಿ ನಿತ್ಯ ಕೇಳುಗ. ಕೃತ್ರಿಮ ಕೃತಕ ರಹಿತ ಸಂಬದ್ಧ ಕಾರ್ಯಕ್ರಮ ಗುಚ್ಛದ ಪ್ರಸರಣಕ್ಕೆ ಸೂಕ್ತ ವೇದಿಕೆ ಅನ್ನೋ ಕಾರಣಕ್ಕೆ ವಿವಿಧ ಭಾರತಿ ನನಗೆ ಅಚ್ಚುಮೆಚ್ಚು. ನಿತ್ಯ ಕೇಳ್ತಿರೋಣ ವಿವಿಧ ಭಾರತಿ.
9: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ. ಏನು ಇಂಚರ, ಏನು ಸುಂದರ, ನಾದ ಮಕರಂದ.
10: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಗಾನ ಭಜನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ 7:00 ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
10: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಮೊಬೈಲ್ ಫೋನ್ ತಯಾರಿಕಾ ಯೋಜನೆ ಎಂಪಿಎಂಎಸ್ಗೆ ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಚಾಲನೆ ನೀಡಿದರು. ಕಳೆದ ತಿಂಗಳು ಕೇಂದ್ರ ಸಚಿವ ಸಂಪುಟ 62,500 ಕೋಟಿ ರೂಪಾಯಿ ವೆಚ್ಚದೊಂದಿಗೆ ಈ ಯೋಜನೆಗೆ ಅನುಮೋದನೆ ನೀಡಿತ್ತು. ಪರಿಷ್ಕೃತ ನಿಯಮಗಳಡಿ ದೇಶದಲ್ಲಿ ನಿನ್ನೆಯವರೆಗೆ ಒಟ್ಟು 29 ವಿದೇಶಿ ನೇರ ಹೂಡಿಕೆಗಳು ವರದಿಯಾಗಿವೆ. ಇದರಲ್ಲಿ 4,800 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಪ್ರಸ್ತಾವಿತ ಎಫ್ಡಿಐ ಸೇರಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ರಾಷ್ಟೀಯ ಸಫಾಯಿ ಕರ್ಮಚಾರಿಗಳ ಆಯೋಗದ 32ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಇದೇ ಭಾನುವಾರ ನವದೆಹಲಿಯಲ್ಲಿ ಆಚರಿಸಲಾಗುತ್ತಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಹಾಗೂ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ರಾಮದಾಸ್ ಅಠವಳೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯದ ಹಲವೆಡೆ ಇಂದು ವರಮಹಾಲಕ್ಷ್ಮಿ ವ್ರತವನ್ನು ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಕೋರಿದ್ದಾರೆ. ಸ್ತ್ರೀಶಕ್ತಿಯನ್ನು ಮಹಾಲಕ್ಷ್ಮಿಯ ಸ್ವರೂಪವೆಂದು ಗೌರವಿಸುವುದು ನೆಲದ ಸಂಸ್ಕೃತಿಯಾಗಿದ್ದು ತಾಯಿ ವರಮಹಾಲಕ್ಷ್ಮಿ ಕೃಪೆಯಿಂದ ನಾಡಿನ ಜನತೆಗೆ ಸುಖ ಶಾಂತಿ ಹಾಗೂ ಸಮೃದ್ಧಿ ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸಿದ್ದಾರೆ. ಮಡಿಕೇರಿ ದಸರಾಕ್ಕೆ ರಾಜ್ಯ ಸರ್ಕಾರ ಈ ಬಾರಿ 2 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ ಎಂದು ಮಡಿಕೇರಿ ಶಾಸಕ ಡಾ ಮಂಥರ್ ಗೌಡ ತಿಳಿಸಿದ್ದಾರೆ. ಸೇವಾ ವಲಯದ ಚೇತರಿಕೆಯಿಂದಾಗಿ ಆಗಸ್ಟ್ನಲ್ಲಿ ಭಾರತದ ಖಾಸಗಿ ವಲಯದ ಚಟುವಟಿಕೆಗಳು ವೇಗ ಪಡೆದುಕೊಂಡಿದ್ದು ಎಚ್ಎಸ್ಬಿಸಿ ಫ್ಲಾಶ್ ಇಂಡಿಯಾ ಪಿಎಂಐ ಸೂಚ್ಯಂಕ ಜುಲೈನಲ್ಲಿ 54.3 ರಿಂದ 54.6 ಏರಿಕೆಯಾಗಿದೆ ಎಂದು ವರದಿಯಾಗಿದೆ. ಒಡಿಶಾದ ಖ್ಯಾತ ಹಿನ್ನೆಲೆ ಗಾಯಕ ಪ್ರಣಬ್ ಪಟ್ನಾಯಕ್ ಅವರು ಇಂದು ಭುವನೇಶ್ವರದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. 5 ದಶಕಗಳಿಗೂ ಹೆಚ್ಚು ಕಾಲ ಸಂಗೀತ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದ ಅವರು 200ಕ್ಕೂ ಅಧಿಕ ಚಲನಚಿತ್ರಗಳಿಗೆ ಹಿನ್ನೆಲೆ ಗಾಯನವನ್ನು ನೀಡಿದ್ದರು. ಖ್ಯಾತ ಹಿರಿಯ ನಟಿ ಸಾಹುಕಾರ್ ಜಾನಕಿ ಅವರು ವಯೋಸಹಜ ಅನಾರೋಗ್ಯದಿಂದಾಗಿ ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿಂದು ನಿಧನರಾಗಿದ್ದಾರೆ. ಅವರಿಗೆ 94 ವರ್ಷ ವಯಸ್ಸಾಗಿತ್ತು. 1950ರಲ್ಲಿ ಚಿತ್ರರಂಗ ಪ್ರವೇಶಿಸಿದ ಅವರು ಕನ್ನಡ ತೆಲುಗು ಹಾಗೂ ತಮಿಳು ಭಾಷೆಯಲ್ಲಿ ಸುಮಾರು 400ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದರು. ಕಲಾಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ಅವರಿಗೆ ಪದ್ಮಶ್ರೀ, ಫಿಲ್ಮ್ಫೇರ್, ಜೀವಮಾನ ಸಾಧನೆ ಪ್ರಶಸ್ತಿ, 2 ನಂದಿ ಪ್ರಶಸ್ತಿಗಳು ಹಾಗೂ ಕಲೈಮಾಮಣಿ ಗೌರವಗಳು ಲಭಿಸಿದ್ದವು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8 ಗಂಟೆಗೆ.

0: ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಾವೆಲ್ಲ ಕೇಳುಗರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹೇಳ್ತಾ

ಬಹಳ ಸಡಗರ ಸಂಭ್ರಮದಿಂದ ಬಹಳ ಭಕ್ತಿಯಿಂದ ಆಚರಣೆ ಮಾಡ್ತಿರುವಂತಹ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7:16 ಆಗಿದೆ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಹಲವಾರು ಸ್ನೇಹಿತರು ಸಂದೇಶಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಸೌಜನ್ಯ ಅವರು ಸಂದೇಶ ಕಳಿಸ್ಕೊಡ್ತಾರೆ ಸಕಲೇಶ್ಪುರದಿಂದ, ಹಾಗೆ ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಪುಷ್ಪ ಶಾನ್ಭೋಗರ್ ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಾರು, ರೋಹಿತ್ ಅವರು ದಾಸನ್ಪುರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಹಾಗೆ ಚನ್ನಪ್ಪ ಜೆ ಪಿ ನಗರದಿಂದ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ನಮಗೆ ಸಂದೇಶವನ್ನು ಕಳಿಸ್ಕೊಡ್ತಾರೆ. ತಮ್ಮೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
1: ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಹಾಸುಹೊಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 7:22 ಆಗಲಿದೆ. ಇನ್ನು ಮುಂದೆ ಕಗ್ಗದ ಸಿರಿ
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ತನ್ನ ರುಚಿ ರಾಮರುಚಿ ತನ್ನ ಸಂತುಷ್ಟಿ ಪರಿಪೂರ್ಣ ಒಪ್ಪುದು ರಾಮ ಸಂತುಷ್ಟಿಯಿಂದೆ. ತನ್ನ ರುಚಿ ರಾಮರುಚಿ ತನ್ನ ಸಂತುಷ್ಟಿ ಪರಿಪೂರ್ಣ ಒಪ್ಪುದು ರಾಮ ಸಂತುಷ್ಟಿಯಿಂದೆ ಎನ್ನುವ ಸಾಜದ ದೈವಾತ್ಮ ಭಾವದಲ್ಲಿ ಧನ್ಯಳಾದಳು ಶಬರಿ ಮಂಕುತಿಮ್ಮ. ಎನ್ನುವ ಸಾಜದ ದೈವಾತ್ಮ ಭಾವದಲ್ಲಿ ಧನ್ಯಳಾದಳು ಶಬರಿ ಮಂಕುತಿಮ್ಮ.

ಧಾರುಣಿಯ ನಡಿಗೆಯಲ್ಲಿ ಮೇರುವಿನ ಗುರಿ ತೋರಿ ಮೇರು ಸಂಸ್ಕೃತಿಯ ಉದಾಹರಣೆಯಾದ ಶಬರಿಯ ಕಥೆಯನ್ನು ಡಿ ವಿ ಜಿ ಇಲ್ಲಿ ಹೇಳ್ತಾ ಇದ್ದಾರೆ. ರಾಮನ ಭಕ್ತೆ ಈ ಶಬರಿ. ಸೀತೆಯನ್ನು ಹುಡುಕ್ತಾ ಶ್ರೀರಾಮ ಕಾಡಿನ ಪ್ರಾಂತ್ಯಗಳಲ್ಲೆಲ್ಲ ತಿರುಗಿದ. ಮತಂಗ ಮಹರ್ಷಿಗಳ ಆಶ್ರಮಕ್ಕೂ ಬಂದ. ಇದೇ ಆಶ್ರಮದಲ್ಲಿ ವ್ರತನಿಷ್ಠೆಯಾಗಿದ್ಲೋ, ಸುಧರ್ಮ ಅನುಯಾಯಿಯೂ ಆಗಿದ್ಲು ಆ ಶಬರಿ. ಅಂಥ ಶಬರಿ ರಾಮನನ್ನು ನೋಡಿದ್ಲು. ಆ ತಾಯಿ ರಾಮನು ತನ್ನ ಪ್ರಯಾಣದ ಕಾಲದಲ್ಲಿ ಈ ದಾರಿಯಲ್ಲಿ ಬಂದಾನು, ಹೀಗೆ ಬಂದಾಗ ಆ ಮಹಾನ್ ಭಾವನೆಗೆ ರುಚಿಯಾದ ಫಲಗಳನ್ನು ಅರ್ಪಿಸಬೇಕು. ತನ್ನ ರುಚಿಯೇ ರಾಮನಿಗೂ ರುಚಿ, ತನ್ನ ಸಂತುಷ್ಟಿಯೇ ರಾಮ ಸಂತುಷ್ಟಿಯಿಂದ ಪೂರ್ಣವಾಗುವುದು ಎಂದು ಫಲ ಮೂಲಾದಿಗಳನ್ನು ಸಂಗ್ರಹಿಸಿಟ್ಕೊಂಡು ರಾಮನಿಗೆ ಕೊಡ್ತಾಳೆ. ಪ್ರಾತಸ್ಮರಣೀಯರಾದ ವಿ ಸಿ ಅವರ ಶಬರಿ ಪದ್ಯವನ್ನು ಒಂದು ಸತಿ ಓದಿ, ಬಹಳ ಹೃದಯಂಗಮವಾಗಿ ಚಿತ್ರಿಸ್ತಾರೆ. ಬಂದಾನೋ ಬಾರನೋವೋ, ತಂದಾನೋ ತಾರನೋವೋ ಅಂತ ಹೇಳ್ತಾ ಹೋಗಿ ಆ ಶಬರಿ ರಾಮನಿಗಾಗಿ ತಹತಹಿಸ್ತಾಳೆ. ರಾಮ ಬರಲಿ, ರಾಮ ಬರಲಿ, ರಾಮ ಬರಲಿ ಅನ್ನೋದೇ ಆಕೆಯ ಧ್ಯೇಯವಾಕ್ಯ ಆಗಿಬಿಡುತ್ತೆ. ಅಂಥ ಶಬರಿ ಹೀಗೆ ತಾನು ಆ ಶ್ರೀರಾಮನೊಡನೆ ಐಕ್ಯ ಭಾವನೆ ಹೊಂದುತ್ತಾಳೆ. ಆಕೆಯ ಸಹಜವಾದ ದೈವಾತ್ಮ ಭಾವದಲ್ಲಿ ತನ್ನನ್ನು ಧನ್ಯಳಾಗಿಸಿಕೊಳ್ತಾಳೆ, ತನ್ನ ಬದುಕನ್ನು ಸಾರ್ಥಕವಾಗಿಸಿಕೊಳ್ತಾಳೆ. ಮೇರು ಸಂಸ್ಕೃತಿಗೆ ಅತ್ಯಂತ ಎತ್ತರದ ಉದಾಹರಣೆಯಾಗಿ ನಿಲ್ತಾಳೆ. ಸಾರ್ಥಕ ಜೀವ ಆ ತಾಯಿಯದು. ಅಂಥ ಸಹಜವಾದಂಥ ದೈವಾತ್ಮ ಭಾವದಲ್ಲಿ ಶಬರಿ ಹೇಗೆ ಧನ್ಯಾತ್ಮತೆ ಆದಳು ಅಥವಾ ಧನ್ಯತೆಯನ್ನು ಕಂಡಳು, ಅಂಥ ಸಾರ್ಥಕವಾದ ಬದುಕು ಕೂಡ ನಮ್ಮದಾಗಲಿ ಅಂತ ಇದ್ದಾರೆ ಡಿ ವಿ ಜಿಯವರು.

0: ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ. ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ. ಅನುಸಂಧಿಯಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನುಪದೇಶ ಮಂಕುತಿಮ್ಮ.
1: ಅನುಸಂಧಿಯಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನುಪದೇಶ ಮಂಕುತಿಮ್ಮ.

0: ದೇವನ ಅಮಾತ್ಯ ನಮ್ಮ ಹನುಮಂತ. ವೀರ, ಸಂಸ್ಕಾರ ಸಂಪನ್ನ, ಸುಸಂಸ್ಕೃತ ಬದುಕು ಈ ಮಹಾನುಭಾವನದ್ದು. ರಾಮಾಗಮನಕ್ಕಾಗಿಯೇ ಬಹಳ ವರ್ಷಗಳಿಂದ ಕಾದಿದ್ದ ಈತ. ಆತನ ಆಗಮನವಾಗುತ್ತಲೇ ಆತನ ಸೇವೆಯಲ್ಲಿ ತನ್ನ ಏನೆಲ್ಲವನ್ನೂ ಶ್ರೀರಾಮಾರ್ಪಣ ಎಂದು ವಿನಿಯೋಗಿಸಿದ ಮಹಾನುಭಾವ ಈ ಹನುಮಂತ. ತನ್ನದೆನ್ನುವುದನ್ನು ಎಲ್ಲವನ್ನೂ ದೂರ ತಳ್ಳಿ ರಾಮಚಂದ್ರನ ಸೇವೆಯೇ ಪರಮ ಪುರುಷಾರ್ಥ ಅಂದುಬಿಟ್ಟ. ರಾಮ ಸೇವೆಯಲ್ಲಿ ದಿನ ರಾತ್ರಿ ಮನಸ್ಸನ್ನು ಸಂಪೂರ್ಣವಾಗಿ ಕೊಟ್ಟುಬಿಟ್ಟ, ಮೈ ಮರೆತುಬಿಟ್ಟ. ರಾಮ ಸೇವೆಯ ಮಹಾಸಂಕಲ್ಪವೇ ಹನುಮಂತನ ಕಂಡುಕೊಂಡ ಘನತತ್ವ. ಹೀಗೆ ಘನತತ್ವವೊಂದಕ್ಕೆ ಮನಸೋತು ದಿನರಾತ್ರಿ ಆತನನ್ನು ನೆನೆಯದೆ ಒಂದು ಕೆಲಸಕ್ಕೂ ಆತ ಕೈ ಹಾಕ್ತಾ ಇರಲಿಲ್ಲ. ಅದರ ಅನುಸಂಧಾನವೇ ಆತನ ಜೀವನ. ಹನುಮಂತ ಆಧ್ಯಾತ್ಮ ತತ್ವವನ್ನು ಅನುಸಂಧಾನ ಮಾಡಿದ ಪ್ರಕರಣವನ್ನು ತಿಳಿಯಬೇಕು ಅಂತ ಆಸೆ ಪಡೋರು ಡಿ ವಿ ಜಿಯವರ ಶ್ರೀರಾಮ ಪರೀಕ್ಷಣಂ ಕಾವ್ಯದ ಕಡೆಯ ಭಾಗವನ್ನು ಓದಲೇಬೇಕು. ತನ್ನೊಬ್ಬನ ಸುಖ ಸಂತೋಷಕ್ಕಾಗಿ ಬದುಕನ್ನು ಮೀಸಲಾಗಿಡದೆ ಮೇರು ಸದೃಶ ಕಾರ್ಯವೊಂದಕ್ಕಾಗಿ ಬದುಕನ್ನು ಸವೆಸುವುದರ ನಿದರ್ಶನದ ಬದುಕು ಆ ಮಾರುತಿಯದು. ಅದೇ ಕೃತಕೃತ್ಯತೆಯ ಬದುಕು, ಜೀವ ವಿಸ್ತರಣೆಯ ಬ್ರಹ್ಮಾನುಸಂಧಾನದ ದಾರಿ ಇದು. ಹನುಮಂತನ ಈ ಉಪದೇಶ ಮನುಷ್ಯನಾದವನು ಹೇಗೆ ಬದುಕಬೇಕು, ಶ್ರದ್ಧೆಯೊಂದಿಗೆ ಹೇಗೆ ತನ್ನನ್ನು ಸಮರ್ಪಿಸಿಕೊಳ್ಳಬೇಕು ಅನ್ನೋದಕ್ಕೆ ಬಹುದೊಡ್ಡ ಉದಾಹರಣೆ. ಮೇರು ಸಂಸ್ಕೃತಿ ಅಂತ ಕರೀತಾರಲ್ಲ, ಆ ಮೇರು ಸಂಸ್ಕೃತಿಗೆ ಇದು ಅತ್ಯಂತ ಉತ್ತಮವಾದಂತಹ ಉದಾಹರಣೆ. ಹೀಗೆ ಆ ಮಾರುತಿಯ ಬದುಕು ಆ ಧನ್ಯಾತ್ಮತೆಯನ್ನು ಕಂಡಂತಹ ರೀತಿ ಸಾರ್ಥಕವಾದದ್ದು ಅಂತಾರೆ ಗುಂಡಪ್ಪನವರು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 7:35 ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಬಾಹ್ಯಾಕಾಶ ನವೋದ್ಯಮಗಳ ಸಿಇಒ ಸ್ಥಾಪಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಭಾರತದ ಅಧ್ಯಕ್ಷತೆಯಲ್ಲಿ ವಿಶಾಖಪಟ್ಟಣದಲ್ಲಿ ನಾಳೆ ಬ್ರಿಕ್ಸ್ ಯುವ ಸಚಿವರ ಸಭೆ. ದಕ್ಷಿಣ ಭಾರತದ ಖ್ಯಾತ ಹಿರಿಯ ನಟಿ ಸಾಹುಕಾರ್ ಜಾನಕಿ ನಿಧನ, ಗಣ್ಯರ ಸಂತಾಪ. 20 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ಚಿನ್ನದ ಪದಕ ಗೆದ್ದ ಭಾರತದ ಕಾಜಲ್ ಧೋಚಕ್. ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ಮಹಿಳಾ ಡಬಲ್ಸ್ ವಿಭಾಗದ ಸೆಮಿಫೈನಲ್ಗೆ ತ್ರೀಸಾ ಜಾಲಿ, ಗಾಯತ್ರಿ ಗೋಪಿಚಂದ್ ಲಗ್ಗೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯಲ್ಲಿ ಬಾಹ್ಯಾಕಾಶ ನವೋದ್ಯಮಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಸ್ಥಾಪಕರೊಂದಿಗೆ ಸಂವಾದ ನಡೆಸಿದರು. ಈ ವೇಳೆ ಮಾತನಾಡಿದ ಪ್ರಧಾನಿ, ದೇಶದ ಬಾಹ್ಯಾಕಾಶ ವಲಯವು ಜಾಗತಿಕ ಪ್ರತಿಭೆ, ಕಂಪನಿಗಳು ಮತ್ತು ಹೂಡಿಕೆಗೆ ಅಯಸ್ಕಾಂತವಾಗಬಹುದು. ಜಗತ್ತು ಬಾಹ್ಯಾಕಾಶದ ಬಗ್ಗೆ ಯೋಚಿಸಿದಾಗ ಅದು ಭಾರತದ ಕಡೆಗೆ ನೋಡುವಂತಹ ವಾತಾವರಣವನ್ನು ಸೃಷ್ಟಿಸುವಂತೆ ಸಲಹೆ ನೀಡಿದರು. ಕೃಷಿ, ಜಾನುವಾರು ನಿರ್ವಹಣೆ, ಡೈರಿ, ಪರಿಸರ ಸೇರಿದಂತೆ ಹಲವು ಕ್ಷೇತ್ರಗಳಿಗೆ ಬಾಹ್ಯಾಕಾಶ ತಂತ್ರಜ್ಞಾನವು ಹೇಗೆ ಅಪಾರ ಕೊಡುಗೆ ನೀಡಬಹುದು ಎಂಬುದರ ಕುರಿತು ಯೋಚಿಸುವಂತೆ ಅವರು ಸ್ಟಾರ್ಟ್ಅಪ್ಗಳ ಸ್ಥಾಪಕರಿಗೆ ಕರೆ ನೀಡಿದರು. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತವು ಜಗತ್ತಿಗೆ ಬಲವಾದ, ನವೀನ ಮತ್ತು ವಾಣಿಜ್ಯಿಕವಾಗಿ ಕಾರ್ಯಸಾಧ್ಯವಾದ ಮಾದರಿಯನ್ನು ನೀಡಬಲ್ಲದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಸಭೆಯಲ್ಲಿ ಸ್ಕೈರೂಟ್ ಏರೋಸ್ಪೇಸ್, ಅಗ್ನಿಕುಲ್ ಕಾಸ್ಮೋಸ್, ಪಿಕ್ಸೆಲ್, ಧ್ರುವ ಸ್ಪೇಸ್, ಗ್ಯಾಲಕ್ಸ್ ಐ, ಪಿಯರ್ಸೈಟ್, ಬೆಲ್ಲಾಟ್ರಿಕ್ಸ್ ಏರೋಸ್ಪೇಸ್ ಮತ್ತು ದಿಗಂತರ ಸೇರಿದಂತೆ ಬಾಹ್ಯಾಕಾಶ ವಲಯದಲ್ಲಿ ಕೆಲಸ ಮಾಡುತ್ತಿರುವ 20 ಸ್ಟಾರ್ಟ್ಅಪ್ಗಳ ಸ್ಥಾಪಕರು ಭಾಗವಹಿಸಿದ್ದರು. ಭಾರತ ಮತ್ತು ಬ್ರೆಜಿಲ್ ನಡುವೆ ದೂರಸಂಪರ್ಕ ಹಾಗೂ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಕಾರ ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಬ್ರಿಕ್ಸ್ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಸಭೆಯ ಸಂದರ್ಭದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಎಂದು ದೂರಸಂಪರ್ಕ ಇಲಾಖೆ ತಿಳಿಸಿದೆ. ಈ ಒಪ್ಪಂದವು ಡಿಜಿಟಲ್ ನಾವೀನ್ಯತೆಗೆ ಉತ್ತೇಜನ ನೀಡುವುದರ ಜೊತೆಗೆ ಡಿಜಿಟಲ್ ಮೂಲಸೌಕರ್ಯ ಬಲಪಡಿಸಿ ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಸಹಕಾರಕ್ಕೆ ಉತ್ತೇಜನ ನೀಡಲಿದೆ. ಪುಣೆಯಲ್ಲಿ ನಡೆದ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆಯ ಸಂದರ್ಭದಲ್ಲಿ ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹಾಗೂ ಬ್ರೆಜಿಲ್ನ ಸಂವಹನ ಸಚಿವ ಫ್ರೆಡ್ರಿಕೋ ಡಿ ಸಿಕ್ವೇರಾ ಫಿಲ್ಹೋ ಅವರು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದರು. ಈ ತಿಳುವಳಿಕೆ ಒಪ್ಪಂದವು ಸಾರ್ವತ್ರಿಕ ಸಂಪರ್ಕ ವ್ಯವಸ್ಥೆ, ಸೈಬರ್ ಭದ್ರತೆ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಉದಯೋನ್ಮುಖ ತಂತ್ರಜ್ಞಾನ, ಸಾಮರ್ಥ್ಯ ವರ್ಧನೆ ಹಾಗೂ ಉತ್ತಮ ಕಾರ್ಯವಿಧಾನಗಳ ವಿನಿಮಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಗಾಢಗೊಳಿಸಲಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ತಿಳಿಸಿದ್ದಾರೆ. ಸುರಕ್ಷಿತ ಹಾಗೂ ಎಲ್ಲರನ್ನೂ ಒಳಗೊಂಡ ಡಿಜಿಟಲ್ ಭವಿಷ್ಯ ನಿರ್ಮಾಣಕ್ಕೆ ಭಾರತ ಬ್ರೆಜಿಲ್ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ಒಪ್ಪಂದ ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಬ್ರಿಕ್ಸ್ ಯುವ ಸಚಿವರ ಸಭೆ ಮತ್ತು ಬ್ರಿಕ್ಸ್ ಕ್ರೀಡೆ

0: ಕ್ರೀಡಾ ಸಚಿವರ ಸಭೆ ನಡೆಯಲಿದೆ. ಬ್ರಿಕ್ಸ್ ಯುವ ಸಚಿವರ ಸಭೆ ನಾಳೆ ನಡೆಯಲಿದ್ದು, ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ನಾಡಿದ್ದು ನಡೆಯಲಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದ್ದು, ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಖಾತೆ ರಾಜ್ಯ ಸಚಿವೆ ರಕ್ಷಾ ಖಡ್ಸೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬ್ರಿಕ್ಸ್ ಯುವ ಸಚಿವರ ಸಭೆಯು ಯುವ ಅಭಿವೃದ್ಧಿ ಮತ್ತು ಸಬಲೀಕರಣದಲ್ಲಿ ಸಹಕಾರವನ್ನು ಬಲಪಡಿಸುವತ್ತ ಗಮನ ಹರಿಸಲಿದ್ದು, ಶಿಕ್ಷಣ, ಕೌಶಲ್ಯ, ಉದ್ಯಮಶೀಲತೆ, ಯೋಗಕ್ಷೇಮ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಒಳಗೊಂಡ ಚರ್ಚೆಗಳು ನಡೆಯಲಿದೆ. ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆಯು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಕ್ರೀಡಾ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರನ್ನು ಒಟ್ಟುಗೂಡಿಸಲಿದೆ. ಕ್ರೀಡೆಯಲ್ಲಿ ಸಹಕಾರವನ್ನು ಬಲಪಡಿಸುವ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಬದ್ಧತೆಯನ್ನು ಇದು ಪುನರುಚ್ಚರಿಸುತ್ತದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿಂದು ಮೊಬೈಲ್ ಫೋನ್ ತಯಾರಿಕಾ ಯೋಜನೆಗೆ ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಅವರು ಚಾಲನೆ ನೀಡಿದರು. ಕೇಂದ್ರ ಸಚಿವ ಸಂಪುಟವು ಕಳೆದ ತಿಂಗಳು 62,500 ಕೋಟಿ ರೂಪಾಯಿ ವೆಚ್ಚದೊಂದಿಗೆ ಈ ಯೋಜನೆಗೆ ಅನುಮೋದನೆ ನೀಡಿತ್ತು. ಈ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿರುವ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆಯು 2026 ಏಪ್ರಿಲ್ 1 ಜಾರಿಗೆ ಬಂದಿದ್ದು, 2026-27 2030-31 5 ವರ್ಷಗಳ ಅವಧಿಯವರೆಗೆ ಜಾರಿಯಲ್ಲಿರಲಿದೆ ಎಂದು ತಿಳಿಸಿದರು. ದೇಶದಲ್ಲಿ ಮೊಬೈಲ್ ತಯಾರಿಕೆಯ ಪ್ರಮಾಣವನ್ನು ಮತ್ತಷ್ಟು ಹೆಚ್ಚಿಸುವುದು, ಮೊಬೈಲ್ ಉತ್ಪಾದನಾ ಪೂರೈಕೆ ಸರಪಳಿಯನ್ನು ಬಲಪಡಿಸುವುದು ಹಾಗೂ ದೇಶೀಯ ಉತ್ಪಾದನಾ ಸಾಮರ್ಥ್ಯವನ್ನು ವೃದ್ಧಿಸುವ ಮೂಲಕ ಜಾಗತಿಕ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವುದು ಯೋಜನೆಯ ಉದ್ದೇಶವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪರಿಷ್ಕೃತ ನಿಯಮಗಳಡಿ ದೇಶದಲ್ಲಿ ನಿನ್ನೆಯವರೆಗೆ ಒಟ್ಟು 29 ವಿದೇಶಿ ನೇರ ಹೂಡಿಕೆಗಳು ವರದಿಯಾಗಿವೆ. ಇದರಲ್ಲಿ 4,800 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಪ್ರಸ್ತಾವಿತ ಎಫ್ಡಿಐ ಸೇರಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಹೂಡಿಕೆಗಳು ಮಾಹಿತಿ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ, ಮಾಹಿತಿ ಮತ್ತು ಸಂವಹನ, ಉತ್ಪಾದನೆ, ಔಷಧಗಳು, ದತ್ತಾಂಶ ಕೇಂದ್ರಗಳು ಮತ್ತು ಸಾರಿಗೆ ಸೇವೆಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳನ್ನು ಒಳಗೊಂಡಿವೆ. May 1 ವಿದೇಶಿ ವಿನಿಮಯ ನಿರ್ವಹಣೆ ತಿದ್ದುಪಡಿ ನಿಯಮಗಳ ಅಡಿಯಲ್ಲಿ 10%ವರೆಗಿನ ಭೂಗಡಿ ರಾಷ್ಟ್ರಗಳ ಮಾಲೀಕತ್ವವನ್ನು ನಿಯಂತ್ರಿಸದ ಪ್ರಕರಣಗಳಲ್ಲಿ ಸರ್ಕಾರದ ಪೂರ್ವಾನುಮೋದನೆ ಅಗತ್ಯವನ್ನು ತೆಗೆದುಹಾಕುವ ಮೂಲಕ ಭಾರತಕ್ಕೆ ವಿದೇಶಿ ಹೂಡಿಕೆಯ ಹರಿವನ್ನು ಸುಗಮಗೊಳಿಸುತ್ತದೆ ಮತ್ತು ವೇಗಗೊಳಿಸುತ್ತದೆ. ದಕ್ಷಿಣ ಭಾರತದ ಖ್ಯಾತ ಹಿರಿಯ ನಟಿ ಸಾಹುಕಾರ್ ಜಾನಕಿ ಇಂದು ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಅವರಿಗೆ 94 ವಯಸ್ಸಾಗಿತ್ತು. ಅವರ ನಿಧನಕ್ಕೆ ಚಿತ್ರರಂಗ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. 1931 December 12 ಆಂಧ್ರಪ್ರದೇಶದ ರಾಜಮಂಡ್ರಿಯಲ್ಲಿ ಜನಿಸಿದ ಅವರು 1950 ತೆಲುಗಿನ ಸಾಹುಕಾರ್ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದರು. ಈ ಚಿತ್ರದ ಹೆಸರಿನಿಂದಲೇ ಅವರು ಸಾಹುಕಾರ್ ಜಾನಕಿ ಎಂದು ಪ್ರಸಿದ್ದರಾದರು. ಕನ್ನಡ, ತೆಲುಗು, ತಮಿಳು ಹಾಗೂ ಮಲಯಾಳಂ ಸೇರಿದಂತೆ ಹಲವು ಭಾಷೆಗಳಲ್ಲಿ ಅವರು ಸುಮಾರು 400 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ನಾಯಕಿಯಾಗಿ ಮಾತ್ರವಲ್ಲದೆ ಪೋಷಕ ಪಾತ್ರಗಳಲ್ಲಿಯೂ ತಮ್ಮ ಅಭಿನಯ ಪ್ರತಿಭೆಯನ್ನು ಮೆರೆದಿದ್ದಾರೆ. ಕನ್ನಡದಲ್ಲಿ ವರನಟ ಡಾ ರಾಜ್ಕುಮಾರ್ ಅವರೊಂದಿಗೆ ಮಹಿಷಾಸುರ ಮರ್ದಿನಿ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ. ರಂಗಭೂಮಿಯಲ್ಲಿಯೂ ಸಕ್ರಿಯರಾಗಿದ್ದ ಸಾಹುಕಾರ್ ಜಾನಕಿ ಅವರು ಹಲವು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ತಮ್ಮ ಸುದೀರ್ಘ ಕಲಾ ಸೇವೆಗಾಗಿ ಹಲವು ಪ್ರಶಸ್ತಿ ಮತ್ತು ಗೌರವಗಳಿಗೆ ಪಾತ್ರರಾಗಿರುವ ಅವರು 2022 ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಭಾರತದ ಕಾಜಲ್ ಧೋಚಕ್ ಸತತ 2 ಬಾರಿಗೆ 20 ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ಪ್ರಶಸ್ತಿ ಗೆದ್ದಿದ್ದಾರೆ. ಮಹಿಳೆಯರ 76 kg ವಿಭಾಗದ ಫೈನಲ್ನಲ್ಲಿ ಅವರು ಚೀನಾದ ಜಿಂಗ್ರೂಸನ್ ವಿರುದ್ದ 7-0 ಅಂತರದ ಗೆಲುವು ಸಾಧಿಸುವ ಮೂಲಕ ಚಿನ್ನದ ಪದಕ ಗೆದ್ದರು. 72 kg ವಿಭಾಗದಲ್ಲಿ ಭಾರತದ ತನು ಶರ್ಮಾ ಫೈನಲ್ನಲ್ಲಿ ಜಪಾನ್ನ ಚಿಸಾಟೋ ಯೋಶಿಡಾ ವಿರುದ್ದ 3-5 ಅಂತರದಲ್ಲಿ ಸೋತು ಬೆಳ್ಳಿಗೆ ತೃಪ್ತಿಪಟ್ಟರು. 62 kg ವಿಭಾಗದಲ್ಲಿ ಸವಿತಾ ಜಪಾನ್ನ ಸಕುರಾ ಒನಿಶಿ ವಿರುದ್ದ 2-12 ಅಂತರದಲ್ಲಿ ಸೋತ ನಂತರ ಬೆಳ್ಳಿ ಪದಕ ಗೆದ್ದರು. ಭಾರತದ ಮಾನ್ಸಿ ಲಾಥರ್ 68 kg ವಿಭಾಗದ ಫೈನಲ್ನಲ್ಲಿ ಚೀನಾದ ಚೆನ್ಲಿಂಗ್ ಸಾಂಗ್ ಅವರನ್ನು ಎದುರಿಸಲಿದ್ದಾರೆ. ಇದೇ ವೇಳೆ 59 kg ರೆಪಿಚೇಜ್ ಸುತ್ತಿನಲ್ಲಿ ಕೋಮಲ್ ಸ್ಪೇನ್ನ ರೋಸಾ ಮೊಲಿನಾ ರೋಡ್ರಿಗಸ್ ಅವರನ್ನು ಎದುರಿಸಲಿದ್ದಾರೆ. ಭಾರತದ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ನವದೆಹಲಿಯಲ್ಲಿ ನಡೆದ BWF ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನ ಮಹಿಳಾ ಡಬಲ್ಸ್ ಸೆಮಿಫೈನಲ್ಗೆ ಲಗ್ಗೆಟ್ಟಿದ್ದಾರೆ. ಭಾರತೀಯ ಜೋಡಿ 4 ಶ್ರೇಯಾಂಕದ ಚೀನಾದ ಜಿಯಿ ಈ ಫ್ಯಾನ್ ಮತ್ತು ಜಾಂಗ್ಶು ಝಿಯಾನ್ ಅವರನ್ನು 16-21, 21-15

0: ಸಿಬ್ಬಂದಿಯ ಕಲ್ಯಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಹೇಳಿದರು. ನೇಪಾಳ ಮತ್ತು ಭೂತಾನ್ನಂತಹ ದೇಶಗಳೊಂದಿಗೆ ಗಡಿಗಳನ್ನು ಕಾಯುವ ಸವಾಲಿನ ಕೆಲಸವನ್ನು ಎಸ್ಎಸ್ಬಿ ನಿರ್ವಹಿಸುತ್ತಿದೆ. ಇದು ಅತ್ಯಂತ ಕಠಿಣ ಕರ್ತವ್ಯಗಳಲ್ಲಿ ಒಂದಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಹ್ಯಾಕಾಶ ನವೋದ್ಯಮಗಳ ಸಿಇಒ ಸ್ಥಾಪಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಭಾರತದ ಅಧ್ಯಕ್ಷತೆಯಲ್ಲಿ ವಿಶಾಖಪಟ್ಟಣದಲ್ಲಿ ನಾಳೆ ಬ್ರಿಕ್ಸ್ ಯುವ ಸಚಿವರ ಸಭೆ. ದಕ್ಷಿಣ ಭಾರತದ ಖ್ಯಾತ ಹಿರಿಯ ನಟಿ ಸಾಹುಕಾರ್ ಜಾನಕಿ ನಿಧನ, ಗಣ್ಯರ ಸಂತಾಪ. 20 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್, ಚಿನ್ನದ ಪದಕ ಗೆದ್ದ ಭಾರತದ ಕಾಜಲ್ ಧೋಚಕ್. ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ಮಹಿಳಾ ಡಬಲ್ಸ್ ವಿಭಾಗದ ಸೆಮಿಫೈನಲ್ಗೆ ತ್ರಿಸಾ ಜಾಲಿ, ಗಾಯತ್ರಿ ಗೋಪಿಚಂದ್ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05. ಇದೀಗ ವಿಧಾನಮಂಡಲ ಕಾರ್ಯಕಲಾಪಗಳ ಸಮೀಕ್ಷೆ ಕೇಳಲಿದ್ದೀರಿ.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 7:45.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಗಾನ ಬಜಾನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದ 500 ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳ ಸಮಗ್ರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸಹಯೋಗದೊಂದಿಗೆ 2500 ಕೋಟಿ ರೂಪಾಯಿ ಮೊತ್ತದ ಯೋಜನಾ ಒಪ್ಪಂದಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ವಿಧಾನಸೌಧದಲ್ಲಿ ಇಂದು ಸಹಿ ಹಾಕಲಾಯಿತು. ರಾಜ್ಯದ ಕರಾವಳಿ ಹಾಗೂ ಮಲೆನಾಡು ಭಾಗಗಳಲ್ಲಿ ಪ್ರವಾಸೋದ್ಯಮ, ಸ್ಥಳೀಯ ಆರ್ಥಿಕತೆ ಮತ್ತು ಉದ್ಯೋಗಾವಕಾಶಗಳನ್ನು ಉತ್ತೇಜಿಸಲು ನೂತನ ಪ್ರವಾಸೋದ್ಯಮ ನೀತಿಯನ್ನು ರೂಪಿಸಲಾಗುತ್ತಿದ್ದು ಅದರ ಕರಡನ್ನು ಸೆಪ್ಟೆಂಬರ್ 7ರೊಳಗೆ ಸಿದ್ದಪಡಿಸಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ 50 ಹಾಗೂ ಚಾಮರಾಜನಗರ ಜಿಲ್ಲೆಯಲ್ಲಿ 64 ಹಳೆಯ ಕೆರೆಗಳಿದ್ದು ಕಾಲಕಾಲಕ್ಕೆ ಇವುಗಳ ಹೂಳು ತೆಗೆಯುವುದು ಸೇರಿದಂತೆ ಇತರ ಅಗತ್ಯ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ. ಕಳೆದ 3 ವರ್ಷಗಳಲ್ಲಿ 2 ಜಿಲ್ಲೆಗಳ ಕೆರೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಣ್ಣ ನೀರಾವರಿ ಸಚಿವ ಡಾ ಅಜಯ್ ಸಿಂಗ್ ವಿಧಾನ ಪರಿಷತ್ನಲ್ಲಿಂದು ತಿಳಿಸಿದ್ದಾರೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಕೂಲಿಕಾರರಿಗೆ ವಿಶೇಷ ಉದ್ಯೋಗ ಮೇಳವನ್ನು ಆಯೋಜಿಸಲು ಕೋಲಾರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಗಡಿ ಭದ್ರತೆಯ ಜವಾಬ್ದಾರಿಯುತ ಸಿಬ್ಬಂದಿಯ ಕಲ್ಯಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿರುವ ಸಶಸ್ತ್ರ ಸೀಮಾ ಬಲದ ಪ್ರಧಾನ ಕಚೇರಿಯಲ್ಲಿ ಹಲವಾರು ಯೋಜನೆಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪ್ರಸಕ್ತ ಮೌಲ್ಯಮಾಪನ ವರ್ಷ 2026-27ಕ್ಕೆ ಇದುವರೆಗೆ 6.5 ಕೋಟಿಗೂ ಅಧಿಕ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಕೆಯಾಗಿದೆ. ನಿನ್ನೆವರೆಗೆ 2 ಕೋಟಿಗೂ ಅಧಿಕ ITR 3 ಮತ್ತು ITR 4 ರಿಟರ್ನ್ಸ್ ಸಲ್ಲಿಕೆಯಾಗಿದೆ ಎಂದು ಆದಾಯ ತೆರಿಗೆ ಇಲಾಖೆ ತಿಳಿಸಿದೆ. ಭಾರತ ಮತ್ತು ಮಾರಿಷಸ್ ಸಾಂಪ್ರದಾಯಿಕ ಪೆಟ್ರೋಲಿಯಂ ಉತ್ಪನ್ನಗಳ ಸಹಕಾರವನ್ನು ಮೀರಿ ಸ್ವಚ್ಛ ಹಾಗೂ ಸುಸ್ಥಿರ ಇಂಧನ ಕ್ಷೇತ್ರಕ್ಕೆ ಇಂಧನ ಪಾಲುದಾರಿಕೆಯನ್ನು ವಿಸ್ತರಿಸಲು ಮುಂದಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

2:55 ಈ ಸಮಯದಲ್ಲಿ ಕಾರ್ಯಕ್ರಮ ಯುವಧ್ವನಿ. ಯುವಧ್ವನಿ ಅಂದ್ರೆ ಏನೋ ಬೆಚ್ಚು ಬೆಳೆಸುವಂತಹ ಧ್ವನಿ. ಇವತ್ತು ಯುವಕರ ಬಗ್ಗೆ ಅಂದ್ರೆ ಯುವಧ್ವನಿ ಈಗಾಗಲೇ ಸದ್ದು ಮಾಡಿರುವಂತಹ ಜೆನ್ಸಿಗಳ ಬಗ್ಗೆ ಮಾತಾಡೋಣ. ನಾನಷ್ಟೇ ಮಾತಾಡಲ್ಲ, ನನ್ನ ಜೊತೆ ಹಲವಾರು ಜೆನ್ಸಿಗಳು ಮಾತಾಡ್ತಾರೆ. ಕೇಳ್ತಾ ಹೋಗೋಣ. ಕೇಳ್ತಾರೆ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಅವರ ಚಿಂತನೆಗಳೇನು, ಅವರ ಯೋಚನೆಗಳೇನು, ಅವರ ಯೋಜನೆಗಳೇನು, ಇಷ್ಟೆಲ್ಲ ವಿಷಯಗಳಿವೆ. ಕೇಳ್ತಾ ಇರಿ 102.9 FM ನಲ್ಲಿ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಯುವಧ್ವನಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಯುವಧ್ವನಿ ಕಾರ್ಯಕ್ರಮದಲ್ಲಿ ಏನು ಈಗಾಗಲೇ ಸದ್ದು ಮಾಡ್ತಿರುವಂತ ದೇಶಾದ್ಯಂತ ಸದ್ದು ಮಾಡ್ತಿರುವ ಜನ್ಜಿಗಳ ಬಗ್ಗೆ ಮಾತಾಡೋಣ. ನಮ್ಮ ಜೊತೆ ಯಾರಿದ್ದಾರೆ? ಹಲೋ ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ತಮ್ಮ ಪರಿಚಯ ಮಾಡ್ಕೊಳ್ಳಿ. ಹಲೋ ನಮಸ್ತೆ
1: ಮೇಡಮ್. ನಮಸ್ತೆ, ನನ್ನ ಹೆಸರು ದರ್ಶನ್ ಚಂದ್ರ ಅಂತ.
0: ದರ್ಶನ್ ಚಂದ್ರ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೇನೆ. ಇವತ್ತು ಯುವಧ್ವನಿ ಕಾರ್ಯಕ್ರಮದಲ್ಲಿ ನೀವು ಮೊದಲನೇ ಜನ್ಜಿ ಆಗಿ ಕಾರ್ಯಕ್ರಮದಲ್ಲಿ
1: ಭಾಗವಹಿಸ್ತಿದ್ದೀರಾ.
0: ತಾವು ಎಲ್ಲಿಯವರು?
1: ಮೇಡಮ್ ನಮ್ದು ಚಾಮರಾಜನಗರ ಮೂಲತಃ, ಅಲ್ಲಿ ಮುಕ್ಕಡಹಳ್ಳಿ ಅಂತ ನಮ್ಮ ಊರು.
0: ಯಾವ ಹಳ್ಳಿ?
1: ಮುಕ್ಕಡಹಳ್ಳಿ ಅಂತ.
0: ಮುಕ್ಕಡಹಳ್ಳಿ ಅಂತನಾ?
1: ಮುಕ್ಕಡಹಳ್ಳಿ ಅಂತ ಮೇಡಮ್.
0: ತಾವೇನ್ ಮಾಡ್ಕೊಂಡಿದ್ರಿ?
1: ಮೈಸೂರಿನಲ್ಲಿ ಲಾಸ್ಟ್ ಸ್ಟೂಡೆಂಟ್ ಮೇಡಮ್. ಅಂಬೇಡ್ಕರ್ ಸ್ಕೂಲ್ ಆಫ್ ಲಾ ಅಂತ ಒಂದು ಕಾನೂನು ಕಾಲೇಜ್ನಲ್ಲಿ ಕಾನೂನು ವಿದ್ಯಾರ್ಥಿಗಳಿಗೆ ವ್ಯಾಸಂಗ
0: ಮಾಡ್ತಿದ್ದೀನಿ. ವಿದ್ಯಾರ್ಥಿಗಳು. ದರ್ಶನ್, ಇವತ್ತು ಜನ್ಸಿಗಳ ಬಗ್ಗೆ ಮಾತನಾಡ್ತಿದ್ದೇವೆ. ಏನಂದ್ರೆ ಅವರ ಚಿಂತನೆಗಳೇನು, ಯೋಜನೆಗಳೇನು, ಯೋಚನೆಗಳೇನು? ಯಾಕಂದ್ರೆ ಈಗಾಗಲೇ ದೇಶಾದ್ಯಂತ ಜನ್ಸಿಗಳ ಒಂದು ಸದ್ದು ಕೇಳಿಸ್ತಾ ಇದೆ. ಭಾರತದ ಭವಿಷ್ಯ ಜನ್ಸಿಗಳು
1: ಅಲ್ವಾ?
0: ತಮ್ಮ ಚಿಂತನೆಗಳೇನು
1: ಮೇಡಮ್? ಈಗ ಭಾರತ ದೇಶದಲ್ಲಿ ಈಗಾಗಲೇ ನಾವು ನೋಡಿದೀವಿ, ಜನ್ಜಿಗಳು ಯಾವ ರೀತಿ ಅವ್ರ ಒಂದು ಸಾಮಾಜಿಕ ಮಾಧ್ಯಮದಿಂದ ಪ್ರಭಾವಿತರಾಗಿ ಅವರು ಯಾವ ರೀತಿ ಎಷ್ಟರ ಮಟ್ಟಿಗೆ ಅವರ ಒಂದು ಹೋರಾಟ ಮಾಡಿ ತಮಗ್ ಬೇಕಾದಂತ ಒಂದು ಹಕ್ಕುಗಳನ್ನ ಪಡಿಲಿಕ್ಕೆ ಅವ್ರು ಯಾವ ರೀತಿ ಒಗ್ಗಟ್ಟಾಗ್ತಾ ಇದಾರೆ ಅನ್ನೋದ್ರ ಬಗ್ಗೆ ನಾವೆಲ್ಲ
0: ಈಗಾಗಲೇ ಮಾಡ್ಬೇಕು. ಹೌದು
1: ಹೌದು ಮೇಡಮ್.
0: ಈಗ ನೀವು ಈಗ ಸಾಮಾಜಿಕ ಬದ್ಧತೆ ಇರುವಂತಹ ಯುವಕರು, ಯಾವ ರೀತಿ ಚಿಂತನೆ ಮಾಡ್ತೀರಿ
1: ಮೇಡಮ್? ಈಗ ನಾವು ಸಾಮಾಜಿಕ ಬದ್ಧತೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಾವು ಒಂದು ಭವಿಷ್ಯ ಭಾರತದ ಒಂದು ನಾಗರಿಕ ಪ್ರಜೆಯಾಗಿ ನಾವು ಯಾವ ರೀತಿ ಚಿಂತನೆ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಮೇಡಮ್.
0: ಖಂಡಿತ ಖಂಡಿತ. ಹೌದು
1: ಹೌದು. ಆ ಒಂದು ನಿಟ್ಟಿನಲ್ಲಿ ನಾವು ಯಾವ ರೀತಿ ನಾವು ಒಂದು ರಾಷ್ಟ್ರ ನಿರ್ಮಾಣಕ್ಕೋಸ್ಕರವಾಗಿ ನಾವು ಯಾವ ರೀತಿ ಶ್ರಮಿಸ್ತೀವಿ ಅಥವಾ ನಮ್ಮ ಒಂದು ಯೋಚನೆಗಳು ಆಲೋಚನೆಗಳನ್ನ ನಾವು ಯಾವ ರೀತಿ ನಾವು ಉಪಯೋಗಿಸ್ತೀವಿ ಅನ್ನೋದ್ರ ಮೇಲೆ ನಾವು ಒಂದು ದೇಶಕ್ಕೆ ಒಂದು ಹೊಸ ತರದ ಒಂದು ಚಿಂತನೆಗಳನ್ನ ಕೊಡ್ಬೋದು ಮೇಡಮ್.
0: ಅಂದ್ರೆ ಒಂದು ನಿಮ್ಮ ಚಿಂತನೆಗಳು ದೇಶದ ಒಂದು ನಿರ್ಮಾಣ ಮಾಡುವಲ್ಲಿ
1: ಹೌದು ಮೇಡಮ್
0: ಅದು ಇರಬೇಕು ಅನ್ನುವಂಥದ್ದು ನಿಮ್ದು. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಜಾಸ್ತಿ ಜನ್ಜಿಗಳ ಒಂದು ಏನು ಏನು ಸದ್ದು ಅಲ್ವಾ? ದೇಶದ ಭವಿಷ್ಯ ಭಾರತದ ನಿರ್ಮಾಣಕ್ಕಾಗಿ ಆಗಿರಬಹುದು ಅಥವಾ ಬೇರೆ ವಿಷಯಗಳಾಗಿರ್ಬಹುದು, ಸಾಮಾಜಿಕ ವಿಷಯಗಳಾಗಿರ್ಬಹುದು. ಇಷ್ಟೇ ಅಲ್ಲದೆ ಯುವಧ್ವನಿ ಏನ್ ಮಾಡಬಹುದು
1: ಮೇಡಮ್? ಈಗ ಅದು ಜನ್ಜಿ ಹೋರಾಟ ಅಂತಂದ್ರೆ ಒಂದು ಇದ್ರ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದು ಡಿಜಿಟಲ್ ಹೋರಾಟ ಅಂತಾನೆ ಒಂದು ಅದಕ್ಕೆ ಅರ್ಥ ಕೊಡ್ಬೋದು ಮೇಡಮ್. ಇದು ಡಿಜಿಟಲ್ ಹೋರಾಟ ಅಂದ್ರೆ ಇದರಿಂದ ನಾವು ಸಾಕಷ್ಟು ಹೊಸ ಒಂದು ಪರಿವರ್ತನೆಗಳನ್ನ ಮಾಡಬಹುದು. ಅದರಂತೆ ನಾವು ಈಗ ಹಿರಿಯರು ಏನ್ ಮಾಡ್ಕೊಂಡ್ ಬಂದಿದ್ರೆ ಅದನ್ನು ಕೂಡ ನಾವು ತಳ್ಳಿ ಹಾಕಂತ ಮಾಡಕ್ ಆಗಲ್ಲ ಮೇಡಮ್. ಅದನ್ನ
0: ತಾವು ಮತ್ತೇನು ಅಭ್ಯಾಸಗಳು ಅಭ್ಯಾಸಗಳು
1: ಮೇಡಮ್? ನನ್ನ ಅಭ್ಯಾಸ ನಾನು ಅತಿ ಹೆಚ್ಚಾಗಿ ಪುಸ್ತಕಗಳು ಓದ್ತೀನಿ, ಹಾಗೆ ಒಂದಷ್ಟು ಕವಿತೆಗಳನ್ನ ಬರಿತೀನಿ ಮೇಡಮ್.
0: ಓ ನೈಸ್. ಕವಿತೆಗಳು ಬರೀತೀರಾ?
1: ಆ ಕವಿತೆಗಳು ಬರೀತೀನಿ, ಅದೊಂದು ಹಾಬಿ.
0: ತತ್ಕ್ಷಣಕ್ಕೆ ಯಾವ್ದಾದ್ರು ಕವಿತೆ ನಿಮ್ಮ
1: ಅದು ಹೇಳ್ಬೇಕಾದಂದ್ರೆ ಒಂದು ಹೇಳ್ತೀನಿ ಮೇಡಮ್. ಈಗ ನಾನು ನಾನೇ ಬರ್ದಿರತಕ್ಕಂತ ಒಂದು ಕವಿತೆ ಹೇಳ್ತೀನಿ.
0: ಹೇಳಿ ಹೇಳಿ.
1: ಅನ್ವೇಷಿಸಬೇಕಾಗಿರುವುದು ನಮ್ಮ ಅಂತರಂಗದ ನಿಮ್ಮದಿಯನ್ನೇ ವಿನಃ ಅನ್ವೇಷಿಸಬೇಕಾಗಿರುವುದು ನಮ್ಮ ಅಂತರಂಗದ ನಿಮ್ಮದಿಯನ್ನೇ ವಿನಃ ಮತ್ತೊಬ್ಬರ ಮನಸ್ಸಿನ ಅಂತರಾಳವನ್ನಲ್ಲ. ಇದರಿಂದಾಗಿ ಇರುವ ಸ್ವಲ್ಪ ನಿಮ್ಮದಿಗೂ ಭಂಗ ಬಂದಂತಾಗುತ್ತದೆ. ಅಂದ್ರೆ ಅಂತರಾಳವನ್ನ ಅಂದ್ರೆ ಬೇರೊಬ್ಬರ ಮನಸ್ಸಿನ ಅಂತರಾಳವನ್ನ ನಾವು ಅನ್ವೇಷಣೆ ಮಾಡ್ಬೇಕಾಗಿಲ್ಲ. ನಮ್ಮ ಮನಸ್ಸಿನ ಏನು ಅಂತರಂಗ ಇದೆ ಅದನ್ನ ನಾವು ಅನ್ವೇಷಣೆ ಮಾಡ್ಕೋಬೇಕು, ನಮ್ಮನ್ನ ಆತ್ಮಾವಲೋಕನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕವಿತೆ ಅರ್ಥ ಹೇಳುತ್ತೆ.
0: ಬಹಳ ಅದ್ಭುತವಾದಂತಹ ಒಂದು ಕವಿತೆ ಆಗಿದೆ ದರ್ಶನ್. ಹಾಗೆ ನೋಡಿ, ಬರೆಯುವಂತಹ ಅಭ್ಯಾಸ ಈಗಿನ ಜನ್ಜಿಗಳು ಬರೆಯುವಂತಹ ಬರವಣಿಗೆ ರೂಪದಲ್ಲಿ ಅವರ ಚಿಂತನೆಗಳನ್ನ ಇಡುವಂತಹ ಪ್ರಯತ್ನವನ್ನ ಮಾಡ್ಬೇಕು ಅಲ್ವಾ?
1: ಹೌದೌದು ಮೇಡಮ್. ಅಭಿವ್ಯಕ್ತಿ ಮೇಡಮ್ ಇದೆ. ನಾವು ಯಾವ ರೀತಿ ನಮ್ಮ ಬರವಣಿಗೆ ಮೂಲಕ ಅಥವಾ ಮೌಖಿಕವಾಗಿ ಅಥವಾ ಬರವಣಿಗೆ ಮೂಲಕ ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮ ಅಭಿಪ್ರಾಯಗಳನ್ನ ಅಭಿವ್ಯಕ್ತಿಸಿದ್ರೆ ಅದು ಜನಗಳಿಗೂ ತಲುಪುತ್ತೆ ಮೇಡಮ್. ನಮ್ಮ ಅಭಿವ್ಯಕ್ತಿ ನಮ್ಮ ಒಂದು ಮುಕ್ತವಾಗಿ ನಾವು ನಮ್ಮ ಅಭಿಪ್ರಾಯಗಳನ್ನ ಪ್ರಕಟಿಸಬಹುದು ಮೇಡಮ್. ಅದೊಂದು ಒಳ್ಳೆ ವೇದಿಕೆ ಅಂತಾನೆ ಕರಿಬಹುದು ಸಾಮಾಜಿಕ ಮಾಧ್ಯಮನ.
0: ಹೌದೌದು. ಪುಸ್ತಕಗಳೇನಾದ್ರು ನೀವು ಬಿಡುಗಡೆ ಮಾಡಿದಿರಾ ಅಥವಾ?
1: ಇಲ್ಲ ಇಲ್ಲ ಮೇಡಮ್, ಇನ್ನೂ ಇಲ್ಲ.
0: ಒಳ್ಳೇದಾಗ್ಲಿ, ಶುಭವಾಗ್ಲಿ ನಿಮ್ಮೆಲ್ಲ.

ಒಂದು ಕಾರ್ಯಕ್ರಮಗಳಿಗೆ, ಚಿಂತನೆಗಳಿಗೆ, ಯೋಜನೆಗಳಿಗೆ, ಯೋಚನೆಗಳಿಗೆ ಎಲ್ಲಕ್ಕೂ ಶುಭ ಆಗ್ಲಿ ಅಂತ ಹೇಳ್ತಾ ನಮ್ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು ದರ್ಶನ್. ನಮಸ್ಕಾರ. ಸ್ನೇಹಿತರೆ, ಯುವಧ್ವನಿ ಯುವಕರೆಲ್ಲ ಒಂದು ಯುವ ಜನತೆ ಧ್ವನಿ ಮಾಡಿದ್ರೆ ಏನೆಲ್ಲ ಬದಲಾವಣೆಗಳು ಸಾಧ್ಯ, ಬದಲಾಯಿಸ್ಬಹುದು. ಸಾಮಾಜಿಕ ವ್ಯವಸ್ಥೆ ಆಗಿರಬಹುದು ಅಥವಾ ಯಾವುದೇ ವ್ಯವಸ್ಥೆಯನ್ನ ಬದಲಾಯಿಸಬಹುದು. ಈ ಎಲ್ಲದರ ಬಗ್ಗೆ ಮಾತಾಡೋಣ. ಕೇಳ್ತಾರೆ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 8:21. ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವು ಜೆನ್ಜಿಗಳ ಬಗ್ಗೆ ಮಾತಾಡ್ತಿದ್ದೀವಿ. ಈಗ ಯಾರಿದ್ದಾರೆ ನಮ್ಮ ಜೊತೆ ಕರಿನಲ್ಲಿ? ಹಲೋ, ನಮಸ್ತೆ.
1: ಹಲೋ, ನಮಸ್ತೆ.
0: ಮಹಾದೇವ್ ಪ್ರಸಾದ್ ಕಿರುಗುಂದ.
1: ಹೌದು,
0: ಹೇಗಿದ್ದೀರಾ?
1: ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ?
0: ನಾನ್ ತುಂಬಾನೇ ಚೆನ್ನಾಗಿದ್ದೀನಿ. ನೀವು ಪರಿಚಯ ಮಾಡ್ಕೊಳ್ಳಿ, ಎಲ್ಲಿಯವರು, ಏನ್ ಮಾಡ್ಕೊಂಡಿದ್ದೀರಿ?
1: ನನ್ನ ಹೆಸರು ಮಹಾದೇವ್ ಪ್ರಸಾದ್ ಅಂತ ಹೇಳಿ, ನಾನು ಮೈಸೂರಲ್ಲಿ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀನಿ.
0: ಇವಾಗ ಕೆಲಸ ಮಾಡ್ತಿದ್ದೀರಾ?
1: ಹೌದು, ನಾನು ಇವಾಗ ಕೆಲಸ ಮಾಡ್ತಾ ಇದ್ದೀನಿ.
0: ಹೇಳಿ ಮಹಾದೇವ್ ಪ್ರಸಾದ್, ಇವಾಗ ಜೆನ್ಸಿ ಇವಾಗ ಸದ್ದು ಮಾಡ್ತಿರುವಂತಹ ದೇಶಾದ್ಯಂತ ಇದೆ ಅಲ್ವಾ, ಈಗ ಅವರ ಚಿಂತನೆಗಳೇನು, ಯೋಚನೆಗಳೇನು, ಯೋಜನೆಗಳೇನು, ಹೇಗಿರ್ಬೇಕು, ನೀವ್ ಹೇಗಿದ್ದೀರಾ, ಇದೆಲ್ಲರ ಬಗ್ಗೆ ಮಾತಾಡೋಣ ಒಂದಿಷ್ಟು.
1: ಓಕೆ, ಖಂಡಿತ. ಆಕ್ಚುಲಿ ನನ್ನ ಪ್ರಕಾರ ಏನ್ ಹೇಳ್ಬೋದು ಅಂದ್ರೆ, ನಾವ್ ಯಾವ ತರ ಬದುಕ್ತಾ ಇದೀವಿ ಅಂತಂದ್ರೆ, ನಾವು ಎಲ್ಲ ವಿಷಯಗಳನ್ನು ತಿಳ್ಕೊಳಕ್ಕೆ ಇಷ್ಟಪಡ್ತೀವಿ. ಎಲ್ಲಾನು ಈಸಿಯಾಗಿ ನಮ್ದು ಈಗಿರೋ ಟೆಕ್ನಾಲಜಿ ಮುಖಾಂತರ, ಗೂಗಲ್, ಇನ್ಸ್ಟಾಗ್ರಾಮ್ ಎಲ್ಲದರ ಮುಖಾಂತರ ನಾವು ಈಸಿಯಾಗಿ ತಿಳ್ಕೊತಾ ಇದೀವಿ. ಮತ್ತೆ ನಾವು ಆದಷ್ಟು ಎಲ್ಲ ರೀತಿ ಹೆಲ್ತ್ ಕನ್ಸರ್ನ್ ಕೂಡ ಇದೀವಿ. ನಾವು ಹೆಲ್ತ್ ಕಡೆ ತುಂಬಾ ಗಮನ ಕೊಡ್ತೀವಿ, ಮತ್ತೆ ಒಳ್ಳೆ ಆಹಾರ ತಿನ್ನಕ್ಕೂ ನಾವು ಬಯಸ್ತಾ ಇದೀವಿ, ಮತ್ತೆ ಫಿಸಿಕಲ್ ಹೆಲ್ತ್ಗೂ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ. ನಾವು ಎಲ್ಲ ಆಲ್ಮೋಸ್ಟ್ ನಾವು ಪರ್ಸನಲ್ ಲೈಫ್ಗೋಸ್ಕರ ನಾವು ತುಂಬಾ ಚೆನ್ನಾಗಿರೋದಕ್ಕೆ ನಾವು ಬಯಸ್ತೀವಿ. ಮತ್ತೆ ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ, ನಾವು ಜನರಲಿ ನಾವು ಎಲ್ಲಾನು ಎಲ್ಲಾರನು ಪ್ರಶ್ನೆ ಮಾಡ್ತಾ ಇರ್ತೀವಿ. ಅದು ಕೂಡ ಇವತ್ತು ಬೇರೆ ಬೇರೆ ರೀತಿ ತಿರುವು ಪಡ್ಕೊಳ್ತಾ ಇದೆ. ನಾವು ಪ್ರತಿಯೊಂದನ್ನು ಕೂಡ ಟೀಚರ್ಸ್, ಸ್ಟೂಡೆಂಟ್ಸ್, ಪೇರೆಂಟ್ಸ್ ಮತ್ತೆ ಎಲ್ಲಾದ್ರು ಸರ್ಕಾರ ಸಮೇತ ಎಲ್ಲಾರನು ನಾವು ಪ್ರಶ್ನೆ ಮಾಡ್ತಾ ಹೋಗ್ತೀವಿ.
0: ಅಂದ್ರೆ ಪ್ರಶ್ನೆ ಮಾಡ್ಬೇಕು ಅಂತ, ಯಾವ್ದನ್ನು ಒಪ್ಕೊಳ್ಬಾರ್ದು,
1: ಪ್ರಶ್ನೆ ಮಾಡ್ಬೇಕು ಹೌದು, ನಾವು ಪ್ರಶ್ನೆ ಮಾಡ್ಬೇಕು ಅನ್ನೋದು ಒಂದು ವಿಷಯ. ನಾವು ಅವರು ಏನಾಗ್ತಾ ಇದೆ, ಏನ್ ತಿಳಿಯುತ್ತೆ ಅಂತ ತಿಳ್ಕೊಳಕು ಪ್ರಶ್ನೆ ಮಾಡ್ತೀವಿ. ಮತ್ತೆ ನಾವು ನಾಲೆಜ್ ಗೈನ್ ಮಾಡಕು ಯಾವ ವಿಷಯದಲ್ಲಿ ಏನು ಅಂತ ತಿಳ್ಕೊಳಕು ಕೂಡ ನಾವು ಪ್ರಶ್ನೆ ಮಾಡ್ತೀವಿ.
0: ಖಂಡಿತವಾಗಿಯೂ, ಅಂದ್ರೆ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳ್ತಾರೆ.

0: ಪ್ರಶ್ನೆ ಮಾಡೋದು ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಪ್ರಶ್ನೆ ಮಾಡುವ ಹಕ್ಕು ಎಲ್ಲರಿಗೂ ಇದೆ, ಯಾರು ಇಲ್ಲಿ ಪ್ರಶ್ನಾತೀತರಲ್ಲ ಅನ್ನುವಂಥದ್ದು ನಿಮ್ದು ಅಲ್ವಾ?
1: ಖಂಡಿತ.
0: ಮಹಾದೇವ ಪ್ರಸಾದ್, ನೀವು ಹಳ್ಳಿಯವರು. ಈಗ ಈಗ ಏನು ಯುವಕರೆಲ್ಲ ಜಾಸ್ತಿ ಸಿಟಿ ಕಡೆ ಮುಖ ಮಾಡ್ತಾರೆ, ಸಿಟಿ ಕಡೆ ಬಂದ್ಬಿಡ್ತಾರೆ, ಹಳ್ಳಿಗಳಲ್ಲಿರಲ್ಲ, ಈ ತರದ ಪ್ರಶ್ನೆಗಳು ಬಂದಿದ್ದಾವೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
1: ಹೌದು, ಇವತ್ತಿನ ದಿನ ಆ ರೀತಿ ಆಗ್ತಾ ಇದೆ, ಎಲ್ಲರೂ ಕೂಡ ಸಿಟಿ ಕಡೆ ಒಂದು ಬರ್ತಾ ಇದ್ದಾರೆ. ಒಂದು ನನ್ನ ಪ್ರಕಾರ ಒಂದು ಸಿಟಿ ಕಡೆ ಹೋದ್ರೆ ಒಂದು ಒಂದು ಈ ಸೊಸೈಟಿ ಒಂದು ನರೇಟಿವ್ ಬಿಲ್ಡ್ ಮಾಡಿದೆ. ಯಾವ ತರ ಅಂದ್ರೆ ಸಿಟಿಗೆ ಹೋದವ್ರೆ ಒಂದು ಚೆನ್ನಾಗಿ ಬದುಕೋಕಾಗೋದು, ಅಲ್ಲಿದ್ರೇನೆ ಇದ್ ಮಾಡಕ್ ಹೋಗೋದು, ಅಲ್ಲೇ ಮತ್ತೊಂದು ಬೆನಿಫಿಟ್ ಸಿಗೋದು ಅನ್ನೋ ತರ ಮಾಡಿದ್ದಾರೆ. ಆಕ್ಚುಲಿ ನನ್ನ ಪ್ರಕಾರ ಹಳ್ಳಿಲಿ ಇರೋದ್ರಿಂದ ಕೂಡ ತುಂಬಾ ಬೆನಿಫಿಟ್ಸ್ ಇದೆ. ಸಿಟಿಲಿ ಇಲ್ಲೇ ಇರೋ ಮಾಲಿನ್ಯ ಇಲ್ಲಿ ಇದೆ, ಮತ್ತೆ ಒಳ್ಳೆ ಆಹಾರಗಳನ್ನ ತಿನ್ಬೋದು, ನಾವು ಕೂಡ ಚೆನ್ನಾಗಿ ಇಲ್ಲೂ ಬದುಕಬಹುದು. ನಾನು ಸಿಟಿಗಿಂತ ಚೆನ್ನಾಗಿ ಕೂಡ
0: ಹಳ್ಳಿನಲ್ಲೇ ಬದುಕಬಹುದು.
1: ಹೌದು, ಖಂಡಿತ.
0: ಯುವಕರೆಲ್ಲ ಹಳ್ಳಿನಲ್ಲಿ ಇರಿ ಒಂದಷ್ಟು ಅಂತ ಹೇಳ್ತೀರಾ? ಎಲ್ಲರೂ ಇರಬೇಕು,
1: ಅವ್ರಿಗೆ ಇಷ್ಟ ಇದ್ರೆ ಖಂಡಿತ ಇರ್ಲಿ, ಅವ್ರಿಗೆ ಬೇಕಾಗಿದೆ ಬಂದು. ಅವಾಗಾದ್ರೂ ಬರಕ್ ಆಗ್ಲಿಲ್ಲ ಅಂದ್ರೆ ಅವಾಗಾದ್ರೂ ಬಂದು ಸ್ಪೆಂಡ್ ಮಾಡಿದ್ರೆ ಒಂದೊಳ್ಳೆ ಇದ ಚೆನ್ನಾಗಿ ಲೀಡ್ ಮಾಡ್ಬೋದು ಲೈಫ್, ಮತ್ತೆ ಒಂದು ರಿಫ್ರೆಶ್ಮೆಂಟ್ ಆಗುತ್ತೆ ಹಳ್ಳಿ ಕಡೆ ಎಲ್ಲ ಬಂದ್ರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
0: ಇವಾಗ ಒಂದು ಏನಪ್ಪಾ ಅಂದ್ರೆ, ಎಲ್ರು ಬರೀ ಯುವಕರೆಲ್ಲ ಯಾವಾಗ್ಲೂ ಕೈಯಲ್ಲಿ ಮೊಬೈಲ್ ಇರುತ್ತೆ, ಬರೀ ಸಾಮಾಜಿಕ ಜಾಲತಾಣ, ಇಷ್ಟರಲ್ಲೇ ಕಾಲ ಕಳೀತಿದ್ದಾರೆ ಅನ್ನುವಂಥದ್ದು ಒಂದು ಕ್ವಶನ್.
1: ಹೌದು, ಇವತ್ತಿನ ಟ್ರೆಂಡ್ ಅಲ್ಲಿ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಎಲ್ಲ ಕೂಡ ಒಂದ್ ರೀಲ್ಸ್, ಇನ್ಸ್ಟಾಗ್ರಾಮ್ ಎಲ್ಲ ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇದಾರೆ, ಎಲ್ಲರೂ ಇದನ್ ಮಾಡ್ತಾ ಇದಾರೆ. ನನ್ನ ಪ್ರಕಾರ ಅವ್ರ ಅಷ್ಟಕ್ಕೆ ಸೀಮಿತ ಆಗಿಲ್ಲ, ಎಲ್ರು ಎಲ್ಲಾದ್ರೂ ಕೂಡ ಗಮನ ಇದೆ ಅಂತ ನಾನು ಅನ್ಕೊಂಡಿದೀನಿ. ಅವರು ಎಲ್ಲಾನು ತಿಳ್ಕೊಂಡು ಕೂಡ ಗಮನ ಹರಿಸ್ತಾ ಇದಾರೆ. ಆದಷ್ಟು ಒಂದ್ ಸ್ವಲ್ಪ ಅವಾಯ್ಡ್ ಮಾಡಿ ಒಂದು ಪರಿಜ್ಞಾನದಿಂದ ಬದುಕಿದ್ರೆ ಒಳ್ಳೇದು ಅಂತ ನಾನು ಹೇಳಕ್ಕೆ
0: ಮಾಡ್ಕೊಡ್ಬೇಕು. ಬೆಳಿಗ್ಗೆ ಎದ್ದು ಮನೆ ಜವಾಬ್ದಾರಿಗಳನ್ನು ಕೂಡ ನಿರ್ವಹಿಸುವಂತ ಆಗ್ಬೇಕು ಅಲ್ವಾ? ಗಮನ ಹರಿಸ್ಬೇಕು ಅಂತ. ಮತ್ತೇನಿದೆ, ಏನು ಯೋಜನೆಗಳು ಚಿಂತನೆಗಳು?
1: ನನ್ನ ಪ್ರಕಾರ ನಾವು ಜನ್ಜಿಗಳು ಆದಷ್ಟು ನಾವು ಪ್ರೆಷರ್ ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀವಿ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂತಂದ್ರೆ ಇವಾಗಿನ ಜಾಬ್ ಸೆಕ್ಯೂರಿಟಿ ವಿಷಯದಲ್ಲಾಗಿರ್ಬೋದು, ಮತ್ತೆ ಮನೆಯ ಸಮಸ್ಯೆಗಳಾಗಿರ್ಬೋದು, ಮತ್ತೆ ಬೇರೆ ಬೇರೆ ಸಮಸ್ಯೆಗಳ ಎಲ್ಲಾನು ಫೇಸ್ ಮಾಡ್ತಾ ಇರೋ ಇವತ್ತಿನ ದಿನಗಳಲ್ಲಿ ಹಿಂದಿನ ಕಾಲದ ಜನರ ಹಾಗೆ ಸಫರ್ ಮಾಡದೆ ಕೂಲ್ ಆಗಿ ಏನ್ ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಅದಕ್ಕೆ ಏನ್ ಪರಿಹಾರ ಮಾಡ್ಬೇಕು ಅಂತ ಹುಡ್ಕೋ ಕೆಲಸ ಮಾಡ್ತಾರೆ, ಮತ್ತು ಪರಿಹಾರ ಕಂಡ್ಕೋತಾರೆ ಅಂತ ನಾನು ನೋಡ್ತಾ ಇದ್ದೀನಿ, ಮತ್ತೆ ನಾವು ಮಾಡ್ತಾ ಇದ್ದೀವಿ.
0: ಒಳ್ಳೇದು ಅಲ್ವಾ? ಅಂದ್ರೆ ನೋಡಿ ಎಷ್ಟು ಒಳ್ಳೆ ಮಾತಾಡಿದ್ರಿ, ತುಂಬಾ ಕೂಲ್ ಆಗಿ ಅಂತ ಅಲ್ವಾ? ಹಾಗೆ ಇರ್ಬೇಕು ಯಾವ್ದನ್ನು ಕೂಡ. ನೋಡಿ, ಏನು ಸಮಸ್ಯೆ ಬಗೆಹರಿಸಲಾರದಂತ ಸಮಸ್ಯೆ ಏನಿರಲ್ಲ ಅಲ್ವಾ? ಎಲ್ಲೂ ಕೂಡ ಬಗೆಹರಿಸುವಂತದ್ದೇ. ಒಬ್ಬರಿಗೆ ಯಾವುದು ಸಾಧ್ಯವೋ ಅದು ಎಲ್ಲರಿಗೂ ಸಾಧ್ಯ. ಆಯ್ತಾ, ನಾವು ಪ್ರಯತ್ನ ಮಾಡ್ಬೇಕು ಅಷ್ಟೇ. ಅಥವಾ ಆ ಸಮಸ್ಯೆ ಆಗಿರ್ಲಿ ಅಥವಾ ಏನಾದ್ರೂ ಒಂದು ಮಾಡ್ತೀವಿ ಅನ್ನೋದು ಕೂಡ, ಮಾಡೇ ಮಾಡ್ತೀವಿ ಅನ್ನುವಂತ ಒಂದು ಬಲವಾದ ನಂಬಿಕೆ ಇಟ್ಕೊಂಡು ಹೋದ್ರೆ ಖಂಡಿತ ಆಗುತ್ತೆ ಅಂತ. ನಿಮ್ ಜೊತೆ ಮಾತನಾಡಿ ಮಹಾದೇವ ಪ್ರಸಾದ್ ಖುಷಿ ಆಯ್ತು, ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮ್ಗೆ. ನಮಸ್ಕಾರ.
1: ಓಕೆ, ಥ್ಯಾಂಕ್ ಯು ಮ್ಯಾಮ್.

ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸಮಯ 8:31. ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಜೆನ್ಜಿಗಳ ಬಗ್ಗೆ ಮಾತಾಡ್ತಿದ್ದೇವೆ. ಅವ್ರ ಜೊತೆ ಇಬ್ರು ಮಾತಾಡಿದ್ದಾರೆ ಈಗಾಗಲೇ, ಮಹಾದೇವ್ ಪ್ರಸಾದ್ ಮತ್ತೆ ದರ್ಶನ್. ಇವರು ಬಹಳ ಅದ್ಭುತವಾಗಿ ಮಾತನಾಡಿದ್ರು. ಮುಂದೆ ಯಾರ ಜೊತೆ ಮಾತಾಡ್ತೀನಿ ಅಂತ ಹೇಳ್ತೀನಿ. ಕೇಳ್ತಾರೆ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಈಗ ಒಂದು ಹಾಡು ಕೇಳ್ಕೊಂಡು ಬರೋಣ.

0: ಎಂತ ಒಂದೊಳ್ಳೆ ಅದ್ಭುತವಾದಂತಹ ಹಾಡನ್ನ ಕೇಳಿದ್ವಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ನಾನು ಮಧುಮಾಲತಿ. ಯುವಧ್ವನಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಯಾರಿದ್ದಾರೆ ಕರೆಯಲ್ಲಿ? ಹಲೋ ನಮಸ್ತೆ.
1: ಹಲೋ
0: ನಮಸ್ತೆ ಮಾನಸ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಎಲ್ಲಿಂದ ಮಾನಸ? ತಮ್ಮೂರು ಯಾವುದು? ನಿಮ್ ಪರಿಚಯ ಮಾಡ್ಕೊಳ್ಳಿ.
1: ನಾನು ಆಕ್ಚುಲಿ ಇವಾಗ ವರ್ಕ್ಗೋಸ್ಕರ ಬೆಂಗಳೂರಲ್ಲಿ ಬಂದಿದ್ದೀನಿ.
0: ಎಲ್ಲಿ ವರ್ಕ್ ಮಾಡ್ತಿರೋದು? ಹೌದಾ ಮನಸ ಏನ್ ಗೊತ್ತಾ, ಇವತ್ತು ಯುವಧ್ವನಿ ಕಾರ್ಯಕ್ರಮದಲ್ಲಿ ನೀವು ಮಾತನಾಡ್ತಿದ್ದೀರಾ. ಇದರಲ್ಲಿ ಈಗಿನ ಟ್ರೆಂಡ್ ಆಗಿರುವಂತಹ ಜಂಜಿಗಳ ಬಗ್ಗೆ ಮಾತಾಡ್ತಿದ್ದೀವಿ. ಹಾಗಾಗಿ ನಿಮ್ಮ ಯೋಚನೆಗಳೇನು, ನಿಮ್ಮ ಯೋಜನೆಗಳೇನು, ಇದ್ರ ಬಗ್ಗೆ ಎಲ್ಲ ನೀವು ಮಾತನಾಡ್ಬೇಕೀಗ. ಹೌದು ಮನಸ, ಏನ್ ಚಿಂತನೆಗಳಿವೆ?
1: ಇವಾಗ ನಮ್ ಮೈಂಡ್ ಸೆಟ್ ಅಲ್ಲಿ ನಮ್ ಒಂಥರ ಕೂಲ್ ಮೈಂಡ್ ಸೆಟ್ ನಮ್ದು. ಅಂಡ್ ನಾವೇನು ಪ್ರೆಷರ್ ತಗೊಳಲ್ಲ, ಬಟ್ ವಿ ವಿಲ್ ವರ್ಕ್ ಫಾರ್ ಸೈಲೆಂಟ್ಲಿ ವಿ ವಿಲ್ ವರ್ಕ್.
0: ಓ ನೈಸ್.
1: ಸೈಲೆಂಟ್ಲಿ ವಿ ವಿಲ್ ವರ್ಕ್ ಅಂಡ್ ಗೆಟ್ ಇಟ್ ಅಚೀವ್ಡ್. ಸೊ ಇದು ಕಾಮನ್ ಆಗಿ ನಮ್ ಸೆನ್ಸಿಯಲ್ಲಿ ಕಾಮನ್ ಆಗಿರುತ್ತೆ ಈ ತರ ಪ್ಯಾರಾಮೀಟರ್ಸ್. ಲೈಕ್ ವಿ ವರ್ಕ್ ಔಟ್ ಮಾಡ್ಲಿ ಅಂಡ್ ವಿ ಕಂಪ್ಲೀಟ್ ದ ಟಾಸ್ಕ್. ಮತ್ತೆ ಹೇಳ್ಬೇಕು ಅಂತಂದ್ರೆ, ನಾವು ಸ್ವಲ್ಪ ಪೇರೆಂಟ್ಸ್ ಕಡೆ ಸ್ವಲ್ಪ ಜನ ಹೇಳ್ತಾರೆ ಜೆನ್ಜಿ ಇವ್ರು ಏನು ಮಾಡಲ್ಲ ಏನು ಅಂತ ಎಲ್ಲ. ದಟ್ಸ್ ನಾಟ್ ಟ್ರೂ. ನಾವು ಎಲ್ಲಾನು ಇಷ್ಟಪಡ್ತೀವಿ. ಈಗ ನಮ್ ಮನೇಲಿ ಹೋಗಿ ಕೆಲಸ ಮಾಡೋದು ಅಥವಾ ಗಾರ್ಡನಿಂಗ್ ಮಾಡೋದು ಇಂಟ್ರೆಸ್ಟ್ ಇದೆಯಲ್ಲ. ಈಗ ಎನ್ವಿರಾನ್ಮೆಂಟ್ ಅಲ್ಲೂ ಅಷ್ಟೇ, ನಮ್ಗೆ ಈಗ ಪ್ಲಾಂಟ್ಸ್ ನ ಚೆನ್ನಾಗಿ ಗ್ರೋ ಮಾಡ್ಬೇಕು. ಆಮೇಲೆ ನಾವು ಫ್ಯೂಚರ್ಗೂ ಯೋಚನೆ ಮಾಡ್ತೀವಿ. ಲೈಕ್ ಇವಾಗ ಫಾರೆಸ್ಟ್ ನ ಜಾಸ್ತಿ ಬೆಳೆಸ್ಬೇಕು ಅಂತ ಜನ್ಸಿಗಳು ಥಿಂಕ್ ಮಾಡ್ತಾರೆ ಸೋ ಮಚ್. ಬಿಕಾಸ್ ಫ್ಯೂಚರ್ಗೆ ನಾವು ವಿ ಶುಡ್ ಗಿವ್ ಕಂಪ್ಲೀಟ್ಲಿ ಲೈಕ್ ಗ್ರೀನ್ ಎನ್ವಿರಾನ್ಮೆಂಟ್. ಬಿಕಾಸ್ ಇವಾಗ ತುಂಬಾ ಪೊಲ್ಯೂಷನ್ ಆಗ್ತಾ ಇದೆ ಅಲ್ಲ. ಸೊ ಒಳ್ಳೆ ನೇಚರ್ ಕೊಡ್ಬೇಕು ಅಂತ ನಾವು ಇಷ್ಟಪಡ್ತೀವಿ. ಅಂಡ್ ಆಲ್ಸೋ ಲೈಕ್ ಇವಾಗ ಜಾಬ್ ಸೆಕ್ಯೂರಿಟಿ ಅದನ್ನೆಲ್ಲ ಸ್ಟ್ರಾಂಗ್ ಮಾಡ್ಬೇಕು ನಾವು. ವಿ ಶುಡ್ ಬಿಲ್ಡ್ ಸ್ಟ್ರಾಂಗ್ ಟೆಕ್ನಾಲಜಿ. ಆಮೇಲೆ ಈಗ ಮೊದ್ಲು ಹಳೆ ಕಾಲದಲ್ಲಿ ಹೇಳ್ಬೇಕು ಅಂತಂದ್ರೆ ಲೈಫ್ ಸ್ವಲ್ಪ ಹಾರ್ಡ್ ಇತ್ತು. ಹೇಳ್ಬೇಕು ಅಂತಂದ್ರೆ ಈಗ ಪ್ರಾಪರ್ ಆಗಿ ಟಾಯ್ಲೆಟ್ಸ್ ಇಲ್ಲದೆ ಇರ್ಬೋದು ಅಥವಾ ಕಂಫರ್ಟ್ ಲೈಫ್ ಇರ್ಲಿಲ್ಲ. ಸೊ ಇವಾಗ ಆಟೋಮೇಶನ್ ಎಲ್ಲ ಬಂದು ಮತ್ತೆ ರೋಬೋಟ್ಸ್ ಎಲ್ಲ ತಯಾರಿಸಿ ಸೊ ಲೈಫ್ ಈಸಿ ಆಗಿದೆ. ಸೊ ಅದನ್ನ ನಾವು ನಮ್ಮ ಫ್ಯೂಚರ್ಗೂ ಕೊಡ್ತಾ ಇದೀವಿ ಅಂಡ್ ಕರೆಂಟ್ ಜನರೇಷನ್ಗೂ ಕೊಡ್ತಾ ಇದೀವಿ.
0: ಇವಾಗ ಮಾನಸ, ಈಗ ಜನ್ಜಿಗಳು ಇವಾಗ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾನೇ ಸದ್ದು ಮಾಡ್ತಿದ್ದಾರೆ. ಅವ್ರದ ಕೂಗು ಜಾಸ್ತಿ ಕೇಳಿಸ್ತಿದೆ. ಅವ್ರ ಹೋರಾಟದ ನಿಲುವುಗಳು ತುಂಬಾನೇ ಭದ್ರವಾಗಿದೆ. ಹೀಗೆಲ್ಲ ಇದೆ ಅಲ್ವಾ ಸಾಮಾಜಿಕ ಬದ್ಧತೆ ನಿಮ್ಮಲ್ಲಿ? ಈಗ ಸಮಾಜಕ್ಕೋಸ್ಕರ ಸಾಮಾಜಿಕ ಬದ್ಧತೆ ಅಂತ ಈ ವಿಷಯದ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತೀರಾ?
1: ಅಂದ್ರೆ ನಮ್ಗೆ ಇವಾಗ ಕ್ಲಾರಿಟಿ ಕೊಡ್ಬೇಕೆಲ್ಲ. ಸೊ ಏನೆಲ್ಲ ಮಾಡ್ಲಿ, ಇವಾಗ ಒಂದು ರೋಡ್ ಕನ್ಸ್ಟ್ರಕ್ಷನ್ ಮಾಡ್ಲಿ ಅದು ನೀಟಾಗಿರ್ಬೇಕು ಅಂಡ್ ಫ್ಯೂಚರ್ಗೆ ಅದು ಚೆನ್ನಾಗಿರ್ಬೇಕು ಅಂತ. ಅಂಡ್ ಆಲ್ಸೋ ಲೈಕ್ ಹೇಳ್ಬೇಕು ಅಂತಂದ್ರೆ ನಾವು ಎಲ್ಲ ಕರೆಕ್ಟ್, ನೋ ಕರಪ್ಷನ್ ಫ್ರೀ. ಓಕೆ, ಕರಪ್ಷನ್ ಅನ್ನೋದೇ ಇರ್ಬಾರ್ದು. ಎಲ್ಲರೂ ಪೀಸ್ಫುಲ್ ಲೈಫ್ ಲೀಡ್ ಮಾಡ್ಬೇಕು. ಬಟ್ ಅಂಡ್ ಆಲ್ಸೋ ಈಗ ಪ್ರೈಮರಿ ಕೀಸ್ ಇರುತ್ತೆ ನೋಡಿ, ಈಗ ರೋಡ್ ಇರ್ಬೋದು ಅಥವಾ ಸ್ವಲ್ಪ ಜನ ಪೂವರ್ ಇರ್ಬೋದು. ಎವ್ರಿ ಒನ್ ಶುಡ್ ಬಿ ಈಕ್ವಲ್ ಆಗಿರ್ಬೇಕು.
0: ಮನಸ ನಿಮ್ ಮಾತ್ ಕೇಳ್ತಿದ್ರೆ ಏನನ್ಸುತ್ತೆ ಗೊತ್ತಾ? ಎಷ್ಟು ಕೂಲ್ ಆಗಿ ಮಾತಾಡ್ತೀರಾ ಅಲ್ವಾ? ತುಂಬಾ ಶಾಂತ ಚಿತ್ತತೆಯಿಂದ ಮಾತಾಡ್ತಿದ್ದೀರಾ. ಅಂದ್ರೆ ಹಿಂಗಿರ್ಬೇಕು, ಹಿಂಗಿರ್ಬೇಕು, ಹಿಂಗಿದ್ದೀವಿ ನಾವು

0: ಅಂತ ಹೇಳಿದಾಗ ಹೌದಾ ಹಿಂಗೂ ಇರ್ಬೋದಾ, ಎಷ್ಟು ಕೂಲಾಗಿ ಹೇಳ್ತಾರೆ ಅಲ್ವಾ ಅಂತ ಅನ್ಸುತ್ತೆ ನಮಗೆ, ತುಂಬಾನೇ ಖುಷಿ ಆಗುತ್ತೆ. ಮನಸ್ಸ ಇದಲ್ದೆ ನೀವು ಏನು ಹವ್ಯಾಸ ಅಭ್ಯಾಸ ಏನಿದೆ?
1: ನನಗೆ ಗಾರ್ಡನಿಂಗ್ ಅಂದ್ರೆ ತುಂಬಾ ಇಷ್ಟ.
0: ವಾವ್.
1: ಅಂಡ್ ಆಲ್ಸೋ ಸ್ಕ್ರಿಪ್ಟ್ ಬರೆಯೋದು, ಒಳ್ಳೆ ಸ್ಕ್ರಿಪ್ಟ್ ಬರೆಯೋದು, ಪೋಯಿಟ್ರಿ ಅಂದ್ರೂ ನನಗೆ ಇಷ್ಟ.
0: ಅದು ಬರೀತಾ ಇರ್ತೀರಾ?
1: ಈಗ ದಾರಾ ಬೇಂದ್ರೆ ಅವ್ರದ್ದು ಥಾಟ್, ಮತ್ತೆ ಕುವೆಂಪು ಅವ್ರದ್ದು ಥಾಟ್, ಅದನ್ನೆಲ್ಲ ನಾನು ಓದ್ತೀನಿ ಕೇಳ್ತೀನಿ. ಸೊ ಅದನ್ನ ನಾವು ಅಡಾಪ್ಟ್ ಮಾಡ್ಕೋತಾ ಇದೀವಿ ಸೆಂಟಿಗಳು.
0: ನೈಸ್, ಗುಡ್. ನಿಮ್ ಜೊತೆ ಮಾತನಾಡಿ ತುಂಬಾನೇ ಖುಷಿ ಆಯ್ತು ಮಾನಸ. ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ನಮ್ ಜೊತೆ ಮಾತನಾಡಿದ್ದಕ್ಕೆ. ನಮಸ್ಕಾರ. ಸ್ನೇಹಿತರೆ, ಕೇಳಿದ್ರಲ್ಲ ಯುವ ಧ್ವನಿ ಎಷ್ಟು ಕೂಲಾಗಿ ಯೋಚನೆ ಮಾಡ್ತಿದ್ದಾರೆ ನೋಡಿ ಅಲ್ವಾ, ಸಮಾಜದ ಬಗ್ಗೆ, ದೇಶದ ಬಗ್ಗೆ, ಮುಂದಿನ ಭವಿಷ್ಯದ ಬಗ್ಗೆ ಎಷ್ಟೆಲ್ಲ ಚೆನ್ನಾಗಿ ಯೋಚನೆಗಳನ್ನು ಮಾಡ್ತಾರೆ ಅಲ್ವಾ. ಒಂಥರ ಈ ಥರ ವಿಷಯಗಳನ್ನು ಕೇಳೋದಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಕೇಳ್ತಾರೆ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 8:50. ಯುವಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಯುವಕರು ಮಾತಾಡಿದ್ರು, ಯುವತಿನೂ ಮಾತಾಡಿದ್ರು. ಈ ಮಾತುಗಳನ್ನ ಕೇಳಿದಾಗ ನನ್ಗನ್ಸಿತ್ತು, ಎಷ್ಟು ಕೂಲ್ ಆಗಿರ್ತಾರೆ ಅಲ್ವಾ, ಎಷ್ಟು ಕೂಲ್ ಆಗಿ ಮಾತಾಡಿದ್ರು ಅಲ್ವಾ. ನಾವು ಯಾವುದೇ ಸಮಸ್ಯೆ ಬಂದರೂ ಒತ್ತಡ ಏನು ತೆಗೆದುಕೊಡಲ್ಲ, ಕೂಲಾಗಿ ಹ್ಯಾಂಡಲ್ ಮಾಡ್ತೀವಿ. ಒಂದು ಭವಿಷ್ಯ ಭಾರತವನ್ನು ಕಟ್ಟಬೇಕಾದ್ರೆ ಏನೆಲ್ಲ ಚಿಂತನೆಗಳನ್ನ ಮಾಡಬೇಕು, ಯಾಕಂದರೆ ನಮ್ಮ ದೇಶ ಕಟ್ಟಬೇಕು ಅಂದರೆ ನಾವೆಲ್ಲರೂ ಒಂದು ಉತ್ತಮವಾದಂಥ ಚಿಂತನೆ ಮಾಡಿದಾಗ ಸಾಧ್ಯ ಅನ್ನೋದನ್ನು ಎಷ್ಟು ಚೆನ್ನಾಗಿ ಹೇಳಿದ್ರು ಅಲ್ವಾ. ಈ ರೀತಿಯ ಯೋಜನೆಗಳು ಆಗಬೇಕು, ನಮ್ಮ ಯುವಕರಲ್ಲಿ ಬರಬೇಕು. ಅದೇ ಒಬ್ರು ಹೇಳ್ತಾರೆ ನೋಡಿ, ಪುಸ್ತಕಗಳನ್ನು ಬರೀತೀನಿ, ಮತ್ತು ಕವಿತೆಗಳನ್ನು ಕವನಗಳನ್ನು ಬರೀತೀನಿ. ಕೇವಲ ಡಿಜಿಟಲ್ ಮಾಧ್ಯಮಗಳಷ್ಟೇ ಅಲ್ಲ, ನಾವು ಬರವಣಿಗೆಯಲ್ಲೂ ಕೂಡ ಕೃತಿ ರೂಪದಲ್ಲೂ ಕೂಡ ಬರೀಬೇಕು. ನಮ್ಮ ಅನುಭವಗಳು ಕೃತಿ ರೂಪದಲ್ಲಿ ಇಳಿದಾಗ ಅದು ಅದಕ್ಕೆ ಇನ್ನೊಂದು ಥರ ಮಹತ್ವ ಇದೆ ಅನ್ನೋಂಥದ್ದನ್ನು ಕೂಡ ಹೇಳಿದ್ರು. ಭಾಳ ಖುಷಿಯಾಯಿತು ಈ ವಿಷಯವನ್ನು ಕೇಳಿದಾಗ. ಮತ್ತು ಮನೆಗಳಲ್ಲೂ ಕೂಡ ಮನೆಯ ಸಮಸ್ಯೆಗಳನ್ನು ಕೂಡ ನಾವು ಸಾಲ್ವ್ ಮಾಡ್ತೀವಿ. ಮನೆ ಪೋಷಕರ ಜೊತೆನೂ ಕೂಡ ನಾವು ಅವ್ರ ಜೊತೆ ಅವರ ಒಂದು ಬೆನ್ನೆಲುಬಾಗಿ ನಿಲ್ತೀವಿ ಅನ್ನೋ ಥರದಲ್ಲೂ ಕೂಡ ಮಾತನಾಡಿದರು. ಹೀಗಿರಬೇಕು, ಯಾಕಂದರೆ ಯುವಕರ ಮನಸ್ಥಿತಿ ಈಗಿದ್ದಾಗ ಎಷ್ಟು ಖುಷಿಯಾಗಿರುತ್ತೆ ಅಲ್ವಾ. ಜೀವನನೂ ಕೂಡ ಬಹಳ ಸರಾಗವಾಗಿ ಜೀವನ ಕಳೀತಾ ಹೋಗುತ್ತೆ, ಯಾವುದೇ ಜಂಜಾಟಗಳಿರಲ್ಲ ಅಲ್ವಾ. ಈ ಥರದ ಯೋಚನೆಗಳು ನಮ್ಮ ಯುವಕರಲ್ಲಿ ಬರಬೇಕು ಅನ್ನೋದೇ ಈ ಯುವಧ್ವನಿ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಚೆನ್ನಾಗಿ ಮಾತನಾಡಿದಂತಹ ದರ್ಶನ್ ಮತ್ತು ಮಹಾದೇವ್ ಪ್ರಸಾದ್ ಮತ್ತು ಮಾನಸರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಕಾರ್ಯಕ್ರಮವನ್ನು ಕೇಳ್ತಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಈಗೊಂದು ಒಂದೆರಡು ಹಾಡು ಕೇಳ್ಕೊಂಡು ಬರೋಣ. ಕೇಳ್ತಾರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಕಾರ್ಯಕ್ರಮ ಕೇಳಿದ್ರಿ. ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ 9 ಗಂಟೆಯಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇದುವರೆಗೆ ಹಿಂದಿ ಹಾಡುಗಳನ್ನ ಕೇಳಿದ್ರಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ ಇನ್ನೇನು 10 ಗಂಟೆಯಾಗಲಿದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಭಿವೃದ್ಧಿ ಬಗ್ಗೆ ಜಗತ್ತು ಹಲವು ಕಳವಳಗಳನ್ನು ಹೊಂದಿದ್ದರೂ ಮತ್ತು ಸಂಪನ್ಮೂಲಗಳು ಕ್ರೋಢೀಕರಣಗೊಳ್ಳುತ್ತಿದ್ದರೂ ಭಾರತವನ್ನು ಜಗತ್ತಿನಾದ್ಯಂತ ಬೆಳವಣಿಗೆಯ ಉಜ್ವಲ ತಾಣವಾಗಿ ನೋಡಲಾಗುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಎಕನಾಮಿಕ್ ಟೈಮ್ಸ್ ವರ್ಲ್ಡ್ ಲೀಡರ್ಸ್ ಫೋರಂ ಉದ್ದೇಶಿಸಿ ಅವರು ಮಾತನಾಡಿದರು. ನವದೆಹಲಿಯಲ್ಲಿಂದು ಮೊಬೈಲ್ ಫೋನ್ ತಯಾರಿಕಾ ಯೋಜನೆಗೆ ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಚಾಲನೆ ನೀಡಿದರು. ಈ ಕುರಿತು ಸುದ್ದಿಗಾರರೊಂದಿಗೆ ಮಾಹಿತಿ ನೀಡಿರುವ ಸಚಿವರು, ಮೊಬೈಲ್ ತಯಾರಿಕೆಯ ಪ್ರಮಾಣವನ್ನು ಮತ್ತಷ್ಟು ಹೆಚ್ಚಿಸುವುದು, ಮೊಬೈಲ್ ಉತ್ಪಾದನಾ ಪೂರೈಕೆ ಸರಪಳಿಯನ್ನು ಬಲಪಡಿಸುವುದು ಹಾಗೂ ದೇಶೀಯ ಉತ್ಪಾದನಾ ಸಾಮರ್ಥ್ಯವನ್ನು ವೃದ್ಧಿಸುವ ಮೂಲಕ ಜಾಗತಿಕ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವುದು ಯೋಜನೆಯ ಉದ್ದೇಶವಾಗಿದೆ. ಕಳೆದ 10 ವರ್ಷಗಳಲ್ಲಿ ಉಡಾನ್ ಯೋಜನೆ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದೆ. ದೇಶಾದ್ಯಂತ ಹಲವು ಹೊಸ ವಿಮಾನ ನಿಲ್ದಾಣಗಳು ಅಭಿವೃದ್ಧಿಗೊಂಡಿದ್ದು ಸಂಪರ್ಕ ವ್ಯವಸ್ಥೆ ಸುಧಾರಿಸಿದೆ ಎಂದು ಕೇಂದ್ರ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ನಡೆದ ನಾಗರಿಕ ವಿಮಾನಯಾನ ಸಲಹಾ ಸಮಿತಿ ಸಭೆಯ ನಂತರ ಅವರು ಮಾತನಾಡಿದರು. ಭಾರತದ ಅಧ್ಯಕ್ಷತೆಯಲ್ಲಿ ಆಂಧ್ರಪ್ರದೇಶ ವಿಶಾಖಪಟ್ಟಣದಲ್ಲಿ ಬ್ರಿಕ್ಸ್ ಯುವ ಸಚಿವರ ಸಭೆ ಮತ್ತು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ನಡೆಯಲಿದೆ. ಬ್ರಿಕ್ಸ್ ಯುವ ಸಚಿವರ ಸಭೆ ನಾಳೆ ನಡೆಯಲಿದ್ದು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ನಾಡಿದ್ದು ನಡೆಯಲಿದೆ. ಆಡಳಿತಾತ್ಮಕ ಸುಧಾರಣೆ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆ ಡಿಆರ್ಪಿಜಿ ವತಿಯಿಂದ ತಂತ್ರಜ್ಞಾನದ ಬಳಕೆಯ ಮೂಲಕ ಡಿಜಿಟಲ್ ಪರಿವರ್ತನೆಗಾಗಿ ಸರ್ಕಾರಿ ಪ್ರಕ್ರಿಯೆಗಳ ಮರು ವಿನ್ಯಾಸ ಎಂಬ ವಿಷಯದಡಿ 20ನೇ ರಾಷ್ಟೀಯ ಇ ಆಡಳಿತ ವೆಬಿನಾರ್ ಅನ್ನು ಇಂದು ಆಯೋಜಿಸಲಾಯಿತು. 2026 ರಾಷ್ಟೀಯ ಇ ಆಡಳಿತ ಪ್ರಶಸ್ತಿಗಳ ಕೇಂದ್ರ ಮಟ್ಟದ ಉಪಕ್ರಮಗಳ ವಿಭಾಗದಲ್ಲಿ ರಾಷ್ಟೀಯ ಪ್ರಶಸ್ತಿ ಪಡೆದ 2 ಉಪಕ್ರಮಗಳನ್ನು ವೆಬಿನಾರ್ನಲ್ಲಿ ಪ್ರಸ್ತುತಪಡಿಸಲಾಯಿತು. ದಕ್ಷಿಣ ಭಾರತದ ಖ್ಯಾತ ಹಿರಿಯ ನಟಿ ಸಾಹುಕರ್ ಜಾನಕಿ ಇಂದು ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಅವರಿಗೆ 94 ವರ್ಷ ವಯಸ್ಸಾಗಿತ್ತು. ಸಾಹುಕರ್ ಜಾನಕಿ ಅವರ ಕಲಾ ಸೇವೆ ಸದಾ ಸ್ಮರಣೀಯ. ಅವರ ಅಗಲಿಕೆಯಿಂದ ಚಿತ್ರರಂಗ ಮಹಾನ್ ಕೊಂಡಿಯೊಂದು ಕಳಚಿ ಬಿದ್ದಂತಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 10:02. ಪ್ರೇಮ ಪದನಿಸ ಕಾರ್ಯಕ್ರಮ ಪ್ರೇಮ ನಿನಾದ.

ಗಂಗಾ ಯಮುನಾ ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಕಂಠಸಿರಿಯಲ್ಲಿ ಗೀತೆ ಮೂಡಿಬಂತು. ಆರ್ ಎನ್ ಜೆ ಗೋಪಾಲ್ ಅವರ ರಚನೆಯ ಗೀತೆ, ವಿದ್ಯಾಸಾಗರ್ ಅವರ ಸಂಗೀತವಿತ್ತು. ಸಮಯ 10 ಗಂಟೆ ಆದ 3 ನಿಮಿಷ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮ ಗೀತೆಗಳನ್ನು ಗಂಧದ ಗುಡಿ ಚಿತ್ರದ ಗೀತೆ ಭಾಗ 2. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ದನಿಯಲ್ಲಿ, ಶಿವದೇಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಮೂರು ಜನ್ಮ ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ದನಿಯಲ್ಲಿ ಗೀತೆ ಮೂಡಿ ಬಂತು. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ. ಇಬ್ಬನಿ ಕರಗಿತ್ತು ಚಿತ್ರದ ಹಾಡು.

ಎಸ್ಪಿ ಶೈಲಜಾ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಜೀವಕ್ಕೆ ಜೀವ ಚಿತ್ರದ ಹಾಡನ್ನ ಕೇಳಿದ್ರಿ. ಚಿವದೇಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ. ಸಮಯ 10:32 ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಹಾಡು

ಮೋಡದ ಮರೆಯಲ್ಲಿ ಚಿತ್ರದ ಹಾಡು. ಮಂಜುಳಾ ಗುರುರಾಜ್ ಹಾಗೂ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ರಚನೆ, ರಾಜ ನಾಗೇಂದ್ರ ಅವರ ಸಂಗೀತ.

ಕೆರಳಿದ ಸಿಂಹ ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸುಲೋಚನಾ ಅವರ ದನಿಯಲ್ಲಿ ಕೇಳಿದ್ರಿ. ಜೀವದೇಶಂಕರ್ ಅವರ ರಚನೆಯ ಗೀತೆ, ಸತ್ಯಂ ಅವರ ಸಂಗೀತ.

ಹೃದಯ ಗೀತೆ ಚಿತ್ರದ ಹಾಡನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ದನಿಯಲ್ಲಿ ಕೇಳಿದ್ರಿ. ದೊಡ್ಡರಂಗೇಗೌಡ ಅವರ ರಚನೆಯ ಗೀತೆ, ರಾಜ ನಾಗೇಂದ್ರ ಅವರ ಸಂಗೀತವಿತ್ತು. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮ ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ

ಪ್ರೇಮನಿದಾದ ಕಾರ್ಯಕ್ರಮದಲ್ಲಿ ಪ್ರೇಮಗೀತೆಗಳನ್ನ ಕೇಳಿದ್ರಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 11 ಗಂಟೆಯಾಗಲಿದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 2026 ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026ಕ್ಕೆ ವಿಧಾನಸಭೆಯಲ್ಲಿಂದು ಧ್ವನಿಮತದ ಮೂಲಕ ಅಂಗೀಕಾರ ದೊರೆತಿದೆ. ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಲಾಗಿದೆ. ಕೃಷಿ ಜಾನುವಾರು

ನಿರ್ವಹಣೆ, ಡೈರಿ, ಪರಿಸರ ಸೇರಿದಂತೆ ಹಲವು ಕ್ಷೇತ್ರಗಳಿಗೆ ಬಾಹ್ಯಾಕಾಶ ತಂತ್ರಜ್ಞಾನ ಹೇಗೆ ಅಪಾರ ಕೊಡುಗೆ ನೀಡಬಹುದು ಎಂಬುದರ ಕುರಿತು ಯೋಚಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಸ್ಟಾರ್ಟ್ಅಪ್ಗಳ ಸ್ಥಾಪಕರಿಗೆ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿಂದು ಬಾಹ್ಯಾಕಾಶ ನವೋದ್ಯಮಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಸ್ಥಾಪಕರೊಂದಿಗೆ ಸಂವಾದ ನಡೆಸಿ ಅವರು ಮಾತನಾಡಿದರು. ಗ್ರಾಮೀಣ ಭಾಗದ ಕೂಲಿಕಾರರಿಗೆ ನಿರಂತರ ಉದ್ಯೋಗ ಒದಗಿಸುವುದು ಹಾಗೂ ಕಾಮಗಾರಿಗಳಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳುವಂತೆ ವಿಜಯಪುರ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಪ್ರಕಾಶ ವಡ್ಡರ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೊಡಗು ಜಿಲ್ಲೆಯ ಕಣ್ಣಂಗಾಲ ಗ್ರಾಮ ಪಂಚಾಯಿತಿಗೆ ಒಳಪಡುವ ಯಡೂರು ಗ್ರಾಮ ವ್ಯಾಪ್ತಿಯಲ್ಲಿ ಕೃಷಿ ಫಸಲು ನಾಶ, ಸಾರ್ವಜನಿಕರ ಮೇಲೆ ದಾಳಿಗೆ ಮುಂದಾಗುತ್ತಿದ್ದ ಸುಮಾರು 38 ವರ್ಷದ ಗಂಡಾನಿಯನ್ನು ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ಬಿಎನ್ಪಿ ನಾಯಕ ಮಿರ್ಜಾ ಫಕ್ರುಲ್ ಇಸ್ಲಾಂ ಅಲಂಗೀರ್ ಅವರು ಇಂದು ಢಾಕಾದ ಬಂಗಭವನದಲ್ಲಿ ಬಾಂಗ್ಲಾದೇಶದ 23ನೇ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಹಂಗಾಮಿ ಸ್ಪೀಕರ್ ಬ್ಯಾರಿಸ್ಟರ್ ಕೈಸರ್ ಕಮಾಲ್ ಅವರು ಪ್ರಮಾಣ ವಚನ ಬೋಧಿಸಿದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 3 ಅಂಕಗಳು ಏರಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 77,541 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 20 ಅಂಕಗಳು ಏರಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,252 ಅಂಕಗಳು ದಾಖಲಾಗಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕಂಚಿನ ಪದಕ ಗೆದ್ದ ಕರ್ನಾಟಕದ ಹೆಮ್ಮೆಯ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರನ್ನು ಇಂದು ಉಪ ಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಭಿನಂದಿಸಿ 20 ಲಕ್ಷ ರೂಪಾಯಿ ಚೆಕ್ ಅನ್ನು ವಿತರಿಸಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ. ಶುಭ

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಈಗ ಸಮಯ 11:03. ನಾಳಿನ ನಮ್ಮ ಪ್ರಸಾರ ಕಾರ್ಯ ಬೆಳಿಗ್ಗೆ 5:53 ಆರಂಭವಾಗಲಿದೆ. ಶುಭರಾತ್ರಿ, ಜೈ ಹಿಂದ್.